0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 17 ದಿನ, ಅಂದರೆ 2026 ಇಸ್ವಿ, ಸೆಪ್ಟೆಂಬರ್ ತಿಂಗಳ 8 ತಾರೀಕು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:33. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ವಿವಿಧ ಭಾರತಿ ಗೆಳತಿ ರಶ್ಮಿ ಮಾಡುವ ನಮಸ್ಕಾರಗಳು ಹಾಗೂ ನಮ್ಮ ನಿಲಯದ ಇಂದಿನ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಗುಜರಾತ್ ಮತ್ತು ಮಹಾರಾಷ್ಟಕ್ಕೆ ಭೇಟಿ ನೀಡಲಿದ್ದು, ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗಳಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ ನೀಡಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಭಾರತೀಯ ಸೇನೆಗೆ ರಾಸಾಯನಿಕ, ಜೈವಿಕ, ವಿಕಿರಣ ಮತ್ತು ಅಣು ಪತ್ತೆ ವಾಹನಗಳು, ಸುಧಾರಿತ ಲಘು ಹೆಲಿಕಾಪ್ಟರ್ಗಳನ್ನು ಖರೀದಿಸುವ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಲಾಗಿದೆ. ರಾಯಚೂರು ನಗರಕ್ಕೆ ನಿರಂತರ ಕುಡಿಯುವ ನೀರು ಪೂರೈಸಲು 190 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದ್ದು, ಶೀಘ್ರದಲ್ಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕಸ್ತೂರಿರಂಗನ್ ವರದಿ ಕುರಿತು ಚರ್ಚೆ ನಡೆಸಲು ಸರ್ಕಾರ ವಿಶೇಷ ಅಧಿವೇಶನ ಮತ್ತು 10 ದಿನ ಕಾಲ ಈ ಅಧಿವೇಶನ ನಡೆಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್, ಉಪಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರದ ಮೋಹನ್ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನೈಜ ಕಲಾವಿದರುಗಳ ಪಟ್ಟಿಯನ್ನು ತಯಾರಿಸಲು ಮತ್ತು ಗುರುತಿನ ಚೀಟಿಯನ್ನು ನೀಡಲು ಗದಗ ಜಿಲ್ಲೆಯ ಕಲಾವಿದರುಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವಂತಹ ವಿಶ್ವ ಪ್ಯಾರಾ ಆರ್ಚರಿ ಸರಣಿಯ 3ನೇ ಹಂತದಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಶೀತಲ್ ದೇವಿ ಮಹಿಳೆಯರ ಕಾಂಪೌಂಡ್ ವೈಯಕ್ತಿಕ ವಿಭಾಗದ ಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದ್ದಾರೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮದ ವಿವರಣೆ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಪ್ರಸಾರವಾಗಲಿದೆ. ಇನ್ನು 7:15ಕ್ಕೆ ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು ಕೇಳಬಹುದು. ಇನ್ನು 8:02ಕ್ಕೆ ಹಾಗೂ 8:30ಕ್ಕೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 9:00-10:00ವರೆಗೆ ಇಂದಿನ ವಿಶೇಷ ಕಾರ್ಯಕ್ರಮ, ಇದರಲ್ಲಿ ವಿಶ್ವ ಸಾಕ್ಷರತಾ ದಿನಾಚರಣೆ ಎಂದು ಒಂದಷ್ಟು ಮಾಹಿತಿ ಜೊತೆಗೆ ಹಾಡುಗಳು ನಿಮಗಾಗಿ. ಇನ್ನು 10:02ಕ್ಕೆ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗಲಿದೆ. 11:02ಕ್ಕೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು ಪ್ರಸಾರವಾಗಲಿವೆ. 11:30ಕ್ಕೆ ಕಲಾಭಾರತಿ, 12:05ಕ್ಕೆ ಕರೆಗೊಂದು ಹಾಡು, ನಮ್ಮ ಶ್ರೋತೃಗಳ ಕೋರಿಕೆ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಗುವುದು. 1:02ಕ್ಕೆ ಚಿತ್ರಗೀತೆಗಳು, 1:20ಕ್ಕೆ ಮಂಗಳವಾರದ ವಿಶೇಷ ರಸಪ್ರಶ್ನೆ, ನೀವು ಕೂಡ ಭಾಗವಹಿಸಬಹುದು. ಇದರಲ್ಲಿ 2:15ಕ್ಕೆ ಚಿತ್ರಗೀತೆಗಳು, 2:40ಕ್ಕೆ ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳ ಕಾರ್ಯಕ್ರಮ ಇದು. 3:00-4:00ವರೆಗೆ ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 4:00-5:00ವರೆಗೆ ಪರಿಮಳ ಕೇಳಬಹುದು. 5:05ಕ್ಕೆ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಇರುತ್ತೆ. 6:02ಕ್ಕೆ ಸೇಫ್ ಡ್ರೈವ್ನಲ್ಲಿ ಗಾನ ಭಜಾನ. 6:55ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02ಕ್ಕೆ ಗಾನ ಭಜಾನ ಮುಂದುವರಿಯಲಿದೆ. 7:22ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ, ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02ಕ್ಕೆ ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ, ನಮ್ಮ ಕೇಳುಗರ ಕೋರಿಕೆ ಗೀತೆಗಳು ಪ್ರಸಾರವಾಗಲಿವೆ. 9:15ಕ್ಕೆ ಹಿಂದಿ ಮೆಲೋಡೀಸ್ ಕೇಳಬಹುದು. 10:02ಕ್ಕೆ ಎಂದಿನಂತೆ ಪ್ರೇಮ ನಿನಾದ. ಸ್ನೇಹಿತರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

6:05:20 ಸ್ನೇಹಿತರೆ, ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಗೆ ತಮಗೆಲ್ಲ ಆದರದ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಆರ್ ಎನ್ ಜೈ ಗೋಪಾಲ್ ವಿರಚಿತ ಭಕ್ತಿ ರಚನೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಮಹಿಪತಿ ದಾಸರ ಒಂದು ಕೃತಿಯನ್ನು ಕೇಳಿದ್ರೆ, ಈಗ ವಾಣಿ ಜಯರಾಮ್ ಅವರು ಹಾಡಿರುವಂತಹ ಒಂದು ಭಕ್ತಿಗೀತೆ ವಿಜಯನಾರಸಿಂಹ ಅವರ ರಚನೆ ಇದು.

ಸಾಶಿ ಮರುಳಯ್ಯನವರ ಭಕ್ತಿ ರಚನೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಇನ್ನು ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಆರ್ ಎನ್ ಜಯಗೋಪಾಲ್ ಅವರ ರಚನೆ ಇದು.

ಅಂಬಯ್ಯನುಲಿ ಅವರು ಹಾಡಿದ ಬಸವೇಶ್ವರ ಅವರ ವಚನವೊಂದನ್ನು ಕೇಳಿದಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 6:35 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಪ್ರಸಾರವಾಗ್ತಾ ಇದೆ. ಶ್ರಾವಣ ಮಾಸದ ಸುಮಾರು 4 or 5 ಮಂಗಳವಾರಗಳಲ್ಲಿ ಮಂಗಳ ಗೌರಿ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಗಣೇಶ ಹಬ್ಬದ ಮುನ್ನಾ ದಿನ ಬರುವಂತಹ ಗೌರಿ ಹಬ್ಬ ಇದೆಯಲ್ಲ, ಅದು ಸ್ವರ್ಣ ಗೌರಿ ವ್ರತ ಅಂತ ಅನ್ಸ್ಕೊಳ್ಳುತ್ತೆ, ಆದರೆ ಇದು ಶ್ರಾವಣ ಗೌರಿ ಅಂತ ಅನ್ಸ್ಕೊಳ್ತಾಳೆ. ಅಂದರೆ ಎರಡು ರೀತಿಯ ಗೌರಿ ಹಬ್ಬದ ಆಚರಣೆಗಳನ್ನು ನಮ್ಮಲ್ಲಿ ಮಾಡಲಾಗುತ್ತೆ. ಅದರಲ್ಲೂ ಈ ಉತ್ತರ ಕರ್ನಾಟಕದಲ್ಲಿ ಈ ಮಂಗಳ ಗೌರಿ ವ್ರತ ಅನ್ನೋದೇನಿದೆಯಲ್ಲ, ಬಹಳಷ್ಟು ಜನಪ್ರಿಯತೆನ ಪಡ್ಕೊಂಡಿದೆ. ಈ ಒಂದು ಶ್ರಾವಣ ಮಾಸದಲ್ಲಿ 4 or 5 ಮಂಗಳವಾರಗಳಲ್ಲಿ ಈ ಮಂಗಳ ಗೌರಿ ವ್ರತವನ್ನು ಆಚರಣೆ ಮಾಡಲಾಗುತ್ತೆ. ಪ್ರತಿ ಮಂಗಳವಾರ ತಪ್ಪದೆ ಮಾಡಲಾಗುತ್ತೆ ಇದನ್ನು. ಅಂದರೆ ಮದುವೆಯಾದ ನಂತರ ಮೊದಲಿಗೆ ತಾಯಿಯ ಮನೆಯಲ್ಲಿ ಈ ವ್ರತವನ್ನು ಮಾಡ್ತಾರೆ. ತದನಂತರ ತನ್ನ ಪತಿಯ ಮನೆಯಲ್ಲಿ 5 ವರ್ಷಗಳ ಕಾಲ ಈ ವ್ರತವನ್ನು ಮಾಡಬೇಕು ಅನ್ನುವಂತಹ ಒಂದು ನಿಯಮ ಇದೆ. 5 ವರ್ಷಗಳ ನಂತರ ಉದ್ಯಾಪನ ಮಾಡಬೇಕು ಅಂತ ಕೂಡ ಇದೆ. ಅಂದರೆ ಈ ಒಂದು ವ್ರತದ ಆಚರಣೆಯ ಹಿಂದಿನ ಉದ್ದೇಶ ಏನು ಅಂತಂದರೆ, ಮದುವೆಯಾದ ಹೊಸದರಲ್ಲಿ ಏನು ಸಂತೋಷ, ಸುಖ, ನೆಮ್ಮದಿ ಎಲ್ಲವೂ ಕಂಡುಬರುತ್ತಲ್ಲ, ಅದು ಜೀವನದ ಉದ್ದಕ್ಕೂ ಇರಬೇಕು ಅಂತ ಕೋರಿ ಮಂಗಳ ಗೌರಿ ವ್ರತವನ್ನು ಆಚರಿಸಲಾಗುತ್ತೆ. ಪರಮೇಶ್ವರನ ಜೊತೆಯಾಗಿ ಗೌರಿಗೆ ಪೂಜೆ ಸಲ್ಲಿಸಲಾಗುತ್ತೆ. ಇಷ್ಟಾರ್ಥ ಸಿದ್ಧಿಗಾಗಿ ಕೂಡ ಮಂಗಳ ಗೌರಿ ಪೂಜೆಯನ್ನು ಮಾಡಲಾಗುತ್ತೆ. ಈ ಮಂಗಳ ಗೌರಿ ವ್ರತದಿಂದ ಅಥವಾ ಪೂಜೆಯಿಂದ ಸರ್ವ ಸಮಸ್ಯೆಗಳು ಪರಿಹಾರವಾಗಲಿದೆ ಅಂತ ಕೂಡ ಹಿರಿಯರು ಹೇಳ್ತಾರೆ. ಇವತ್ತು ನಾವು ಮಾತಾಡ್ತಾ ಇದ್ದು ಶ್ರಾವಣದಲ್ಲಿ ಬರುವಂತಹ ಮಂಗಳವಾರಗಳಲ್ಲಿ ಪೂಜಿಸಿಕೊಳ್ಳುವಂತಹ ಮಂಗಳ ಗೌರಿಯ ಬಗ್ಗೆ.

ಶ್ರಾವಣದಲ್ಲಿ ಬರುವಂತಹ ಈ ಮಂಗಳ ಗೌರಿ ವ್ರತದ ದಿನದಂದು ಅಂದರೆ ಮಂಗಳವಾರ ಮಂಗಳ ಸ್ನಾನ ಮುಗಿಸಿ ದೇವರ ಕೋಣೆಯನ್ನು ಚೆನ್ನಾಗಿ ಅಲಂಕರಿಸಿದ ಸ್ಥಳದಲ್ಲಿ ಅಕ್ಕಿಯ ಮೇಲೆ ಕಳಶವನ್ನಿಟ್ಟು ಮಂಗಳ ಗೌರಿ ಪ್ರತಿಮೆಯನ್ನಿಟ್ಟು ಪೂಜಿಸ್ತಾರೆ. ಆ ಮಂಗಳ ಗೌರಿಯ ಪೂಜೆಯ ವೇಳೆಗೆ ಶಿವ ಪಾರ್ವತಿಯ ಅಷ್ಟೋತ್ತರಗಳನ್ನು ಹೇಳಿ ಪುಷ್ಪ ಪತ್ರ ಮತ್ತು ಅರಿಶಿನ ಕುಂಕುಮದಿಂದ ಅರ್ಚನೆ ಮಾಡಲಾಗುತ್ತೆ. ಅದರಲ್ಲೂ ಪ್ರಧಾನವಾಗಿ ಅರಿಶಿನ ಕುಂಕುಮ ಅರ್ಚನೆ ದೇವಿಗೆ ಶ್ರೇಷ್ಠ ಅಂತ ಹೇಳಲಾಗತ್ತೆ. ಇದರ ಜೊತೆಗೆ ಮೊಸರನ್ನ ದೇವಿಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಲಿಗೆ ಅನ್ನ ನೈವೇದ್ಯವನ್ನು ಅರ್ಪಿಸ್ತಾರೆ. ತದನಂತರ ಮನೆ ಮಂದಿಯೆಲ್ಲ ಒಟ್ಟಾಗಿ ಸೇರಿ ಪ್ರಸಾದವನ್ನು ಸೇವಿಸ್ತಾರೆ.

ಇನ್ನು ಗೌರಿಯ ಪ್ರತೀಕವಾಗಿರುವಂತಹ ಮುತ್ತೈದೆಯರಿಗೆ ಪೂಜೆಯನ್ನು ಸಲ್ಲಿಸಿ ಅವರ ಪಾದಗಳನ್ನು ತೊಳೆದು ಹೂವು ಮುಡಿಸಿ ಅರಿಶಿನ ಕುಂಕುಮ ನೀಡಿ ಹುಡಿಯನ್ನು ತುಂಬಿಸಿ ಆರಾಧಿಸ್ತಾರೆ. ಗೌರಿಯ ಪೂರ್ಣವಾದ ಅನುಗ್ರಹ ನಮಗೆ ಆಗಲಿ ಅಂತ ಹೇಳಿ ಅವರ ಕೈಯಿಂದ ಮಂತ್ರಾಕ್ಷತೆಯನ್ನು ಸೆರಗಿನ ಮೂಲಕ ಹಿಡಿದು ಭಗವಂತನನ್ನು ಪ್ರಾರ್ಥಿಸಿ ವ್ರತದ ಆಚರಣೆಯನ್ನು ಮುಕ್ತಾಯ ಮಾಡಲಾಗುತ್ತೆ. ಬದುಕಿನಲ್ಲಿ ಸಾಮರಸ್ಯ, ಆಯಸ್ಸು, ಆರೋಗ್ಯ, ವಿದ್ಯೆ ಮತ್ತು ಯಾವುದೇ ರೀತಿಯ ದೋಷಗಳನ್ನು ಪರಿಹರಿಸುವಂತಹ ಶಕ್ತಿ ಈ ಮಂಗಳ ಗೌರಿ ವ್ರತಕ್ಕೆ ಇದೆ ಅಂತ ಹೇಳ್ತಾರೆ. ಏನು ಇದರ ಹಿನ್ನೆಲೆ ಅಂತಂದರೆ, ಧರ್ಮಪಾಲ ಅನ್ನುವಂತಹ ಒಬ್ಬ ವ್ಯಕ್ತಿ ಬಹಳ ಕಾಲದ ನಂತರ ಮದುವೆ ಆಗ್ತಾನೆ. ಆದರೆ ಮದುವೆ ಆದ ನಂತರ ಮಕ್ಕಳು ಆಗಲಿಲ್ಲ ಅನ್ನುವಂತಹ ಕೊರಗು ಆತನನ್ನು ಕಾಡ್ತಾ ಇರುತ್ತೆ. ವಿಶೇಷವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಪೂಜಿಸಿದ ನಂತರವೂ ಫಲ ಸಿಗದೇ ಇದ್ದಾಗ ಯಾತ್ರೆಗೆ ಹೊರಡ್ತಾನೆ. ಯಾತ್ರೆಯ ಮಧ್ಯದಲ್ಲಿ ಅನೇಕ ಕ್ಷೇತ್ರಗಳಿಗೆ ತೆರಳಿ ಸಾಧುಗಳಿಗೆ ಸೇವೆಯನ್ನು ಸಲ್ಲಿಸ್ತಾನೆ. ಆಗ ಅಲ್ಲಿರುವ ಸಾಧುಗಳು ಅವನನ್ನು ಅನುಗ್ರಹಿಸಿ ಹೇಳ್ತಾರೆ, ನಿನ್ನ ಈ ವ್ರತ ಆಚರಣೆ ಮತ್ತು ನಿಷ್ಠೆಯಿಂದ ನಾವು ಸಂತುಷ್ಟರಾಗಿದ್ದೇವೆ, ನಿನ್ನ ಮನಸ್ಸಿನಲ್ಲಿ ಏನಾದರೂ ಕೊರಗಿದ್ರೆ ಹೇಳು ಅಂತ ಕೇಳ್ತಾರೆ. ಆಗ ತನಗೆ ಮಕ್ಕಳಾಗಿಲ್ಲ ಅನ್ನುವಂತಹ ಸಂಗತಿಯನ್ನು ಸಾಧುಗಳಿಗೆ ಈ ವ್ಯಕ್ತಿ ಹೇಳಿಕೊಳ್ತಾನೆ. ಆಗ ಅವನ ಮುಖಚರ್ಯೆ ಮತ್ತು ಹಿನ್ನೆಲೆಯನ್ನು ಗಮನಿಸಿದ ಸಾಧುಗಳು ಮಕ್ಕಳು ಆಗುವಂತಹ ಪರಿಸ್ಥಿತಿ ಅಥವಾ ಮಕ್ಕಳು ಆಗುವಂತಹ ಒಂದು ಸಂದರ್ಭವೇನು ನಮಗೆ ಕಾಣ್ತಾ ಇಲ್ಲ, ಆದರೂ ಕೂಡ ನಮ್ಮ ತಪೋಬಲದಿಂದ ಹೀಗೊಂದು ವರವನ್ನು ನಾವು ಕೊಡಬಲ್ಲೆವು ಅಂತ ಹೇಳ್ತಾರೆ. ಏನದು ಅವರ ಈ ಹಾಡನ್ನು ಕೇಳಿದ ನಂತರ ಪ್ರಸಾರ ಮಾಡ್ತೇನೆ.

ಆ ಸಾಧುಗಳು ಆ ವ್ಯಕ್ತಿಗೆ ಮಕ್ಕಳು ಆಗುವಂತಹ ಒಂದು ಅವಕಾಶ ಏನು ನಮಗೆ ಕಾಣಿಸ್ತಾ ಇಲ್ಲ. ಆದರೂ ಕೂಡ ನಮ್ಮ ತಪೋಬಲದಿಂದ ಹೀಗೊಂದು ಆಯ್ಕೆಯನ್ನ ಅಥವಾ ವರವನ್ನು ನಿನಗೆ ನೀಡಬಹುದು. ಒಂದು ಅಲ್ಪ ಆಯುಷ್ಯನಾದಂತಹ ಮಗ ಪುತ್ರ ಬೇಕೋ ಅಥವಾ ದೃಷ್ಟಿ ಇಲ್ಲದಂತಹ ಪುತ್ರ ಬೇಕೋ, ಅಂದರೆ ಕಣ್ಣಿಲ್ಲದಂತಹ ಪುತ್ರ ಬೇಕೋ ಅಂತ ಕೇಳ್ತಾರೆ. ನಿನಗೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಬಹುದು ಅಂತ ಹೇಳ್ತಾರೆ. ದೃಷ್ಟಿ ಇಲ್ಲದಂತಹ ಮಗನನ್ನು ಜೊತೆ ಹೇಗೆ ನಾನಿರೋದು ಅಂತ ಭಾವಿಸಿ ಅಲ್ಪ ಆಯುಷ್ಯನಾದ ಮಗನೇ ಸಾಕು ಅಂತ ಯೋಚಿಸಿ ಅಲ್ಪ

ಋಷಿ ಮಗನನ್ನೇ ಕೇಳ್ತಾನೆ ಆ ವ್ಯಕ್ತಿ. ಸಾಧುಗಳ ಅನುಗ್ರಹದಿಂದ ಆ ವ್ಯಕ್ತಿಗೆ ಅಲ್ಪಾಯುಷ್ಯ ಮಗ ಜನಿಸ್ತಾನೆ. ಮಗ 16 ವರ್ಷಕ್ಕೆ ಬೆಳೆಯುವ ತನಕ ತಂದೆಯಾಗಿ ಮಗನ ಸಂತೋಷಗಳಿಗೆ ಕಾರಣನಾಗ್ತಾನೆ, ಎಲ್ಲವನ್ನ ನೀಡ್ತಾನೆ. ಕಾಲ ಕಳೀತಾ ಇದ್ದಂತೆ ಮಗನ ಅಲ್ಪಾಯುಷ್ಯದ ನೆನಪಾಗಿ ದುಃಖ ಕಾಡೋದಕ್ಕೆ ಶುರುವಾಗುತ್ತೆ. ಕೊನೆಗೆ ಈ ಹೊತ್ತಿಗೆ ಈತನಿಗೆ ಮದುವೆ ಮಾಡಿದರೆ ಸರಿ ಹೋಗಬಹುದು ಅಂತ ಯೋಚಿಸಿ 18 ವಯಸ್ಸು ದಾಟುವುದರಲ್ಲೇ ಯೋಗ್ಯಳಾದಂತಹ ಹುಡುಗಿಯನ್ನು ನೋಡಿ ಮದುವೆ ಮಾಡಿಸ್ತಾನೆ. ಮದುವೆಯಾಗುವ ಸಂದರ್ಭದಲ್ಲಿ ಹುಡುಗಿಗೆ ಈ ವಿಚಾರವನ್ನು ಮೊದಲೇ ತಿಳಿಸ್ತಾನೆ. ಮದುವೆಯಾದ ನಂತರ ಮಗನ ಪತ್ನಿ ಕುಲದೈವರಾದಂತಹ ಪಾರ್ವತಿ ಪರಮೇಶ್ವರರಲ್ಲಿ ತನ್ನ ಪತಿಯ ಆಯುಷ್ಯವನ್ನು ಹೆಚ್ಚಾಗಿಸುವಂತ ಪ್ರಾರ್ಥಿಸ್ತಾ 5 ವರ್ಷಗಳ ಕಾಲ ನಿರಂತರ ಪೂಜೆಯನ್ನು ಸಲ್ಲಿಸ್ತಾಳೆ. ಇನ್ನೇನು ಪತಿಯ ಪ್ರಾಣ ಹೋಗಬೇಕು ಅನ್ನೋ ಕಾಲದಲ್ಲಿ ಆಕೆಗೆ ಭಗವಂತನ ದರ್ಶನವಾಗುತ್ತೆ.

0: ಅಪ್ಪ ಸ್ವಾಮಿ, ಗೇಟ್ ಸ್ವಾಮಿ, ಸ್ವಲ್ಪ ಈ ಗೇಟ್ ತೆಗೆದು ನಮ್ನ ಒಳಗಡೆ ಬಿಟ್ರೆ ದೊಡ್ಡ ಸ್ವಾಮಿಗಳ ದರ್ಶನ ಮಾಡ್ಕೊಂಡು ಹೋಗ್ತೀವಿ.
1: ಅವ್ರ ಊರಲ್ಲಿಲ್ಲ, ತೀರ್ಥಯಾತ್ರೆಗೋಸ್ಕರ ಉತ್ತರ ಇಂಡಿಯಾ ಕಡೆ ಹೋಗಿದ್ದಾರೆ.
0: ಅಯ್ಯಯ್ಯೋ, ಎಂತ ಕೆಲಸ ಆಗೋಯ್ತು ನೋಡು. ಅವ್ರ ಊರ್ಲಿಲ್ಲದೆ ಇದ್ರು ಪರವಾಗಿಲ್ಲ, ಅವರಿರೋ ಸ್ಥಳ ತೋರಿಸಿದ್ರೆ ಚೆನ್ನಾಗಿ ನಮಸ್ಕಾರ ಮಾಡಿ ಹೋಗ್ತೀವಿ.
1: ಸ್ವಾಮಿಗಳು ಬರೋವರೆಗೂ ಯಾರನ್ನು ಒಳಗಡೆ ಬಿಡಬೇಡ ಅಂತ ಆಜ್ಞೆ ಆಗಿದೆ. ಹೊರಡಿ ಇಲ್ಲಿಂದ, ಹೊರಡಿ ಇಲ್ಲಿಂದ, ಹೊರಡಿ ಅಂದ್ರೆ

ಐದು ವರ್ಷಗಳ ಕಾಲ ನಿರಂತರ ಪೂಜೆಯನ್ನ ಸಲ್ಲಿಸ್ತಾಳಲ್ಲ, ಇನ್ನೇನು ಪತಿಯ ಪ್ರಾಣ ಹೋಗ್ಬೇಕು ಅನ್ನೋ ಸಮಯದಲ್ಲಿ ಭಗವಂತನ ದರ್ಶನವಾಗುತ್ತೆ ಆಕೆಗೆ. ನಿನ್ನ ಪತಿಯ ಆಯಸ್ಸು ಮುಗಿದಿದೆ ಅಂತ ಭಗವಂತ ಹೇಳ್ತಾನೆ. ನಾನು ಇಷ್ಟು ವರ್ಷ ಮಾಡಿದ ವ್ರತ, ಪೂಜೆ, ಧರ್ಮ, ನಾನು ಇಟ್ಟ ಶ್ರದ್ಧೆ ಸತ್ಯವಾಗಿದ್ದರೆ ನನ್ನ ಪತಿಗೆ ಇನ್ನಷ್ಟು

ವಾಯಸ್ಸನ್ನು ಕೊಡಲೇಬೇಕು. ನಿನ್ನನ್ನು ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಕೇಳಿದ್ದೇನೆ, ಅದನ್ನು ನೀನು ನಡೆಸ್ಕೊಡ್ಬೇಕು. ಬೇಕಾದ್ರೆ ನನ್ನ ಆಯಸ್ಸನ್ನ ದಾನ ಮಾಡೋದಕ್ಕೆ ನಾನು ಸಿದ್ಧಳಿದ್ದೇನೆ ಅಂತ ಹೇಳಿ ಭಗವಂತನಲ್ಲಿ ಅಂಗಲಾಚ್ತಾಳೆ. ಆಕೆಯ ಬೇಡಿಕೆಗೆ ಒಲಿದ ಶಿವ ಆಕೆಯ ಪತಿಯ ಆಯಸ್ಸನ್ನು ವೃದ್ಧಿಗೊಳಿಸ್ತಾನೆ. ಅಂದಿನಿಂದ ಇಂದಿನವರೆಗೂ ಮಂಗಳ ಗೌರಿಯ ವ್ರತವನ್ನು ಆಚರಿಸ್ಕೊಂಡು ಬಂದರೆ ಪತಿಯ ಆಯಸ್ಸು ಹೆಚ್ಚಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗಾಗಿ ಶ್ರಾವಣದ ಪ್ರತಿ ಮಂಗಳವಾರದಂದು ಮಂಗಳ ಗೌರಿಯ ವ್ರತವನ್ನು ಆಚರಿಸ್ಕೊಂಡು ಬರಲಾಗ್ತಾ ಇದೆ.

ಎರಡು ಸಂದರ್ಭಗಳಲ್ಲಿ ಗೌರಿಯನ್ನು ಪ್ರಮುಖವಾಗಿ ಪೂಜಿಸಲಾಗುತ್ತೆ. ಒಂದು ಶ್ರಾವಣದ ಮಂಗಳ ಗೌರಿ ವ್ರತ, ಹಾಗೂ ಮತ್ತೊಂದು ಭಾದ್ರಪದದ ಸ್ವರ್ಣ ಗೌರಿ ವ್ರತ. ಹುಟ್ಟಿದ ಮನೆ ಹಾಗೂ ಕೊಟ್ಟ ಮನೆಗಳ ಭಾವನಾತ್ಮಕ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು ಈ ಹಬ್ಬ. ಜನಪದ ಸಾಹಿತ್ಯದಲ್ಲಿ ಗೌರಿ ಮತ್ತು ಗಂಗೆಯ ಸಂಬಂಧವನ್ನು ಮನಮುಟ್ಟುವಂತೆ ಬಣ್ಣಿಸಲಾಗಿದೆ. ಅವರ ದೃಷ್ಟಿಯಲ್ಲಿ ಭೂಲೋಕಕ್ಕೆ ಗೌರಿ ಗಣೇಶನ ಜೊತೆ ಶಿವ ಕೂಡ ಬರ್ತಾನೆ. ವರ್ಷಕ್ಕೊಮ್ಮೆ ಮಾವನ ಮನೆಗೆ ಬರುವ ಶಿವನಿಗೆ ಮಗಳು ಮೊಮ್ಮಗನಿಗೆ ನೀಡುವ ಪ್ರೀತಿಯ ಆದರಗಳು ಅಳಿಯನಿಗೂ ನೀಡಬೇಕು ಅಂಥೇಳಿ ಆ ಗೌರವದಿಂದ ಬರಮಾಡಿಕೊಳ್ತಾರೆ. ಮನೆ ಮಂದಿಯೆಲ್ಲ ಸಂಭ್ರಮಿಸುವ ಶುಭ ಸಂದರ್ಭದಲ್ಲಿ ಗಂಗೆಯ ನೆನಪು ಯಾರಿಗೂ ಬರೋದಿಲ್ಲ. ಇನ್ನು ಗೌರಿ ಹಬ್ಬಕ್ಕೆ ಗಂಗೆಯನ್ನು ಕರೆಯದಿದ್ದರೇನಂತೆ, ಗೌರಿಗೆ ಬಾಗಿನ ನೀಡೋದು ಗಂಗೆಯ ಮೂಲಕವೇ. ಬೇರೆಲ್ಲ ಹಬ್ಬಗಳಿಗಿಂತ ಗೌರಿ ಹಬ್ಬ ಹೆಣ್ಣು ಮಕ್ಕಳಿಗೆ ಹೆಚ್ಚು ಆಪ್ತ ಅನಿಸುತ್ತೆ. ಇದು ದೇವತಾರಾಧನೆಯ ಹಬ್ಬ ಆದರೂ ಕೂಡ ಮೂಲತತ್ವ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಕೂಡಿದೆ. ಮಾನವ ಗುಣ ಸ್ವಭಾವಕ್ಕೆ ಹೆಚ್ಚು ಹತ್ತಿರವೆನಿಸುವ, ನಮ್ಮೆಲ್ಲರಂತೆ ಸಂಸಾರದ ಒಳಗೂ ಹೊರಗೂ ಪತಿ ಜೊತೆಗೆ ಮಕ್ಕಳೊಡನಾಡುವ ಪಾರ್ವತಿಯ ಹಬ್ಬ ಇದು. ಹಾಗಾಗಿ

0: ಇದಾಗಿತ್ತು ಇಂದಿನ ನಾದೋಪಾಸನೆ. ಇಂದಿನ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸದ ಕಡೆಯ ಮಂಗಳ ಗೌರಿ ವ್ರತವಾಗಿದ್ದರಿಂದ ಇಂದು ಮಂಗಳ ಗೌರಿಯ ಬಗ್ಗೆ ಒಂದಷ್ಟು ಮಾಹಿತಿ ಜೊತೆಗೆ ಭಕ್ತಿಗೀತೆಗಳನ್ನು ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಸ್ಸಾಂನ ನಗಾವ್ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಮಾಡಲಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ತಲಾ ಎರಡು ವಿಧಾನಸಭಾ ಕ್ಷೇತ್ರಗಳು ಮತ್ತು ಪುದುಚೇರಿಯ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆಯಲಿದೆ. ಉಪಚುನಾವಣೆಗಳಿಗೆ ನಾಳೆ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ತಿಳಿಸಿದೆ. ನೈಸ್ ಯೋಜನೆ ಕುರಿತಂತೆ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡರೂ ಕಾನೂನಿನ ಚೌಕಟ್ಟಿನಲ್ಲೇ ಇರಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಬರೆದಂತಹ ಪತ್ರಕ್ಕೆ ಪ್ರತಿಕ್ರಿಯಿಸಿ, ನೈಸ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ನಿವೇಶನ ಹಂಚಿಕೆಯಲ್ಲಿ ಕಾನೂನು ಉಲ್ಲಂಘನೆಯಾಗಿದ್ದರೆ ನ್ಯಾಯಾಲಯ ಇದೆ ಎಂದು ಹೇಳಿದ್ದಾರೆ. ಔಷಧಗಳ ಕುರಿತು ಸಮಸ್ಯೆಗಳು ಇದ್ದಲ್ಲಿ ಸಾರ್ವಜನಿಕರು ದೂರು ನೀಡಲು ಕ್ಯೂಆರ್ ಕೋಡ್ ವ್ಯವಸ್ಥೆ ಮಾಡಲಾಗಿದೆ. ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ನವದೆಹಲಿಯ ಸತ್ಯನಿಕೇತನ ಪ್ರದೇಶದಲ್ಲಿ ಕಟ್ಟಡ ಕುಸಿತ ಘಟನೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಮತ್ತು ಆ ಕಟ್ಟಡವನ್ನು ಮಾನ್ಯ ಅನುಮತಿಗಳೊಂದಿಗೆ ನಿರ್ಮಿಸಲಾಗಿದೆಯೇ ಮತ್ತು ನಿರ್ವಹಿಸಲಾಗಿದೆಯೇ ಎಂದು ಪರಿಶೀಲಿಸುವಂತೆ ದೆಹಲಿ ಹೈಕೋರ್ಟ್ ದೆಹಲಿ ಮಹಾನಗರ ಪಾಲಿಕೆಗೆ ನಿರ್ದೇಶನ ನೀಡಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಭಾವದಿಂದಾಗಿ 47,000 ಕೃಷಿ ಬೆಳೆ ಮತ್ತು 20,000 ಹೆಕ್ಟೇರ್ ನಷ್ಟು ತೋಟಗಾರಿಕೆ ಬೆಳೆ ಹಾನಿಯಾಗಿದ್ದು, ಸರ್ಕಾರಕ್ಕೆ 83.76 ಕೋಟಿ ರೂಪಾಯಿ ಪರಿಹಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ಇವುಗಳ ಸಹಯೋಗದಲ್ಲಿ ಎಚ್ಐವಿ ಏಡ್ಸ್ ಅರಿವು ಮೂಡಿಸಲು ಕಾನೂನು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ 5 ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನು ಇಂದು ಕಾರವಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಭಾರತೀಯ ಸೇನೆಯ ಅಗ್ನಿವೀರ ನೇಮಕಾತಿ ರ್ಯಾಲಿಯು ವಿಜಯಪುರದಲ್ಲಿ ಇದೇ 10-23 ಜರುಗಲಿದೆ. ನೇಮಕಾತಿ ರ್ಯಾಲಿಗೆ ವಿಜಯಪುರ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಗಮಿಸುವ ನಿರೀಕ್ಷೆ ಇದ್ದು, ಅಗತ್ಯ ಸೌಲಭ್ಯ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಜಾಗರೂಕರಾಗಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 7:02:45.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ.

ನಿನ್ನ ರಮನೆ. ನಮಸ್ಕಾರ, ನಾನು ನಿಮ್ಮ ಜೋಗಿ ಸುನೀತಾ. ವಿವಿಧ ಭಾರತಿಯನ್ನ ನಾನು ಪ್ರತಿದಿನ ಕೇಳ್ತಾ ಇರ್ತೀನಿ. ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗುವಂತಹ ಹಳೆ ಚಿತ್ರಗೀತೆಗಳು, ಹೊಸ ಚಿತ್ರಗೀತೆಗಳು ನನಗೆ ಬಹಳ ಇಷ್ಟ ಆಗುತ್ತೆ. ನೀವು ಕೇಳಿ ಆನಂದಿಸಿ.

ಜಿಲ್ಲೆಯ ಸಂಪೂರ್ಣತಾ ಅಭಿಯಾನದ ಮಹತ್ವಾಕಾಂಕ್ಷಿ ತಾಲೂಕು ಹರವಿ ಹಿರೇನಗಿ ಹಾಗೂ ಕವಿತಾಳಗಿ ಕೇಂದ್ರ ಸರ್ಕಾರದ ಸಂಪೂರ್ಣತಾ ಮಹತ್ವಾಕಾಂಕ್ಷಿ ಯೋಜನೆಯ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಪರಿಶೀಲಿಸಿದರು. ಸಿದ್ದಪಟ್ಟ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಗ್ರಾಮೀಣ ಭಾಗದ ಮಹಿಳೆಯರು

0: ಜಲಾಶಯದ ನಿರ್ವಹಣೆ ಪರಿಶೀಲಿಸಿದರು. ಹಿರೇಹಟಗಿ ಗ್ರಾಮದಲ್ಲಿ ಜಲ ಜೀವನ್ ಯೋಜನೆಯಡಿ ಮನೆ ಮನೆಗೆ ತಲುಪಿಸಲಾದ ನಳ ಸಂಪರ್ಕವನ್ನು ಪರಿಶೀಲಿಸಿದರು. ಕವಿತಾರ್ಥ ಬಾಲಕಿಯರ ಪ್ರೌಢಶಾಲೆಗೆ ನೀಡಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಪರಿಶೀಲಿಸಿ ಗಣಿತ ವಿಷಯ ಬೋಧಿಸಿದರು. ನಗರಗಳು ಬೆಳೆಯುತ್ತಿರುವ ಹಿನ್ನೆಲೆ ಪೂರೈಕೆ ಹಾಗೂ ವಿಲೇವಾರಿಗಾಗಿ ಮೂಲಸೌಕರ್ಯ ಕಲ್ಪಿಸಿ ಅಗತ್ಯ ಕ್ರಮ ಆಗುತ್ತಿದೆ ಎಂದು ನಗರಾಭಿವೃದ್ಧಿ ಸಚಿವ ರಾಮಯ್ಯ ತಿಳಿಸಿದ್ದಾರೆ. ಹೆಚ್ಚು ಜಿಲ್ಲಾಧಿಕಾರಿಗಳ ಕಚೇರಿ ಹಂತದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಗರದ ಒಳಚರಂಡಿ ಅಭಿವೃದ್ಧಿಗಾಗಿ 51 ಕೋಟಿ ರೂಪಾಯಿ ಅನುದಾನ ಹಾಗೂ ಮಹಾತ್ಮ ಗಾಂಧಿ ನಗರಾಭಿವೃದ್ಧಿ ಯೋಜನೆಯಲ್ಲಿ 181 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ರಾಯಚೂರು ನಗರದಲ್ಲಿ 3.5 ಲಕ್ಷ ಜನಸಂಖ್ಯೆಗೆ ಅಗತ್ಯವಿರುವ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು. ರಾಜ್ಯದ 4 ಜಿಲ್ಲೆಗಳ ಪೈಕಿ ಜವಳಿ ಹಾಗೂ ಜೀನ್ಸ್ ರಫ್ತು ವಿಭಾಗದಲ್ಲಿ ಬಳ್ಳಾರಿ ಜಿಲ್ಲೆ ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿದೆ ಎಂದು ಕಲಬುರಗಿ ಉತ್ತರ ಜಿಲ್ಲೆಯ ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಂಟಿ ನಿರ್ದೇಶಕ ರಾಜು ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಜವಳಿ ಜೀನ್ಸ್ ವಲಯದ ರಫ್ತು ಉತ್ತೇಜನ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲೆಯಿಂದ ವಿಶ್ವ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ಮಾರಾಟವಾಗಬೇಕು ಎಂಬುದು ಯೋಜನೆಯ ಉದ್ದೇಶವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಉತ್ಪನ್ನವನ್ನು ಕಳುಹಿಸಲು ಪಾಲಿಸಬೇಕಾದ ನಿರ್ದಿಷ್ಟ ಗುಣಮಟ್ಟದ ಕುರಿತು ಮಾಹಿತಿ ನೀಡಿದರು. ವಾರ್ಡ್ ವಸ್ತು ಸಂರಕ್ಷಣೆ 2025 ಮಾಪನದಲ್ಲಿ ದಾವಣಗೆರೆ ರಾಜ್ಯ ಪ್ರಶಸ್ತಿಗಳಿಗೆ ಭಾಜನವಾಗಿದೆ. ರಾಷ್ಟ್ರೀಯ ಸ್ವಚ್ಛ ವಾಯು ಸರ್ವೇಕ್ಷಣೆಯಲ್ಲಿ ದಾವಣಗೆರೆ ಜನಸಂಖ್ಯೆ ಆಧಾರಿತ ವರ್ಗೀಕರಣದಲ್ಲಿ ಅತ್ಯುತ್ತಮ ಸಾಧನೆ ತೋರಿದೆ. 25 ಲಕ್ಷ ರೂಪಾಯಿ ನಗದು ಬಹುಮಾನ ಪಡೆದಿದೆ. ಕೇಂದ್ರ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಸ್ವಚ್ಛ ವಾಯು ದಿವಸ 2026 ಅಂಗವಾಗಿ 2025-26 ಸಾಲಿನ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಜಂಬುನಾಥಹಳ್ಳಿಯಲ್ಲಿ 300 ಹಾಸಿಗೆಗಳ ಜಿಲ್ಲಾ ಆಸ್ಪತ್ರೆಯ ನೂತನ ಕಟ್ಟಡ ಕಾಮಗಾರಿಯನ್ನು ಶಾಸಕ ಎಚ್ಆರ್ ಗವಿಯಪ್ಪ ಪರಿಶೀಲಿಸಿದರು. ಬಳಿಕ ಮಾತನಾಡಿ, 50% ವೈದ್ಯಕೀಯ ಉಪಕರಣಗಳನ್ನು ಖರೀದಿಸಲಾಗಿದ್ದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯ ಸೇರಿದಂತೆ ಇತರೆ ವೈದ್ಯಕೀಯ ಉಪಕರಣ ಸದ್ಯದಲ್ಲೇ ನೂತನ ಆಸ್ಪತ್ರೆಗೆ ಬರಲಿವೆ ಎಂದು ಮುಂದಿನ ಅಕ್ಟೋಬರ್ನಲ್ಲಿ ಆಸ್ಪತ್ರೆ ಕಾರ್ಯಾರಂಭಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಬೆಂಗಳೂರು ಡಿಟಿಪಿಸಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಮೂಲಕ ತರಬೇತಿ ಪಡೆದ 13 ವಿದ್ಯಾರ್ಥಿಗಳು ಆಸ್ಟ್ರೇಲಿಯಾದ ಸಿಡ್ನಿ ಮೂಲದ ಕಂಪನಿಯಲ್ಲಿ ಉದ್ಯೋಗ ಪಡೆದಿದ್ದಾರೆ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ವರ್ಷದ ತಲಾ 56 ಲಕ್ಷ ರೂಪಾಯಿ ವೇತನದ ಪ್ಯಾಕೇಜ್ ದೊರೆತಿರುವುದು ವಿಶೇಷ. ಸರ್ಕಾರಿ ತರಬೇತಿ ಕೇಂದ್ರಗಳ ಕಾರ್ಯನಿರ್ವಾಹಕ ನಿರ್ದೇಶಕ ಸಿದ್ದಲಿಂಗ ಪೂಜಾರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಇತ್ತೀಚಿನ 7 ಜನ ಮಾಡಿದರು, ಪಂಡಿತರಲ್ಲಿ 6 ಜನ ಸ್ಟೂಡೆಂಟ್ಸ್ 56 ಲಕ್ಷ ಪ್ಯಾಕೇಜ್

7:15 ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು ಜೊತೆಗೆ ಚಿತ್ರಗೀತೆಗಳು ನಿಮಗಾಗಿ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಆಕಾಶವಾಣಿ
1: ಆಯಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂಕೆ ಇಂದಿರಾ, ಪ್ರಸಿದ್ಧ ಕಾದಂಬರಿಕಾರ್ತಿ, ಸರಳ ನಿರೂಪಣೆ, ಗಟ್ಟಿತನ, ವಿಷಯ, ವಸ್ತು, ಸಾಮಾಜಿಕ ಸಂಗತಿಗಳನ್ನು ಅವರು ಮುಟ್ಟುತ್ತಿದ್ದ ಪರಿ, ಇದೆಲ್ಲ ಅವರನ್ನು ವಿಶಿಷ್ಟವನ್ನಾಗಿಸಿತು. ಗೆಜ್ಜೆಪೂಜೆ, ಫಣಿಯಮ್ಮ, ಗಿರಿಬಾಲೆ ಇವೆಲ್ಲ ಚಲನಚಿತ್ರವಾದ ಅವರ ಕೃತಿಗಳು. ಎಂಕೆ ಇಂದಿರಾ ಅವರ ಧ್ವನಿಯನ್ನ ಆಲಿಸೋಣ.
3: ಸದಾನಂದ ಕಾದಂಬರಿ ಬರಿತಾ ಇದ್ದೆ ನಾನು. ಸದಾನಂದ ರಾಜು ಇಬ್ಬರೂ ಬೊಂಬಾಯಿಗೆ ಹೊರಡ್ತಾರೆ. ಬೊಂಬಾಯಿಗೆ ಹೊರಟಾಗ ಇವನು ಮಂಗಳೂರಿಗೆ ಬರ್ತಾನೆ. ಯಾರು ಸದಾನಂದ ಮಂಗಳೂರಿಗೆ ಬಂದು ಅಲ್ಲಿಂದವೇ ಬೊಂಬಾಯಿಗೆ ಹೊರಡ್ತಾನೆ. ಅವನು ಟ್ರೈನಲ್ಲೇ ಹೊರಡ್ತಾನೆ. ಆವಾಗ ಹೊರಟಾಗ ಹಾಗೆ ಬರೆದಿದ್ದೆ ನಾನು, ಬರ್ಕೊಂಡು ಹೋಗಿದ್ದೆ. ನಮ್ಮ ಯಜಮಾನರು ಪಕ್ಕದಲ್ಲೇ ಮಲ್ಕೊಂಡಿದ್ರು. ಅವರು ಇದೇನು ಈಗ ಮಂಗಳೂರಿಗೆ ಬಂದು ಹೊರಡಬೇಕಾದಿಲ್ಲ, ಕನ್ನನೂರು ಮುಖಾಂತರ ಹೋದ್ರೆ ತುಂಬ ಹತ್ತಿರ ಬೊಂಬಾಯಿ, ನೀನು ತಪ್ಪು ಬರೆದಿದ್ದೀಯಾ ಅಂತ ನಮ್ಮ ಯಜಮಾನ್ ಹೇಳಿದ್ರು. ವಾಸ್ತವವಾಗಿ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಪರವಾಗಿಲ್ಲ ಬಿಡಿ, ನಾನು ಸರಿ ಮಾಡ್ತೀನಿ ಅಂತ ಹೇಳಿದೆ. ಮುಂದಿನ ಪುಟದಲ್ಲೇ ಅವರಿಬ್ಬರೂ ಬೊಂಬಾಯಿಗೆ ಹೋಗೋದು.

0: ಓ ಇದು ಬಂತು. ಆವಾಗ ರಾಜು ರೈಲಿನಲ್ಲಿ ಕುತ್ಕೊಂಡಾಗ ಕೇಳ್ತಾನೆ, ಎಲ್ಲ ಸೀದಾ ಕನ್ನನವ್ರ ಮುಖಾಂತರ ಹೋಗಿದ್ದು, ನಿಮಗೆ ಚಾರ್ಜು ಕಡಿಮೆ ಆಗ್ತಿತ್ತು, ಹೊಟ್ಟೆ ನೋವು ಆಗ್ತಿತ್ತು, ಸ್ವಲ್ಪ ಬೇಗ ಸೇರ್ತಾ ಇದ್ದೆ, ಯಾಕೆ ಮಂಗಳೂರಿಗೆ ಬಂದು ನೀವು ಹೋಗ್ತಾ ಇದ್ದೀರಿ ಹಾಗೆ ಅಂತ ಕೇಳ್ತಾನೆ. ಅದಕ್ಕೆ ಏನಿಲ್ಲ, ನನ್ನ ಸ್ನೇಹಿತ ಇಲ್ಲಿದ್ದಾನೆ, ಅವನ ಹತ್ರ ಸ್ವಲ್ಪ ಕೆಲಸ ಇತ್ತು, ನಮ್ಮ ಪಬ್ಲಿಷರು ಒಬ್ಬಿದ್ದಾನೆ ಇಲ್ಲಿ, ಅವನ ಹತ್ರ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಬಿಟ್ಟು ಹೀಗೆ ಹೋಗೋಣ ಅಂತ ಹೇಳಿ ಬಂದೆ. ಅಷ್ಟೇ ಹೊತ್ತು ಇನ್ನೇನಿಲ್ಲ, ನಾನು ಯಾವಾಗಲೂ ಸಾಮಾನ್ಯ ಕನ್ನಡ ಮುಖಾಂತರನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ತಿಪ್ಪೆ ಸಾರಿಸಿಬಿಟ್ಟು. ಆಮೇಲೆ ನಮ್ಮ ಯಜಮಾನಿಗೆ ಆಶ್ಚರ್ಯ ಆಯಿತು, ಏನು ಹೆಂಗಸಲ್ ಮಾಡಿಬಿಟ್ಟೆಲ್ಲ ನೀನು ಹಾಗೆ ಅಂತೇಳಿ. ಹಾಗೆ ಅಕಸ್ಮಾತ್ ಏನಾದ್ರು ಒಂದು ನನಗೆ ಅಕಸ್ಮಾತ್ ಮರೆತುಬಿಟ್ಟು ಹೆಚ್ಚು ಕಮ್ಮಿ ಮಾಡಿದ್ದೆ, ಅದು ಮುಂದೆ ನಾನು ಅದರಲ್ಲೇ ತಿದ್ದುಬಿಡ್ತೇನೆ ಹೊರತು ಹೊಡೆದು ಅಳಿಸಿ ತಿದ್ದಿ ಹರಿದು ಅದೆಲ್ಲ ಮಾಡೋ ಪದ್ಧತಿನೇ ಇಲ್ಲ. ಯಾವ ಕಾದಂಬರಿನೂ ಮಾಡಿಲ್ಲ ಇದುವರೆಗೆ. 62 ಪುಸ್ತಕದಲ್ಲಿ ಪತ್ರಿಕೆಯವ್ರು ಬರೀತಾರೆ ಇಂಥದ್ದು ಕಳಿಸಿ, ಇಂಥದ್ದು ಸುಖ ಅಂತಾನೆ ದುರಂತಾನೆ ಏನೋ ಒಂದು ಕಳಿಸಿ ಪುಟ ಅಂತ, ಅಷ್ಟೇ ಪುಟ ಸರಿಯಾಗಿ ಮುಗಿದಿರುತ್ತೆ ನಾನು ಸರಿಯಾಗಿ.
1: ನಾನು ಮಲೆನಾಡಿನಲ್ಲಿ ಅಂದರೆ ನನ್ನ ತವರು ಮನೆ ಒಳಗೆ ಸುಮಾರು 16 ವರ್ಷಗಳವರೆಗೆ ಅಲ್ಲೇ ಇದ್ದೆ. ಅಲ್ಲಿಯವರೆಗೆ ನನ್ನ ಒಂದು ಸುಮ್ಮನೆ ಸೀಮಿತವಾಗಿ ಇಟ್ಕೊಂಡಿದ್ದೆ ಹೊತ್ತು ನನಗೆ ಬೇಕಾದಷ್ಟು ಬರೆಯೋದು ಬೇಕಾದಷ್ಟು ಇದೆ. ಆದರೆ ಮಲೆನಾಡಿನ ಜನಜೀವನ, ಅಲ್ಲಿ ಭಾಷೆ ಕೆಲವರು ಮಲೆನಾಡ ಭಾಷೆನೇ ಕೆಲವರಿಗೆ ಅರ್ಥವಾಗಲ್ಲ, ಮೊನ್ನೆ ಕೂಡ ಅದೇ ಅಂತೂ ಗೊತ್ತಾಗಲ್ಲ. ಅದನ್ನು ನಾನು ಸುಮ್ಮನೆ ಬರ್ಕೊಂಡು ಹೋಗಿದ್ದರಿಂದ ಅದು ಕೆಲವರಿಗೆ ಅರ್ಥವಾಗದೆ ಹೋಗಬಹುದು.
0: ಶ್ರೀಮಂತರಿಂದ ಹಿಡಿದು ಬಡವರ ಕೊನೆಯ ತನಕ ಎಲ್ಲರೂ ಪ್ರತಿಯೊಂದು ಕುಟುಂಬದ್ದು ಯಾರ್ಯಾರು ಯಾವ್ಯಾವ ಥರ ಭಾವನೆ, ಅದು ಜಾತೀಯತೆ ಕೆಲವು ಕಡೆ ಇದೆಯಲ್ಲ ಅದರಲ್ಲಿ ಯಾವ್ಯಾವ ಥರ ಇತ್ತು ಅಂಥದ್ದು, ಎಷ್ಟೋ ಘಟನೆಗಳು ಈಗ ಈಗಿನ ಜನಗಳಿಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಘಟನೆಗಳು ನಮ್ಮ ಕಣ್ಣು ಮುಂದೆ ನಡೆದಿದೆ. ಕಣ್ಣು ಮುಂದೆ ನಡೆದಿದ್ದನ್ನು ಸತ್ಯವಾದ್ದನ್ನೇ ಬರೀಬೇಕು. ಸಾಹಿತ್ಯ ಅಂದರೆ ಕನ್ನಡ ಒಂದು ಓದಿ ಬರೆದ್ಬಿಟ್ರೆ ಸಾಹಿತ್ಯ ಆಗಲ್ಲ. ಸಾಹಿತ್ಯದ ಎಲ್ಲ ಪ್ರಕಾರಗಳು ಗೊತ್ತಿರಬೇಕು. ಅದಕ್ಕೋಸ್ಕರವಾಗಿ ನಾನು ನಾನಾ ವಿಧವಾದ ಕಾದಂಬರಿಗಳನ್ನು ಬರೆದಿದ್ದೀನಿ. ಆದರೂ ಕೂಡ ಮಲೆನಾಡಿನ ಸಮಗ್ರ ಜೀವನ ಬರೆಯೋಣ ಅಂತ. ಈಗ ಕೆವಿ ಪುಟ್ಟಪ್ಪರು ಮಲೆಗಳಲ್ಲಿ ಮದುಮಗಳು ಬರೆದಿದ್ದಾರೆ, ಕಾನೂರು ಸುಬ್ಬಮ್ಮ ಹೆಗ್ಗಡೆ ಬರೆದಿದ್ದಾರೆ, ಶಿವರಾಮ್ ಕಾರಂತರು ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೆದಿದ್ದಾರೆ, ಆಯಾ ಪ್ರಾಂತ್ಯದವರು ಅಷ್ಟೇ ಬರೆದಿದ್ದಾರೆ. ನಾನು ಹಾಗಲ್ಲ, ಮಲೆನಾಡಿಂದ ಆದರೂ ಕೂಡ ಮಲೆನಾಡಿನಲ್ಲಿ ಎಷ್ಟು ಶಾಖೋಪಶಾಖೆಗಳಿದೆ ಅನ್ನೋದು ಜೀವನದಲ್ಲಿ, ಅದನ್ನು ನಿಜವಾಗಿ ಇಂದಿನ ಜನಾಂಗ ತಿಳ್ಕೊಬೇಕು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಶಂಕರ ನಾರಾಯಣ ಪ್ರತಿ

ಶಿವಸ್ಮೂರ್ತಿ ಅವರು ಬರೆದಂತಹ ಒಂದು ಭಾವಗೀತೆಯನ್ನು ಕೇಳಿದ್ರಿ, ಕೆ ಸುರೇಖ ಅವರ ಧ್ವನಿಯಲ್ಲಿ. ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವಂತಹ ಒಂದು ಭಾವಗೀತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗುಜರಾತ್ ಮಹಾರಾಷ್ಟ್ರಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಡೋದರದಲ್ಲಿ 35,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳ ಚಾಲನೆ, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತದ ಖಾಯಂ ಸದಸ್ಯತ್ವಕ್ಕೆ ಲಕ್ಸೆಂಬರ್ಗ್ ಬೆಂಬಲ, ಮುಂದಿನ ಪೀಳಿಗೆಯ 6G ಜಾಲ ವಿಸ್ತರಣೆ ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಉಪಕ್ರಮಕ್ಕೆ ಭಾರತ ಸೇರ್ಪಡೆ, ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿ 4 ಫೈನಲ್ಗಳಲ್ಲಿ ಇಂದು ಭಾರತೀಯ ಪ್ಯಾರಾ ಬಿಲ್ಲುಗಾರರು ಸ್ಪರ್ಧೆ, ಐಟಿಎಫ್ ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್, ಭಾರತದ ಕರಣ್ ಸಿಂಗ್ಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ ಮತ್ತು ಮಹಾರಾಷ್ಟ ರಾಜ್ಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಅವರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಇದರಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಪಶ್ಚಿಮ ಮೀಸಲಾದ ಸರಕು ಸಾಗಾಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಈ ಬೃಹತ್ ಯೋಜನೆಯ ಪೂರ್ಣಗೊಳ್ಳುವಿಕೆ ಕುರಿತು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ವಿವಿಧ ಸರಕು ಮತ್ತು ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆಯನ್ನು ನೀಡಲಿದ್ದು, ಅಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇದರ ಜೊತೆಗೆ 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಮತ್ತು ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಚಾಲನೆ ದೊರೆಯಲಿದೆ. ಸಂಜೆ ಮುಂಬೈಗೆ ತೆರಳಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 11ರಂದು ನಡೆಯಲಿರುವಂತಹ 7ನೇ ಆವೃತ್ತಿಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2026ನ್ನು ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಈ ಸಮ್ಮೇಳನದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಮೂಲಕ ಡಿಜಿಟಲ್ ಹಣಕಾಸು ವ್ಯವಸ್ಥೆಯನ್ನು ಸಕ್ಷಮಗೊಳಿಸುವ ಕುರಿತು ಚರ್ಚೆಗಳು ನಡೆಯಲಿವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ

0: ಮಾಡುವ ಪ್ರಸ್ತಾಪಕ್ಕೆ ಲಕ್ಸಂಬರ್ಗ್ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಕ್ಸೇವಿಯರ್ ಬೆಟೆಲ್ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಜಾಗತಿಕ ವ್ಯವಸ್ಥೆಯ ನೈಜ ಸ್ಥಿತಿಯನ್ನು ಪ್ರತಿಬಿಂಬಿಸಲು ಭದ್ರತಾ ಮಂಡಳಿಯ ಪುನರ್ರಚನೆ ಅತ್ಯಗತ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸುದ್ದಿ ಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಕ್ಸೇವಿಯರ್ ಬೆಟೆಲ್, ಭಾರತದ ಬೃಹತ್ ವಿಸ್ತೀರ್ಣ ಮತ್ತು ಜಾಗತಿಕ ಮಟ್ಟದಲ್ಲಿ ಅದರ ಪ್ರಾಮುಖ್ಯತೆಯನ್ನು ಪರಿಗಣಿಸಿ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಸೇರ್ಪಡೆಗೊಳಿಸುವುದು ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಖಾಯಂ ಸದಸ್ಯತ್ವ ಹೊಂದಿರುವಂತಹ ಭಾರತ ಮತ್ತು ಬ್ರೆಜಿಲ್ನಂತಹ ಪ್ರಮುಖ ದೇಶಗಳನ್ನು ಒಳಗೊಳ್ಳುವ ಮೂಲಕ ಯುಎನ್ಎಸ್ಸಿಯನ್ನು ವಿಸ್ತರಿಸಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ಅಮೆರಿಕ ಸೇರಿದಂತೆ 24 ರಾಷ್ಟ್ರಗಳೊಂದಿಗೆ ಮುಂದಿನ ಪೀಳಿಗೆಯ 6G ಜಾಲಗಳ ಅಭಿವೃದ್ಧಿಗೆ ರೂಪುರೇಷೆ ಸಿದ್ಧಪಡಿಸುವ ಉದ್ದೇಶದ ಅಂತಾರಾಷ್ಟೀಯ ಉಪಕ್ರಮಕ್ಕೆ ಭಾರತವು ಸೇರ್ಪಡೆಯಾಗಿದೆ. ಮುಂದಿನ ಪೀಳಿಗೆಯ ಜಾಲಗಳು ಪರಸ್ಪರ ಹಂಚಿಕೊಂಡಿರುವಂತಹ ಭದ್ರತಾ ಹಿತಾಸಕ್ತಿಗಳನ್ನು ಪ್ರತಿಬಿಂಬಿಸುವಂತೆ, ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುವಂತೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವಂತೆ ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಭಾರತವು ಅಮೆರಿಕ ಸೇರಿದಂತೆ 24 ರಾಷ್ಟ್ರಗಳೊಂದಿಗೆ ಕೈ ಜೋಡಿಸಿದೆ ಎಂದು ಅಮೆರಿಕದ ವಾಣಿಜ್ಯ ಇಲಾಖೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಮಾಡಲಾಗಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ತಲಾ 2 ವಿಧಾನಸಭಾ ಕ್ಷೇತ್ರಗಳು ಮತ್ತು ಪುದುಚೇರಿಯ 1 ವಿಧಾನಸಭಾ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆಯಲಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ತಮಿಳುನಾಡಿನ ಮಧುರಾಮ್ ತಕಂ ಮತ್ತು ಧಾರಾಪುರಂ, ಪಶ್ಚಿಮ ಬಂಗಾಳದ ರೇಜಿನಗರ ಮತ್ತು ನಂದಿಗ್ರಾಮ ಹಾಗೂ ಪುದುಚೇರಿಯ ತಟ್ಟಾಂ ಚಾವಡಿ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಲೋಕಸಭೆ ಮತ್ತು ವಿಧಾನಸಭಾ ಉಪಚುನಾವಣೆಗಳಿಗೆ ಅಧಿಸೂಚನೆ ನಾಳೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಈ ತಿಂಗಳ 16ರವರೆಗೆ ನಾಮಪತ್ರ ಸಲ್ಲಿಸಬಹುದಾಗಿದೆ. ಅಕ್ಟೋಬರ್ 6ರಂದು ಮತದಾನ ಪ್ರಕ್ರಿಯೆ ಜರುಗಲಿದ್ದು ಅಕ್ಟೋಬರ್ 9ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಎಲ್ಲಾ ಗೃಹ ಬಳಕೆಯ ಎಲ್ಪಿಜಿ ಗ್ರಾಹಕರು ಇನ್ನು ಮುಂದೆ 25 ದಿನಗಳ ಅಂತರದಲ್ಲಿ ಸಿಲಿಂಡರ್ ಮರುಪೂರ್ಣ ಬುಕ್ ಮಾಡಬಹುದು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವರಾದಂತಹ ಸುರೇಶ್ ಗೋಪಿ ತಿಳಿಸಿದ್ದಾರೆ. ಎಲ್ಪಿಜಿ ಪೂರೈಕೆ ಪರಿಸ್ಥಿತಿ ಸುಧಾರಣೆ ಮತ್ತು ಬಾಕಿ ಇರುವ ಬೇಡಿಕೆಯಲ್ಲಿ ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ನಿರ್ಬಂಧವನ್ನು ಸಡಿಲಿಸಲಾಗಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ತಕ್ಷಣದಿಂದಲೇ ಪರಿಷ್ಕೃತ 25 ದಿನಗಳ ಅವಧಿಯನ್ನು ಏಕರೂಪವಾಗಿ ಜಾರಿಗೊಳಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ನೌಕಾಪಡೆಯ ತರಬೇತಿ ನೌಕೆ ಐಎನ್ಎಸ್ ಸುದರ್ಶಿನಿ ಲೋಕಾಯನ್ 26 ಯಾತ್ರೆಯ ಅಂಗವಾಗಿ ಸ್ಪೇಸ್ನ ಬಾರ್ಸಿಲೋನಾದಲ್ಲಿ ನಡೆಸಿದ ಬಂದರು ಭೇಟಿಯನ್ನು ಪೂರ್ಣಗೊಳಿಸಿವೆ. ಭೇಟಿಯ ವೇಳೆ ನೌಕೆಯ ಕಮಾಂಡಿಂಗ್ ಅಧಿಕಾರಿ, ಸ್ಪೇನ್ ನೌಕಾಪಡೆ ಮತ್ತು ಸಮುದ್ರಯಾನ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ಭಾರತೀಯ ಮೂಲದವರು ಮತ್ತು ಸ್ಥಳೀಯ ನೌಕೆಗೆ ಭೇಟಿ ನೀಡಿ ಸಿಬ್ಬಂದಿ ಮತ್ತು ತರಬೇತುದಾರರೊಂದಿಗೆ ಸಂವಾದ ನಡೆಸಲು ಅವಕಾಶ ಕಲ್ಪಿಸಲಾಗಿತ್ತು. ಭಾರತ ಮತ್ತು ಸ್ಪೇನ್ ನಡುವಿನ ದೀರ್ಘಕಾಲದ ಸಮುದ್ರಯಾನ ಸಂಬಂಧವನ್ನ ಈ ಭೇಟಿ ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಗೋವಾದ ಪಣಜಿಯಲ್ಲಿ ಪಶ್ಚಿಮ ವಲಯ ಮಂಡಳಿಯ 28ನೇ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಿದ್ದರು. ಪಶ್ಚಿಮ ವಲಯದ ರಾಜ್ಯಗಳ ನಡುವೆ ಇದೀಗ ಯಾವುದೇ ವಿವಾದಗಳು ಇಲ್ಲ ಎಂದು ಅವರು ಹೇಳಿದ್ದಾರೆ. ರಾಜ್ಯಗಳ ನಡುವಿನ ನದಿ ವಿವಾದಗಳು ಸೇರಿದಂತೆ ಹಲವು ಸಮಸ್ಯೆಗಳನ್ನು ವಲಯ ಮಂಡಳಿ ಮೂಲಕ ಪರಿಹರಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಗೋವಾ, ಗುಜರಾತ್ ಮತ್ತು ಮಹಾರಾಷ್ಟ ಮುಖ್ಯಮಂತ್ರಿಗಳು ಹಾಗೂ ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು ಆಡಳಿತಾಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ತಲೆಗಾಂವ್ನಲ್ಲಿ ನಡೆದ ಸಮಾರಂಭದಲ್ಲಿ ಅಮಿತ್ ಶಾ ಅವರು ಗೋವಾ ಪೊಲೀಸರಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪೊಲೀಸ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಸ್ವದೇಶಿ ಅಂಗಳದ ಲಾಭ ಪಡೆಯಲು ಸಜ್ಜಾಗಿರುವಂತಹ ಭಾರತೀಯ ಪ್ಯಾರಾ ಆರ್ಚರ್ಗಳು ಇಂದು 4 ಚಿನ್ನದ ಪದಕಗಳ ಫೈನಲ್ ಪಂದ್ಯಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಪ್ಯಾರಾ ರಿಕರ್ವ್ ಮಹಿಳೆಯರ ತಂಡ ವಿಭಾಗದ ಚಿನ್ನದ ಪದಕಕ್ಕಾಗಿ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತದ ಭಾವನ ಮತ್ತು ಪೂಜಾ ಜೋಡಿಯು ಚೀನಾದ ಲಿಯಾಂಗ್ ಕ್ಯೂರಾಂಗ್ ಮತ್ತು ಚೆನ್ಯು ಜೋಡಿಯನ್ನು ಎದುರಿಸಲಿದ್ದು ತವರು ನೆಲದಲ್ಲಿ ಅಗ್ರಸ್ಥಾನ ಗಳಿಸಿದೆ.

ಸಾಧಿಸುವ ಗುರಿಯನ್ನು ಹೊಂದಿದ್ದಾರೆ. ಇನ್ನು ಪ್ಯಾರಾಲಿಕ್ಕರ್ ಪುರುಷರ ತಂಡದ ವಿಭಾಗದಲ್ಲಿ ಫೈನಲ್ನಲ್ಲಿ ಭಾರತದ ಹರ್ವಿಂದರ್ ಸಿಂಗ್ ಮತ್ತು ವೈಜಯ್ ಸುಂಡಿ ಜೋಡಿಯು ಸ್ಲೊವಾಕಿಯಾದ ಡೇವಿಡ್ ಇವಾನ್ ಮತ್ತು ಡೇವಿಡ್ಸ್ ಇವಾನ್ ವಿರುದ್ಧ ಚಿನ್ನದ ಪದಕಕ್ಕಾಗಿ ಸೆಣಸಾಟ ನಡೆಸಲಿದ್ದಾರೆ. ಪ್ಯಾರಾ ಕಾಂಪೌಂಡ್ ಪುರುಷರ ತಂಡದ ವಿಭಾಗದಲ್ಲಿ ಫೈನಲ್ನಲ್ಲೂ ಭಾರತದ ಶ್ಯಾಮ್ ಸುಂದರ್ ಸ್ವಾಮಿ ಮತ್ತು ತೋಮನ್ ಕುಮಾರ್ ಜೋಡಿಯು ಇರಾಕ್ನ ಜೋಡಿಯನ್ನು ಮುಖಾಮುಖಿಯಾಗಲಿದೆ. ಇದರ ಜೊತೆಗೆ ಮಿಶ್ರ ತಂಡ W1 ಫೈನಲ್ನಲ್ಲಿ ಭಾರತದ ಸ್ವಾತಿ ಚೌಧರಿ ಮತ್ತು ಆದಿಲ್ ಮೊಹಮ್ಮದ್ ನಜೀರ್ ಅನ್ಸಾರಿ ಜೋಡಿಯು ಚೆಕ್ ಗಣರಾಜ್ಯದ ತಂಡದ ವಿರುದ್ಧ ಸ್ಪರ್ಧಿಸಲಿದೆ. ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದಂತಹ ITF ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಕರಣ್ ಸಿಂಗ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ಫೈನಲ್ನಲ್ಲಿ ನ್ಯೂಜಿಲೆಂಡ್ನ 5ನೇ ಶ್ರೇಯಾಂಕದ ಐಸಾಕ್ ಬೇ ಕ್ರಾಫ್ಟ್ ಅವರನ್ನ 7-5, 7-6 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದು ಕರಣ್ ಸಿಂಗ್ ಅವರ ವೃತ್ತಿ ಜೀವನದ 4ನೇ ಪ್ರಶಸ್ತಿ ಮತ್ತು 2026ರ 3ನೇ ಪ್ರಶಸ್ತಿಯಾಗಿದೆ. 2026ರ ಸಾಲಿನಲ್ಲಿ ಸಿಂಗಲ್ಸ್ ವಿಭಾಗದಲ್ಲಿ ಅವರು ಗೆದ್ದಿರುವಂತಹ 2ನೇ ಪ್ರಶಸ್ತಿ ಇದಾಗಿದೆ. ಹರಿಯಾಣದ ಕರ್ನಾಲ್ ಮೂಲದ ಕರಣ್ ಸಿಂಗ್ ಇಂಡೋನೇಷ್ಯಾ ಪ್ರಶಸ್ತಿಗೂ ಕೆಲವೇ ವಾರಗಳ ಹಿಂದೆ ಕಜಕಿಸ್ತಾನದ ಅಸ್ತಾನದಲ್ಲಿ ನಡೆದಂತಹ ITF M15 ಟೂರ್ನಿಯಲ್ಲಿ ಡಬಲ್ಸ್ ಪ್ರಶಸ್ತಿಯನ್ನ ಗೆದ್ದಿದ್ದರು. ಮುಂಬರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇರಾನ್ ಅಧ್ಯಕ್ಷ ಮಸೂದ್ ಪೆಜಕ್ಷಿಯಾನ್ ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಭಾರತದ ಮಹತ್ವದ ರಾಜತಾಂತ್ರಿಕ ಪಾತ್ರವನ್ನು ಇರಾನ್ ಶ್ಲಾಘಿಸಿದೆ. ಈ ಜಾಗತಿಕ ಒಕ್ಕೂಟವು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಆಯಕಟ್ಟಿನ ರಾಜತಾಂತ್ರಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಪ್ರಬಲ ವೇದಿಕೆಯಾಗಲಿದೆ ಎಂದು ಇರಾನ್ ವಿಶ್ವಾಸ ವ್ಯಕ್ತಪಡಿಸಿದೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಲ್ ಭಗಾಯಿ ಭಾರತದೊಂದಿಗೆ ಹೊಂದಿರುವಂತಹ ಸುದೀರ್ಘ ಮತ್ತು ಸಾಂಪ್ರದಾಯಿಕ ಬಾಂಧವ್ಯಕ್ಕೆ ಇರಾನ್ ನೀಡಿರುವ ಪ್ರಾಮುಖ್ಯತೆಯನ್ನು ಪುನರುಚ್ಚರಿಸಿದ್ದಾರೆ. ಇದೇ 12 ಮತ್ತು 13ರಂದು ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಅಧ್ಯಕ್ಷ ಫೆಸ್ಕಿಯಾನ್ ಅವರು ಭಾಗಿಯಾಗುತ್ತಿದ್ದು ಈ ಬಹುನಿರೀಕ್ಷಿತ ಬಹುಪಕ್ಷೀಯ ರಾಜತಾಂತ್ರಿಕ ಸಮಾಲೋಚನೆಯು ಭಾರತ ಮತ್ತು ಇರಾನ್ ನಡುವಿನ ದ್ವಿಪಕ್ಷೀಯ ಬಾಂಧವ್ಯದ ಪ್ರಗತಿಯನ್ನು ಮತ್ತಷ್ಟು ವೇಗಗೊಳಿಸಲಿದೆ ಎಂದು ಎಸ್ಮಾಲ್ ಭಗಾಯಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ ಮಹಾರಾಷ್ಟ್ರಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ವಡೋದರದಲ್ಲಿ 35,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳ ಚಾಲನೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತದ ಖಾಯಂ ಸದಸ್ಯತ್ವಕ್ಕೆ ಲಕ್ಸೆಂಬರ್ಗ್ ಬೆಂಬಲ. ಮುಂದಿನ ಪೀಳಿಗೆಯ 6G ಜಾಲ ವಿಸ್ತರಣೆ, ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಉಪಕ್ರಮಕ್ಕೆ ಭಾರತ ಸೇರ್ಪಡೆ. ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿ 4 ಫೈನಲ್ಗಳಲ್ಲಿ ಇಂದು ಭಾರತೀಯ ಪ್ಯಾರಾ ಬಿಲ್ಲುಗಾರರು ಸ್ಪರ್ಧೆ. ITF ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್, ಭಾರತದ ಕರಣ್ ಸಿಂಗ್ಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ನೀಡುವ ಪ್ರಸ್ತಾಪಕ್ಕೆ ಲಕ್ಸೆಂಬರ್ಗ್ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಝೇವಿಯರ್ ಬೆಟೆಲ್ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಜಾಗತಿಕ ವ್ಯವಸ್ಥೆಯ ನೈಜ ಸ್ಥಿತಿಯನ್ನು ಪ್ರತಿಬಿಂಬಿಸಲು ಭದ್ರತಾ ಮಂಡಳಿಯ ಪುನರ್ರಚನೆ ಅತ್ಯಗತ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮುಂಬರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇರಾನ್ ಅಧ್ಯಕ್ಷ ಮಸೂದ್ ಫೆಜಕ್ಷಿಯಾನ್ ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಭಾರತದ ಮಹತ್ವದ ರಾಜತಾಂತ್ರಿಕ ಪಾತ್ರವನ್ನು ಇರಾನ್ ಶ್ಲಾಘಿಸಿದೆ. ಈ ಜಾಗತಿಕ ಒಕ್ಕೂಟವು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಆಯಕಟ್ಟಿನ ರಾಜತಾಂತ್ರಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಪ್ರಬಲ ವೇದಿಕೆಯಾಗಲಿದೆ ಎಂದು ಇರಾನ್ ವಿಶ್ವಾಸ ವ್ಯಕ್ತಪಡಿಸಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಎಲ್ಲ ಗೃಹ ಬಳಕೆಯ ಎಲ್ಪಿಜಿ ಗ್ರಾಹಕರು ಇನ್ನು ಮುಂದೆ 25 ದಿನಗಳ ಅಂತರದಲ್ಲಿ ಸಿಲಿಂಡರ್ ಮರುಪೂರ್ಣ ಬುಕ್ ಮಾಡಬಹುದು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ತಿಳಿಸಿದ್ದಾರೆ. ಭಾರತದ ರಕ್ಷಣಾ ನೀತಿಯು ಪ್ರತಿಕ್ರಿಯಾತ್ಮಕತೆ ಹಂತದಿಂದ ಸಕ್ರಿಯ ಹಂತಕ್ಕೆ ಪರಿವರ್ತನೆಗೊಂಡಿದ್ದು ದೇಶವು ರಕ್ಷಣಾ ವಲಯದಲ್ಲಿ ಸ್ವಾವಲಂಬಿ ಮತ್ತು ಆತ್ಮವಿಶ್ವಾಸದ ಶಕ್ತಿಯಾಗಿ ಹೊರಹೊಮ್ಮಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ಬರ ಪರಿಸ್ಥಿತಿ ವರದಿ ಆಧರಿಸಿ ರಾಜ್ಯದಲ್ಲಿ ಇನ್ನೂ ಹಲವಾರು ತಾಲೂಕುಗಳನ್ನು ಬರಪಟ್ಟಿಗೆ ಸೇರ್ಪಡೆ ಮಾಡಲಾಗುವುದು. ರೈತರ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡಲು ವಿಶೇಷ ಅಧಿವೇಶನ ಕರೆಯಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ರಾಷ್ಟೀಯ ಹೆದ್ದಾರಿ 66ರ ಅಂಚಿನಲ್ಲಿರುವಂತಹ ತ್ರಾಸಿ ಮತ್ತು ಮರವಂತೆ ಕಡಲ ತೀರದ ಅಭಿವೃದ್ಧಿ ಕಾಮಗಾರಿಗಳನ್ನು ಮುಂದಿನ 3-4 ತಿಂಗಳ ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದಂತಹ ಐಟಿಎಫ್ ಪುರುಷರ ವರ್ಲ್ಡ್ ಟೂರ್ M15 ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಕರಣ್ ಸಿಂಗ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ನಲ್ಲಿ ನ್ಯೂಜಿಲೆಂಡ್ನ 5ನೇ ಶ್ರೇಯಾಂಕದ ಐಸಾಕ್ ಬೇಕ್ರಾಫ್ಟ್ ಅವರನ್ನು 7-5, 7-6 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. 8:02:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ.

ಸವ್ಯಸಾಚಿ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದರು. ರಚನೆ ಹಂಸಲೇಖ ಅವ್ರದ್ದು, ಸಂಗೀತ ಸಾಧು ಕೋಕಿಲ ಅವ್ರದ್ದು.

0: ಅದಳು ಅಯ್ಯೋ ಅಯ್ಯೋ ನನ್ನ ರಾಧಯ್ಯೇ ಮಾದಳು.
1: ಆಹಾ ಬ್ರಹ್ಮಚಾರಿ ಚಿತ್ರದ ಹಾಡಿದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಗಳಲ್ಲಿ ಈ ಹಾಡನ್ನು ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ರಾಜ್ಕೋಟೆ ಅವರ ಸಂಗೀತವಿತ್ತು. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಸ್ನೇಹಿತರ ಸಮಯ 8:15 ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. ಇದಾದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 8:30
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸೆಪ್ಟೆಂಬರ್ 8 ಇಂದು ಬಹಳಷ್ಟು ವಿಶೇಷ ಗಳಿವೆ. ಈ ದಿನದಂದು ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದಂತಹ ತಮ್ಮ ಸ್ವಂತಿಕೆ ಮತ್ತು ಸರಳತೆಯಲ್ಲಿ ನಾಡಿನ ಸುಪ್ರಸಿದ್ಧ ಸಾಹಿತಿಯಾಗಿದ್ದಂತಹ ತಮ್ಮ ತಂದೆಯನ್ನು ಮೀರಿಸಿದವರು. ಅಂದರೆ ಸ್ವಂತಿಕೆ ಮತ್ತು ಸರಳತೆಯಲ್ಲಿ ಯಾವುದೇ ಪ್ರಚಾರ ಮತ್ತು ಸ್ಥಾನಕ್ಕಾಗಿ ಆಸೆ ಪಡೆದ, ತಮ್ಮ ಆದರ್ಶಗಳಿಗೆ ಬದ್ಧರಾಗಿ ಬದುಕಿದವರು ಪೂಚಂತೆ, ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದಂತಹ ಕಥೆಗಾರರು, ಕಾದಂಬರಿಕಾರರು, ಅಂಕಣಕಾರರು, ಕೃಷಿಕರು ಮತ್ತು ವಿಶಿಷ್ಟ ಚಿಂತಕರು ಅಂದರೂ ಕೂಡ ತಪ್ಪಾಗಲಾರದು ಶ್ರೀ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರನ್ನು. ಅವರ ಬದುಕು, ಬರಹ ಮತ್ತು ಚಿಂತನೆಗಳು ಎಲ್ಲವೂ ಸರಳವಾಗಿದ್ವು, ಹಾಗೆಯೇ ಬಹಳಷ್ಟು ಸರಳವಾಗಿ ಕೂಡ ಬದುಕಿದವರು ಇವರು.

ಕುವೆಂಪು ಅವರ ಬರಹಗಳಲ್ಲಿನ ಪ್ರಕೃತಿ ಪ್ರೇಮಕ್ಕಾಗಿ ಅವರನ್ನು ಕನ್ನಡದ ವರ್ಡ್ಸ್ ವರ್ತ್ ಅಂತ ಕರೆಯಲಾಗುತ್ತೆ. ತಮ್ಮ ಬಾಲ್ಯದ ದಿನಗಳಲ್ಲಿ ಪಡೆದ ಮಲೆನಾಡಿನ ಅನುಭವಗಳು ಮತ್ತು ಕಥೆಗಳನ್ನು ತಮ್ಮ ತಂದೆ ಕುವೆಂಪು ಅವರ ಬಾಯಿಂದ ಕೇಳಿದಂತಹ ತೇಜಸ್ವಿಗೆ ನಾಡಿಗಿಂತಲೂ ಕಾಡೇ ಹೆಚ್ಚು ಪ್ರಿಯವಾಗಿ ಆಸಕ್ತಿದಾಯಕವಾಗಿ ಕುತೂಹಲಕಾರಿಯಾಗಿ ಕಾಣಿಸೋದಕ್ಕೆ ಶುರುವಾಯಿತು. ಆಗ ತೇಜಸ್ವಿಗೆ ನಮ್ಮ ತಂದೆ ಇಂತಹ ರೋಮಾಂಚಕ ಜಗತ್ತನ್ನು ಬಿಟ್ಟು ಮೈಸೂರಿಗೆ ಯಾಕಾದರೂ ಬಂದರು ಅಂತ ಅನಿಸ್ತಾ ಇತ್ತಂತೆ. ಬಾಲಕನಾಗಿದ್ದಾಗಿಂದಲೂ ಸ್ವತಂತ್ರ ಚಿಂತನೆಗಳನ್ನು ಬೆಳೆಸ್ಕೊಂಡಿದ್ದಂತಹ ತೇಜಸ್ವಿ ಅವರಲ್ಲಿ ಯಾರದೇ ಇರಾದೆಯಂತಹ ಜೀವನ ನಡೆಸುವ ಇರಾದೆ ಇರಲಿಲ್ಲ. ಹೀಗಾಗಿ ವಿದ್ಯಾಭ್ಯಾಸ ಮುಗಿದ ಬಳಿಕ ಮೈಸೂರಿನಲ್ಲಿ ಬಂದು ನೆಲೆಸಿದರು.

ನಗರದ ಬದುಕು ಸಾಕು ಅನ್ನಿಸ್ತು. ಹಾಗಾಗಿ ಹಳ್ಳಿಯಲ್ಲಿ ನೆಲೆಸಿ ಕೃಷಿಕರಾಗೋದಕ್ಕೆ ಮುಂದಾದರು ತೇಜಸ್ವಿ ಅವರು. ಇಂತಹ ಒಬ್ಬ ಅಪರೂಪವಾದ ಕವಿಗಳನ್ನು, ಚಿಂತಕರನ್ನು, ಕಥೆಗಾರನನ್ನು ನಮಗೆ ಈ ನಾಡು ನೀಡಿದೆ. ಅದಕ್ಕಾಗಿ ಅವರನ್ನು ಸ್ಮರಿಸುವಂತಹ ದಿವಸ ಇಂದು ಅವರ ಜನ್ಮ ಜಯಂತಿ ಕೂಡ. ಪೂಚಂತೆ ಅವರ ಒಂದು ಸಣ್ಣ ಮಾಹಿತಿ, ಒಂದು ತಾಸು ಸಾಕಾಗೋದಿಲ್ಲ ಇವ್ರ ಬಗ್ಗೆ ಹೇಳೋದಕ್ಕೆ. ಹಾಗಾಗಿ ಒಂದು ಕಿರು ಮಾಹಿತಿಯೊಂದಿಗೆ ಜೊತೆಗೆ ಹಾಡುಗಳು ಕೂಡ ನಿಮಗಾಗಿ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ.

ಮಾನಸ ಸರೋವರ ಚಿತ್ರದ ಹಾಡಾಗಿತ್ತು ಇದು. ಜಯಚಂದ್ರನ್ ಅವರು ಹಾಡಿದ್ರು, ಎಂ ಎನ್ ವ್ಯಾಸರಾವ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು ಈ ಹಾಡಿಗೆ. ಹಾಗೆಯೇ ಮಸಣದ ಹೂವು ಚಿತ್ರದ ಹಾಡು ಕೂಡ ಕೇಳಿದ್ರಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಸೂರಂ ಯಕ್ಕುಂಡಿ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಸೆಪ್ಟೆಂಬರ್ 8 ಮತ್ತಷ್ಟು ವಿಶೇಷಗಳಿಗೆ ಹೆಸರಾದಂತಹ ದಿನ ಇಂದು.

ಮೊದಲ ವಿಶ್ವ ಸಾಕ್ಷರತಾ ದಿವಸ ಇಂದೇ ಶುರುವಾಗಿದ್ದು 1967 66 ಘೋಷಣೆ ಆಯಿತು, 67 ಮೊದಲ ಬಾರಿಗೆ ಆಚರಣೆ ಶುರುವಾಯಿತು. ಇಂದಿಗೆ 60 ತುಂಬಿವೆ ಈ ಒಂದು ಸಾಕ್ಷರತಾ ದಿನಾಚರಣೆಗೆ. ಹಾಗೆಯೇ ವಿಶ್ವಯುದ್ಧ, 2ನೇ ವಿಶ್ವಯುದ್ಧದಲ್ಲಿ ಇಟಲಿ ಶರಣಾದಂತಹ ದಿನ. ಹಾಗೆಯೇ ನಮ್ಮ ಭಾರತದಲ್ಲೇ ನೋಡೋದಾದರೆ ಭಾರತದ ಹಿಂದಿ ಸಾಹಿತ್ಯದ ಮೊದಲ ಸಮ್ಮೇಳನ ನಡೆದಿದ್ದು ಇಂದಿನ ದಿವಸ 1926. ಹಾಗೆಯೇ ಅಸ್ಪೃಶ್ಯತೆಯ ವಿರುದ್ಧ ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹ ಆರಂಭಿಸಿದಂತಹ ದಿನ ಇಂದು 1933 ಶುರುವಾಯಿತು. ಇನ್ನು ಚೀನಾ ಭಾರತದ ಗಡಿಯಲ್ಲಿ ನುಸುಳೋದಕ್ಕೆ ಪ್ರಾರಂಭ ಮಾಡಿದಂತಹ ದಿನ, ಮುಂದೆ ಇದೇ ಯುದ್ಧಕ್ಕೆ ಕಾರಣವಾದಂತಹ ದಿನ ಕೂಡ ಆಯಿತು 1962. ಇನ್ನು ಭೂಪೇನ್ ಹಜಾರಿಕಾ, ಜನಪ್ರಿಯ ಗೀತ ರಚನೆಕಾರ, ಗಾಯಕ, ಬರಹಗಾರ, ಚಲನಚಿತ್ರ ನಿರ್ಮಾಪಕ, ಇಷ್ಟೆಲ್ಲೋ ಆಗಿದ್ದಂತಹ ಭೂಪೇನ್ ಹಜಾರಿಕಾ ಅವರು ಕೂಡ ಹುಟ್ಟಿದ್ದು ಇದೇ ದಿನ. ಕೋಮು ಸೌಹಾರ್ದತೆ, ಸಾರ್ವತ್ರಿಕ ನ್ಯಾಯ ಮತ್ತು ಸಹಾನುಭೂತಿಯ ವಿಷಯಗಳನ್ನು ಆಧರಿಸಿದ ಅವರ ಹಾಡುಗಳು ಅಸ್ಸಾಂ, ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶದ ಜನರಲ್ಲಿ ವಿಶೇಷವಾಗಿ ಜನಪ್ರಿಯತೆಯನ್ನು ಪಡ್ಕೊಂಡವು. ಹಾಗೆಯೇ ಭಾರತದ ಸಂಸ್ಕೃತಿ ಮತ್ತು ಜಾನಪದ ಸಂಗೀತವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಹಿಂದಿ ಚಿತ್ರರಂಗಕ್ಕೆ ಪರಿಚಯಿಸಿದಂತಹ ಕೀರ್ತಿ ಕೂಡ ಇವರಿಗೆ ಸಂದಿದೆ. 1975 ಅತ್ಯುತ್ತಮ ಸಂಗೀತ ನಿರ್ದೇಶನಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಮತ್ತು ಪದ್ಮಭೂಷಣಗಳು ಇವರಿಗೆ ಸಂದಿವೆ. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 1992 ಇವರಿಗೆ ಸಂದಂತಹ ಗೌರವವಾಗಿದೆ. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನ ಕೂಡ ಇವರಿಗೆ ನೀಡಲಾಯಿತು. ಭೂಪೇನ್ ಹಜಾರಿಕಾ ನಮ್ಮ ದೇಶದ ಹೆಮ್ಮೆ. ಇವರ ಜನ್ಮ ಜಯಂತಿ ಕೂಡ ಇಂದೇ.

ಇಂದು ಆಶಾ ಭೋಸ್ಲೆಯವರ ಜನ್ಮದಿನ ಕೂಡ. ಹಿನ್ನೆಲೆ ಗಾಯಕಿ, ಜನಪ್ರಿಯವಾದ ಹಿನ್ನೆಲೆ ಗಾಯಕಿ, ಬಹಳಷ್ಟು ಗೀತಗಳಿಗೆ ತಮ್ಮ ಸ್ವರವನ್ನು ನೀಡಿದಂತಹ ಅಪರೂಪದ ಗಾಯಕಿ ಆಶಾ ಭೋಸ್ಲೆಯವರು. ಬಹುಮುಖ ಪ್ರತಿಭೆಗೆ ಹೆಸರುವಾಸಿ ಕೂಡ ಇವರು. ಹಿಂದಿ ಚಿತ್ರರಂಗದ ಶ್ರೇಷ್ಠ ಮತ್ತು ಅತ್ಯಂತ ಪ್ರಭಾವಶಾಲಿ ಗಾಯಕರಲ್ಲಿ ಒಬ್ಬರು ಅಂತ ಇವರನ್ನು ಪರಿಗಣಿಸಲಾಗಿದೆ. 8 ದಶಕಗಳಿಗೂ ಹೆಚ್ಚು ಕಾಲದ ಅವರ ವೃತ್ತಿಜೀವನದಲ್ಲಿ ವಿವಿಧ ಭಾರತೀಯ ಭಾಷೆಗಳಲ್ಲಿ ಚಲನಚಿತ್ರಗಳು ಮತ್ತು ಆಲ್ಬಮ್ಗಳಿಗೆ ಹಾಡುಗಳನ್ನು ಹಾಡಿದ್ದಾರೆ. 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 18 ಮಹಾರಾಷ್ಟ್ರ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, ಜೀವಮಾನ ಸಾಧನೆ ಪ್ರಶಸ್ತಿ ಸೇರಿದಂತೆ 9 ಫಿಲ್ಮ್ಫೇರ್ ಪ್ರಶಸ್ತಿಗಳು, ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ದಾಖಲೆಯ 7 ಫಿಲ್ಮ್ಫೇರ್ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಪುರಸ್ಕಾರಗಳನ್ನು ಗೆದ್ದಿದ್ದಾರೆ. ಜೊತೆಗೆ 2 ಗ್ರ್ಯಾಮಿ ನಾಮನಿರ್ದೇಶನಗಳು ಇವೆಲ್ಲವೂ ಸಿಕ್ಕಿವೆ. ಹಾಗೆಯೇ ಸಿನಿಮಾ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೂಡ ಪಡೆದಿರುವರು ಆಶಾ ಭೋಸ್ಲೆಯವರು. ಇನ್ನು ದೇಶದ 2ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮವಿಭೂಷಣದೊಂದಿಗೆ ಭಾರತ ಸರ್ಕಾರ ಇವರನ್ನು ಗೌರವಿಸಿದೆ. 2011ರಲ್ಲಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅವರನ್ನು ಸಂಗೀತ ಇತಿಹಾಸದಲ್ಲಿ ಅತಿ ಹೆಚ್ಚು ಧ್ವನಿ ಮುದ್ರಣಗೊಂಡ ಕಲಾವಿದೆ ಅಂತ ಗುರುತಿಸಿದೆ. ನಮ್ಮ ದೇಶದ ಮತ್ತೊಂದು ಹೆಮ್ಮೆ ಅಂತಂದರೆ ನಮ್ಮ ಆಶಾ ಭೋಸ್ಲೆಯವರು. ಅವರ ಧ್ವನಿಯಲ್ಲಿ ಒಂದು ಕನ್ನಡ ಹಾಡನ್ನು ಕೇಳೋಣ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದು ವಿಶ್ವ ಸಾಕ್ಷರತಾ ದಿವಸ. ಈ ವರ್ಷದ ಥೀಮ್ ಏನು ಅಂತಂದ್ರೆ, ಜನತೆ, ಜನನಿ ಹಾಗೂ ಸಮೃದ್ಧಿಗಾಗಿ ಸಾಕ್ಷರತೆ, ಲಿಟ್ರಸಿ ಫಾರ್ ಪೀಪಲ್, ಪ್ಲಾನೆಟ್ ಅಂಡ್ ಪ್ರಾಸ್ಪೆರಿಟಿ. ಎಸ್, ಇದರ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೋದು. ಈ ಒಂದು ವಿಚಾರವಾಗಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಚಿತ್ಕಲಾ ಅವರು ಇದ್ದಾರೆ. ಇವರು ಶಿಕ್ಷಣ ಫೌಂಡೇಶನ್ ವತಿಯಿಂದ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ತಾರೆ.
1: ಎಲ್ಲಾ ಲೈನುಗಳು ಕಾರ್ಯನಿರತವಾಗಿವೆ.
0: ಇನ್ನು ಕೆಲವೇ ಕ್ಷಣಗಳಲ್ಲಿ ಇವ್ರನ್ನ ಮಾತಾಡ್ಸೋಣಂತೆ, ಚಿತ್ಕಲಾ ಅವ್ರ ಜೊತೆ ಮಾತನಾಡೋಣ. ಜೊತೆಗೆ ಹಾಡುಗಳು ಕೂಡ ನಿಮಗಾಗಿ ನಮ್ಮ ಪ್ಲೇಲಿಸ್ಟ್ನಲ್ಲಿ ರೆಡಿ ಇವೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಸ್ನೇಹಿತರೆ, ವಿಶ್ವ ಸಾಕ್ಷರತಾ ದಿನಾಚರಣೆಯಿಂದ ಮೊದಲ ಬಾರಿಗೆ ಸೆಪ್ಟೆಂಬರ್ 8, 1967 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸಲಾಯಿತು. ಸಾಕ್ಷರತೆ ಮತ್ತು ಜೀವಮಾನದ ಕಲಿಕೆಯ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಈ ದಿನವನ್ನು ಮೀಸಲಿಡಲಾಯಿತು. ವ್ಯಕ್ತಿಗಳು, ಸಮುದಾಯಗಳು ಮತ್ತು ಸಮಾಜಕ್ಕೆ ಅಕ್ಷರಜ್ಞಾನದ ಅಗತ್ಯವನ್ನು ತಿಳಿಸೋದು ಇದರ ಮೂಲ ಉದ್ದೇಶ. ಇಂದಿಗೂ ಜಗತ್ತಿನಲ್ಲಿ ಲಕ್ಷಾಂತರ ಜನರು ಮೂಲಭೂತ ಸಾಕ್ಷರತಾ ಕೌಶಲ್ಯಗಳಿಂದ ದೂರನೇ ಉಳಿದಿದ್ದಾರೆ. ಶಿಕ್ಷಣದ ಮೂಲಕ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಈ ಒಂದು ಸಾಕ್ಷರತೆ ನೆರವಾಗುತ್ತೆ. ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶಿಕ್ಷಣ ಸಂಸ್ಥೆಯ ವತಿಯಿಂದ ಚಿತ್ಕಲ ಅವರು. ನಮಸ್ಕಾರ ಚಿತ್ಕಲ ಅವರೇ.
1: ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ವಿಶ್ವ ಸಾಕ್ಷರತಾ ದಿವಸ. ಚಿತ್ಕಲ ಅವರೇ, ಕೆಲವೊಂದು ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ದಿನದ ಬಗ್ಗೆ ನಾವು ದಿನಾಚರಣೆಯನ್ನ ಆಚರಿಸೋದ್ರ ಮೂಲಕ ಈ ಒಂದು ಕಲಿಕೆ ಅಂದ್ರೆ ಸಾಕ್ಷರತೆ ಅಂದ್ರೆ ಕೇವಲ ಓದು ಬರಹ ಮಾತ್ರನಾ, ಅಥವಾ ಇದಕ್ಕೂ ಹೆಚ್ಚಿನದ್ದು ಏನಾದರೂ ಇದೆಯಾ ಅಂತ ತಿಳ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ದಿನವನ್ನ ಆಚರಣೆಗೆ ತರಲಾಯಿತು. ಕೇವಲ ಆಚರಣೆ ಮಾತ್ರ ಅಲ್ಲ, ಇದನ್ನ ಹೇಗೆ ಜಾರಿಗೊಳಿಸಬೇಕು ಅನ್ನೋದ್ರ ಮೂಲಕ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೂಡ ಏರ್ಪಡಿಸಲಾಯಿತು. ನೀವು ಕೂಡ ಇದೇ ಒಂದು ನಿಟ್ಟಿನಲ್ಲಿ ಸೇವೆಯನ್ನ ಸಲ್ಲಿಸಿಕೊಂಡು ಬಂದಿದ್ದೀರಿ. ಹೇಗೆ ಸಾಕ್ಷರತೆ ಅಂದ್ರೆ ಕೇವಲ ಓದು ಬರಹ ಮಾತ್ರ ಅಲ್ಲ, ಇದಕ್ಕೂ ಹೆಚ್ಚಿನದ್ದು ಇದೆ ಅಲ್ವಾ? ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ತೀರಾ?
1: ಖಂಡಿತ ಖಂಡಿತ. ಸಾಕ್ಷರತೆ ಅಂತ ಹೇಳಿದ್ರೆ ಬರೀ ಪದದ ಅರ್ಥನೇ ನೋಡ್ತು ಅಂತ ಹೇಳಿದ್ರೆ ಅಕ್ಷರ ಜ್ಞಾನ ಅಂದ್ರೆ ಓದೋದಕ್ಕೆ ಬರೆಯೋದಕ್ಕೆ ಬರ್ಬೇಕು ಅನ್ನೋದು. ಆದ್ರೆ ಅದಕ್ಕೂ ಹೆಚ್ಚಿನ ಅರ್ಥ ಅದರಲ್ಲಿ ತುಂಬಿದೆ. ಈವನ್ ನಮ್ಮ ಕೇಂದ್ರ ಸರ್ಕಾರದಿಂದ ನಿಪುಣ್ ಭಾರತ್ ಅಂತ ಹೇಳಿ ಏನು ಬುನಾದಿ ಹಂತದ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನದ ಬಗ್ಗೆ ಅಭಿಯಾನ ನಡೀತಾ ಇದೆ, ಅದರಲ್ಲೂ ಕೂಡ ಕೇವಲ ಓದೋದು ಅಂತ ಅರ್ಥೈಸಿಲ್ಲ. ಅದನ್ನ ಅರ್ಥೈಸಿಕೊಂಡು ಓದುವುದು ಅಂತಾನೆ ಸಾಕ್ಷರತೆಗೆ ಒಂದು ಡೆಫಿನಿಷನ್ ಅನ್ನ ಕೊಡಲಾಗಿದೆ. ಹಾಗಾಗಿ ಇದು ಸಾಕ್ಷರತೆ ಅನ್ನೋದು ಮೊದಲ ಹಂತ ಅಷ್ಟೇ. ನಮ್ಗೆ ಜೀವನದಲ್ಲಿ ಅದನ್ ಬಿಟ್ಟು ವಿದ್ಯೆ

0: ಬುದ್ಧಿ ಜ್ಞಾನ ಸಂಪಾದನೆಗೆ ನಾವು ಓದನ್ನ ಒಂದು ಮಾಧ್ಯಮವನ್ನಾಗಿ ಬಳಸ್ಕೊಳ್ಬಹುದು. ಅದರಿಂದಾಗಿ ಓದೋದನ್ನ ಕಲಿಯೋದು ಮೊದಲನೇ ಹಂತದ ಸಾಕ್ಷರತೆ. ಆದ್ರೆ ಅದೇ ಸಾಕ್ಷರತೆಯ ಸಂಪೂರ್ಣ ಅರ್ಥ ಅಲ್ಲ. ಅದರಿಂದ ನಮ್ಮ ಬುದ್ಧಿ ಬೆಳವಣಿಗೆಯಾಗಿ ನಿರ್ಧಾರಗಳನ್ನ ಕೈಗೊಳ್ಳುವ ಹಂತಕ್ಕೆ ತಲುಪುವುದು ಸಾಕ್ಷರತೆಯ ಆಶಯವಾಗಿದೆ ಅಂತ ಹೇಳ್ತಿದ್ದೀನಿ.
1: ಅಂದ್ರೆ ಸಾಕ್ಷರತೆ ಕೇವಲ ಓದು ಬರಹ ಅಲ್ಲ, ಅದು ಬೌದ್ಧಿಕ ಬೆಳವಣಿಗೆ ಅಂತ ಹೇಳ್ತಾ ಇದ್ದೀರಾ?
0: ಹೌದು. ಯಾಕೆ ಅಂತ ಹೇಳಿದ್ರೆ ಈಗ ಹಾಗಾದ್ರೆ ಎರಡು ಪ್ರಶ್ನೆ ಬರುತ್ತೆ. ಸಾಕ್ಷರತೆ ಇಲ್ಲದೆ ಇದ್ದವರಿಗೆ ಏನು ತಿಳುವಳಿಕೆ ಜ್ಞಾನ ಬುದ್ಧಿವಂತಿಕೆ ಅಂಥದ್ದು ಇಲ್ಲವಾ ಅಂತ? ಖಂಡಿತ ಇದೆ. ನಮ್ಮ ದೇಶದ ಎಲ್ಲಾ ಬುದ್ಧಿವಂತ ನಾಗರಿಕರು ಅದಕ್ಕೆ ಸಾಕ್ಷಿ. ಆದ್ರೆ ಈ ಸಾಕ್ಷರತೆ ಅನ್ನೋದು ಇವತ್ತಿನ ಜೀವನದಲ್ಲಿ ವ್ಯವಹಾರಕ್ಕೆ ಬೇಕಾದಂತಹ ಒಂದು ಅತ್ಯಮೂಲ್ಯ ಕೌಶಲ್ಯವಾಗಿದೆ. ಅಲ್ಲದೆ ಹೆಚ್ಚಿನ ವಿದ್ಯಾರ್ಜನೆಗೆ, ಬುದ್ಧಿವಂತಿಕೆ ಬೆಳೆಸ್ಕೊಳ್ಳೋದಕ್ಕೆ, ವ್ಯವಹಾರ ಮಾಡೋದಕ್ಕೆ ಮತ್ತು ಜ್ಞಾನಾರ್ಜನೆಗೆ ಮೂಲವಾಗಿ ನಮ್ಗೆ ಓದು ಬರಹ ಸಾಕ್ಷರತೆ ಅನ್ನೋದು ಮೆಟ್ಲಾಗತ್ತೆ. ಹಾಗಾಗಿ ಅದನ್ನ ಕಡೆಗಣಿಸುವಂತ ಪ್ರಶ್ನೆನೇ ಇಲ್ಲ. ಮತ್ತು ಎಷ್ಟೋ ಬಾರಿ ನಮ್ಮ ನಾಗರಿಕರು ಸಾಕ್ಷರತೆ ಇಲ್ಲದೆ ಇರೋದ್ರಿಂದ ಮೋಸಕ್ಕೊಳಗಾಗುವಂತಹ ಪ್ರಸಂಗಗಳು ನಾವು ಹಿಂದಿಂದನು ನೋಡ್ಕೊಳ್ತಾ ಬಂದಿದೀವಿ. ಹೆಬ್ಬೆಟ್ಟು ಒತ್ತಿಸ್ಕೊಂಡು ಏನ್ ಬೇಕಾದ್ರೂ ಬರ್ಸ್ಕೊಳ್ಬಹುದು ಅನ್ನೋ ಕಾಲದಿಂದನು ಅದು ಇದೆ. ಇವತ್ತಿನ ದಿನದಲ್ಲಿ ಸಾಕ್ಷರತೆ ಅನ್ನೋದು ಒಂದು ಪುಸ್ತಕದಲ್ಲಿ ಬರೆದಿರುವಂತಹ ಒಂದು ಅಕ್ಷರಗಳನ್ನ ಓದೋದಕ್ಕೆ ಸೀಮಿತವಾಗೇ ಇಲ್ಲ. ಯಾಕೆಂದ್ರೆ ನಾವು ಆ ಮಟ್ಟದಿಂದ ನಮ್ಮ UPI ಹಣದ ಏನು ವ್ಯವಹಾರಗಳಿರಬಹುದು, ಆಮೇಲೆ ಕಂಪ್ಯೂಟರ್ ಮತ್ತು ಮೊಬೈಲ್ ಬಳಕೆಗಳಿರಬಹುದು. ಹೀಗಾಗಿ ಈ ಸಾಕ್ಷರತೆ ಅನ್ನೋದು ಓದು ಬರಹದಿಂದ ಮುಂದೆ ಬರೆದು ಡಿಜಿಟಲ್ ತಂತ್ರಜ್ಞಾನದ ಸಾಕ್ಷರತೆ, ಮಾಧ್ಯಮದ ಸಾಕ್ಷರತೆ, ಹೀಗೆ ಒಂದು ವ್ಯಾಪಕ ಅರ್ಥವನ್ನ ಒಳಗೊಂಡಿದೆ.
1: ಖಂಡಿತ. ಇನ್ನು ಈ ವರ್ಷದ ಥೀಮ್ ಏನಿದೆ ಅಂತಂದ್ರೆ ಲಿಟ್ರಸಿ ಫಾರ್ ಪೀಪಲ್ ಪ್ಲಾನೆಟ್ ಅಂಡ್ ಪ್ರಾಸ್ಪೆರಿಟಿ, ಅಂದ್ರೆ ಜನತೆ ಜನನಿ ಮತ್ತು ಸಮೃದ್ಧಿಗಾಗಿ ಸಾಕ್ಷರತೆ. ಏನು ಇದರ ಅರ್ಥ, ಅಂದ್ರೆ ಹೇಗೆ ಇದನ್ನ ವ್ಯಾಖ್ಯಾನಿಸಬಹುದು ಆಸ್ ಎ ಕಾಮನ್ ಮ್ಯಾನ್?
0: ಹೌದು, ಇದು ತುಂಬಾ ಏನು ಆಸಕ್ತಿದಾಯಕವಾದಂತ ಥೀಮ್ ಅಂತ ಅನ್ಕೊಳ್ಬಹುದು. ಯಾಕೆಂದ್ರೆ ಈ ಈ ಪ್ರಶ್ನೆನ ಕೇಳ್ತಿದ್ದ ಹಾಗೆ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇರೋದು ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತ ಸಾಲುಗಳು ನೆನಪಾಯ್ತು. ಜನತೆ ಜನನಿ ಮತ್ತು ಸಮೃದ್ಧಿ, ಇದರಲ್ಲಿ ಜನತೆ ಒಂದು ವಿದ್ಯಾವಂತರಾಗ್ಬೇಕು, ಒಂದು ಸಾಕ್ಷರರಾಗ್ಬೇಕು ಅಂದ್ರೆ ಅವರ ಜನನಿ ಸಾಕ್ಷರಳಾಗ್ಬೇಕು. ಆ ನಿಟ್ಟಿನಲ್ಲಿ ಕೂಡ ನಾವು ಅದನ್ನ ನೋಡಬಹುದು. ಯಾವ ಮನೆಯಲ್ಲಿ ಜನನಿ ಸಾಕ್ಷರಳಾಗಿದ್ದಾಳೆ, ವಿದ್ಯಾವಂತಳಾಗಿದ್ದಾಳೆ, ಆ ಮಕ್ಕಳು ವಿದ್ಯಾವಂತರಾಗ್ತಾರೆ, ಮತ್ತೆ ನಾವು ದೇಶದಲ್ಲಿ ಮತ್ತೆ ಪ್ರಪಂಚದಲ್ಲಿ ಸಮೃದ್ಧಿಯನ್ನ ಕಾಣಬಹುದು ಅನ್ನೋದು ಒಂದರ್ಥ. ಆದ್ರೆ ಜನತೆ ವಿದ್ಯಾವಂತರಾದ ಹಾಗೆ ಜನನಿ ಅಂದ್ರೆ ನಮ್ಮ ಭೂಮಿ,
1: ಭೂಮಿ ತಾಯಿ,
0: ಅದನ್ನ ಜನನಿ ಅಂತ ನಾವು ಯೋಚನೆ ಮಾಡೋದಾದ್ರೆ ನಮ್ಮ ಜನನಿಯ ಬಗ್ಗೆ ಕಾಳಜಿ ಹೆಚ್ಚಾಗತ್ತೆ. ಅದನ್ನ ಸಮೃದ್ಧಿಗೊಳಿಸುವತ್ತ ನಾವೆಲ್ಲ ಪ್ರಯತ್ನ ಪಡಬಹುದು. ಮತ್ತೆ ಅದರಲ್ಲಿ ಉಳಿಸ್ಕೊಂಡು ನಮ್ಮ ಈ ಭೂಮಿ ಎನ್ನುವ ವರ ಏನಿದೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಳ್ಳುವಂತಹ ಜ್ಞಾನ ನಮ್ಗೆಲ್ಲ ದೊರಕಬಹುದು ಅನ್ನೋ ಆಶಯ ಈ ವರ್ಷದ ಥೀಮ್ ನಲ್ಲಿ ಅಡಗಿದೆ ಅಂತ ನಾನು ಅರ್ಥೈಸ್ತೇನೆ.
1: ಖಂಡಿತವಾಗ್ಲು. ಅಂದ್ರೆ ನಮ್ಮ ಜೀವನದಲ್ಲಿರುವ ಇಬ್ಬರು ಜನನಿಗಳನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಖಂಡಿತವಾಗ್ಲು ನಮ್ಗೆ ಸಮೃದ್ಧಿ ಸಿಕ್ಕೇ ಸಿಗುತ್ತೆ ಅನ್ನುವಂತ ಅರ್ಥವನ್ನ ಕೊಡ್ತಾ ಇದೆ. ಇನ್ನು 1967 ಇದನ್ನ ಆಚರಿಸ್ಕೊಂಡು ಬಂದಿದೀವಿ, 66 ಆಕ್ಚುಲಿ ಟು ಬಿ ಪ್ರಿಸೈಸ್. ಈ ಒಂದು 60 ಭಾರತ ಎಷ್ಟು ಬೆಳೆದಿದೆ, ಇನ್ನು ನಾವು ಎಷ್ಟು ಸಾಗುವಂತಹ ದೂರ ಎಷ್ಟಿದೆ ನಿಮ್ಮ ಅಂದಾಜಿನ ಪ್ರಕಾರ?
0: ಸಾಗುವಂತಹ ದೂರ ಯಾವಾಗ್ಲೂ ಹೆಚ್ಚಾಗ್ತಾನೆ ಹೋಗುತ್ತೆ. ಅದೊಂಥರ ಹೇಗೆ ಅಂತ ಹೇಳಿದ್ರೆ ಬೆಟ್ಟ ಹತ್ತುತ್ತಾ ಇದ್ದೋನಿಗೆ ತುದಿ ತಲುಪ್ತೀನಿ ತಲುಪ್ತೀನಿ ಅನ್ನುವಾಗ ಅದಿನ್ನು ಎತ್ತರ ಜಾಸ್ತಿ ಇದೆ ಅಂತ ಅನ್ಸಕ್ ಶುರು ಆಗುತ್ತೆ. ಯಾವತ್ತೂ ಆ ಕಡೆ ಮೈಲಿಗಲ್ಲನ್ನ ಸಾಧಿಸೋದಿದ್ಯಲ್ಲ, ಅದೇ ತುಂಬಾ ಕಷ್ಟಕರವಾದಂತ ಕೆಲ್ಸ. ಮೊದ್ಲಿಂದ ಮಾಡ್ಕೊಂಡ್ ಬಂದ್ಬಿಡೋದು 99% ಅಚೀವ್ ಮಾಡೋದು ತುಂಬಾ ಸುಲಭ. ಆ ಲಾಸ್ಟ್ 1% ಇದೆಯಲ್ಲ, ಅದು ಅಚೀವ್ ಮಾಡೋದೇ ತುಂಬಾ ಕಷ್ಟ. ಅದರಲ್ಲಿ ಇವತ್ತಿನ ಚಾಲೆಂಜಸ್ ಹೇಗಿದೆ ಅಂತ ಹೇಳಿದ್ರೆ ಕೇವಲ ಸಾಕ್ಷರತೆ ಅಲ್ಲ, ನಾನು ಹೇಳ್ದಂಗೆ ವ್ಯಾಪಕ ಅರ್ಥದಲ್ಲಿ ಮಾಧ್ಯಮದ ಬಗ್ಗೆ ತಿಳುವಳಿಕೆ ಮೂಡಬೇಕು ನಮ್ಮ ಜನರಲ್ಲಿ. ಮೋಸ ಹೋಗದಂತ ಎಚ್ಚರಿಕೆ, ಹಣದ ವ್ಯವಹಾರಗಳು, ಆಮೇಲೆ ಇಂಟರ್ನೆಟ್ ನ ಸದ್ಬಳಕೆ, ಇದೆಲ್ಲದು ಸಾಕ್ಷರತೆಯ ಅರ್ಥದಲ್ಲಿ ಒಳಗೊಂಡಿರೋದ್ರಿಂದ ಈಗ ನಾವು ಸಾಧಿಸಿರೋದು ತುಂಬಾನೇ ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು. ಅದರಲ್ಲೂ ನಮ್ಮ ದೇಶದಂತಹ ವೈವಿಧ್ಯಮಯ ದೇಶ, ಹಳ್ಳಿ ಹಳ್ಳಿಗಳು

0: ಮೂಲೆಗಳಲ್ಲಿ ವಿದ್ಯೆ ಅನ್ನೋದು ತಲುಪಿದೆ, ಸಾಕ್ಷರತೆ ಅನ್ನೋದು ತಲುಪಿದೆ, ನಮ್ಮ ಸರ್ಕಾರದ ಯೋಜನೆಗಳು ಆ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೆ ಅಂದ್ರೆ ನಮ್ಮಲ್ಲಿ ಮಾಡಿರೋದು ಬಹಳ ಹೆಚ್ಚಿನ ಸಾಧ್ಯತೆ ಸಾಧನೆ ಅಂತಾನೆ ಹೇಳ್ಬೇಕು. ಸುಮಾರು 78-80% ಸಾಕ್ಷರತೆಯನ್ನ ನಾವು ಸಾಧಿಸಿದೀವಿ ಅಂತ ಹೇಳಿ ಅಂಕಿಅಂಶಗಳು ಹೇಳ್ತಾ ಇದೆ. ಅದ್ರ ಜೊತೆಗೆ ಇವತ್ತಿನ ಪರಿಸ್ಥಿತಿಯನ್ನ ನಾವು ಗಮನಿಸಿದ್ರೆ ಏನಾಗಿದೆ, ಮೊಬೈಲ್ ಅನ್ನೋದು ಪ್ರತಿಯೊಂದು ಮನುಷ್ಯರ ಕೈಯಲ್ಲಿ ಇವತ್ತು ಬಂದಿದೆ. ಹಳ್ಳಿ ಎಂಥ ಕುಗ್ರಾಮದಲ್ಲಿ ಹೋದ್ರು ನೀವೊಂದು UPI ಪೇಮೆಂಟ್ ನ ಮಾಡಬಹುದಾಗಿದೆ. ಆ ಮಟ್ಟಕ್ಕೆ ನಾವು ಸಾಕ್ಷರತೆಯನ್ನ ಸಾಧಿಸಿದೀವಿ ಅನ್ನೋದಕ್ಕೆ ನಾವು ಬೆನ್ನು ತಟ್ಕೊಳ್ಳೇಬೇಕು. ಮತ್ತೆ ಡೇಟಾ, ನಮ್ಮ ದೇಶದಲ್ಲಿ ಇಂಟರ್ನೆಟ್ ಡೇಟಾನ ತುಂಬಾ ಅಗ್ಗವಾಗಿ ಸಿಗ್ತಾ ಇದೆ. ಹತ್ತತ್ರ 8 ರೂಪಾಯಿ ಪ್ರತಿ GB ನಮ್ಗೆ ಆಕ್ಸೆಸಿಬಿಲಿಟಿ ಇದೆ ನಮ್ಮ ದೇಶದಲ್ಲಿ. ಇಷ್ಟು ಅಗ್ಗವಾಗಿ ಇಂಟರ್ನೆಟ್ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು 300-400 ರೂಪಾಯಿ ಇತ್ತು 1 GB ಒಂದು 10 ವರ್ಷದ ಹಿಂದೆ. ಅಲ್ಲಿಂದ ನಾವು ಈ ಮಟ್ಟಕ್ಕೆ ನಾವು ತಗೊಂಡ್ ಬಂದಿದೀವಿ ಅಂತ ಹೇಳಿದ್ರೆ ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದಿರೋದು ಕೂಡ ಕಾರಣ. ಅಲ್ಲದೆ ನಾನು ನೋಡುವ ಹಾಗೆ ಪೇಪರ್ ಪೆನ್ನು ಇಟ್ಕೊಂಡು ಬರೆಯೋದಕ್ಕೆ ಬರ್ದಲೇ ಇರುವಂತಹ ಒಂದು ಅಜ್ಜಿ ಕೂಡ ಇವಾಗ ಮೊಬೈಲ್ ಅಲ್ಲಿ ನಂಬರ್ನ ಹೊಡೆದು ತಮಗ್ ಬೇಕಾದವರಿಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋ ಮಟ್ಟಕ್ಕೆ ಸಾಕ್ಷರತೆ ಹೊಂದಿದ್ದಾರೆ. ಇದು ನಾವು ಕಣ್ಣಾರೆ ನೋಡಿರುವಂತ ವಿಷಯ. ಯಾಕಂದ್ರೆ ನಾವು ಬಹಳಷ್ಟು ಸಾಧನೆ ಮಾಡಿದೀವಿ ಅಂತಾನೆ ಹೇಳ್ಬೇಕು.
1: ಖಂಡಿತ, ನಾವು ಮಿಲೇನಿಯಲ್ಸ್ ಏನು ಅಂತಂದ್ರೆ ನಾವು ಎರಡೂ ಪೀಳಿಗೆಯನ್ನ ನಾವು ಕಣ್ಣಾರೆ ನೋಡಿರುವಂತಹ ಒಂದು ಜನರೇಷನ್ ನಾವು. ಸೊ ಮೊದಲು ಹೇಗಿತ್ತು, ಈಗಿನ ಜನರೇಷನ್ ಹೇಗಿದೆ, ಎರಡನ್ನು ಕೂಡ ನೋಡ್ತಾ ಇದ್ದೀವಿ. ಜೊತೆಗೆ ಮುಂಚೆ ಎಲ್ಲ ಹೇಗಿರ್ತಾ ಇತ್ತು ಅಂತಂದ್ರೆ ಈ ನಗರವಾಸಿಗಳಿಗೂ ಹಳ್ಳಿಯವರಿಗೂ ಸ್ವಲ್ಪ ಬಹಳಷ್ಟು ವ್ಯತ್ಯಾಸ ಇರ್ತಾ ಇತ್ತು ಯೋಚನಾ ಶಕ್ತಿಯಲ್ಲಿ, ಲಹರಿಯಲ್ಲಿ. ಈಗ ಏನಾಗಿದೆ, ನೀವು ಹೇಳ್ದಾಗೆ ಮೊಬೈಲ್ ಬಂದ ಮೇಲೆ ಆ ಒಂದು ಗ್ಯಾಪ್ ಏನಿದೆಯಲ್ಲ ಅದು ಹೋಗಿದೆ, ಕಡಿಮೆ ಆಗ್ತಾ ಇದೆ. ಈಗ ನಾವು
0: ಕಂಪ್ಲೀಟ್ ಹೋಗಿದೆ ಅಂತ ಹೇಳಲಿಕ್ಕೆ
1: ಆಗಲ್ಲ, ಕಡಿಮೆ ಅಂತೂ ಆಗಿದೆ.
0: ಅಂದ್ರೆ ರಿಮೋಟ್ ಪ್ರದೇಶಗಳು, ಚಾಮರಾಜನಗರ, ರಾಯಚೂರು, ಯಾದಗಿರಿ ಇಂಥ ಕಡೆ ಎಲ್ಲ ಇನ್ನು ಕಲ್ಯಾಣ ಕರ್ನಾಟಕದ ಹಲವು ಭಾಗಗಳಲ್ಲಿ ತುಂಬಾ ಸವಾಲುಗಳಿದೆ ಇನ್ನಿದೆ.
1: ಆದ್ರೂ ಕೂಡ ಈಗ ನಮಗೆ ಏನು ಇನ್ಫಾರ್ಮೇಶನ್ಗೆ ಆಕ್ಸೆಸ್ ಇದೆಯಲ್ಲ ಅವ್ರಿಗೂ ಕೂಡ ಇದೆ, ಸೋಷಿಯಲ್ ಮೀಡಿಯಾ ಬಂದಿದೆ, ಎಲ್ಲದರ ಮೂಲಕ ಅವರು ಕೂಡ ಹೆಚ್ಚನ್ನ ತಿಳ್ಕೊಳ್ತಾ ಇದ್ದಾರೆ ಈಗ.
0: ಆದ್ರೆ ತಿಳುವಳಿಕೆ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನೆಲ್ಲ ನಂಬುವಂತ ಪರಿಸ್ಥಿತಿ, ಅದು ಇನ್ನೊಂದು ರೀತಿಯ ಏನು ಇನ್ನೊಂದು ರೀತಿಯಲ್ಲಿ ಅನಕ್ಷರಸ್ಥ ಆಗ್ತಿದೀವಿ ಅಂತ ಹೇಳ್ಬೇಕು ನಾವು. ಯಾಕೆಂದ್ರೆ ಅದ್ರಲ್ಲಿ ಬಂದಿದ್ದೆಲ್ಲ ಸರಿ ಅಂತ ನಂಬುವಂತ ಒಂದು ಪರಿಸ್ಥಿತಿಗೂ ಕೂಡ ಕಾರಣವಾಗ್ತಾ ಇದೆ ಮೀಡಿಯಾ.
1: ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ಮುಂದಿನ ಭಾಗದಲ್ಲಿ ಮಾತನಾಡೋಣ. ಎಸ್, ಜೊತೆಗೆ ಹಾಡು ಕೂಡ ಎಂಜಾಯ್ ಮಾಡಿ. ನಮ್ಮ ಕೇಳುಗರು ಕೂಡ ಈ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾರೆ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಾಡುಗಳನ್ನ ಕೇಳೋಣ.

0: ಸ್ನೇಹಿತರೆ, ವಿಶ್ವ ಸಾಕ್ಷರತಾ ದಿನಾಚರಣೆಯಿಂದು ಹಾಗಾಗಿ ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಚಿತ್ಕಲ್ ಅವರಿದ್ದಾರೆ. ಚಿತ್ಕಲ್ ಅವರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ಹಲೋ ಹಲೋ
1: ಹಲೋ
0: ಚಿತ್ಕಲ್, ಮತ್ತೊಮ್ಮೆ ಸ್ವಾಗತ. ಪರವಾಗಿಲ್ಲ, ಓಕೆ. ಈಗ ಕರ್ನಾಟಕ ಮತ್ತು ಡಿಜಿಟಲ್ ಯುಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಹೇಗೆ ಡಿಜಿಟಲ್ ಯುಗದಿಂದಾಗಿ ಎಷ್ಟು ಹೆಲ್ಪ್ ಆಗಿದೆಯೋ ಅಷ್ಟೇ ತೊಂದರೆಗೂ ಒಳಗಾಗ್ತಾ ಇದ್ದಾರೆ ಜನರು ಅಂತ ನೀವು ಹೇಳ್ತಾ ಇದ್ರಿ. ಮೊಬೈಲ್ ಇದ್ದವರೆಲ್ಲ ಸಾಕ್ಷರರು ಅಂತ ನಾವು ಹೇಳೋಕ್ಕಾಗುತ್ತಾ? ಅಥವಾ ಡಿಜಿಟಲ್ ಸಾಕ್ಷರತೆ ಯಾಕೆ ಮುಖ್ಯ? ಇದ್ರ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಅವೇರ್ನೆಸ್, ಜಾಗೃತಿ, ಅರಿವನ್ನು ಮೂಡಿಸೋದು ಬಹಳಷ್ಟು ಮುಖ್ಯ ಅಲ್ವಾ? ನಕಲಿ ಸುದ್ದಿಗಳು ಕೂಡ ಜಾಸ್ತಿ ಆಗಿದೆ, ಇದನ್ನು ತಡಿಬೇಕು. ಮಾಧ್ಯಮ ಸಾಕ್ಷರತೆ ಹೇಗೆ ಈ ನಿಟ್ಟಿನಲ್ಲಿ ಸಹಾಯ ಮಾಡುತ್ತೆ, ಇವೆಲ್ಲ ಅದರ ಬಗ್ಗೆ ಒಂದಷ್ಟು ಮಾಹಿತಿನ ಹಂಚಿಕೊಳ್ತೀರಾ?
1: ಖಂಡಿತ. ಮೊದಲನೇದಾಗಿ ಸಾಕ್ಷರತೆ ಎಲ್ಲ ಸಾಧಿಸ್ಬೇಕು ಅಂತ ಹೇಳಿ ಗವರ್ನ್ಮೆಂಟಿನ ಹಲವಾರು ಕಾರ್ಯಕ್ರಮಗಳಿದೆ. ಅದರಲ್ಲಿ ವಯಸ್ಕರ ಶಿಕ್ಷಣಕ್ಕೆ ಅಂತ ಹೇಳಿ ಒಂದು ಸ್ಪೆಸಿಫಿಕ್ ಪ್ರೋಗ್ರಾಮ್ ಇದೆ. ಅದಕ್ಕೆ ಅವರು ಪಠ್ಯಕ್ರಮವನ್ನ ಆಯೋಜಿಸಿ ಉಲ್ಲಾಸ್ ಅಂತ ಹೇಳಿ ಒಂದು ಡೌನ್ಲೋಡೆಬಲ್ ಆಪ್ ಇದೆ. ಅದರಲ್ಲಿ ಕೂಡ ಎಲ್ಲಾ ಕಂಟೆಂಟ್ ನ ಹಾಕಿದ್ದಾರೆ. ಅದನ್ನ ವಾಲಂಟಿಯರ್ಸ್ ಮುಖೇನ ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಮೂಲಕ ಆ ಹಳ್ಳಿಯಲ್ಲಿ ಒಬ್ಬೊಬ್ಬ ಅನಕ್ಷರಸ್ಥರನ್ನು ಹುಡುಕಿ ಅವ್ರಿಗೆ ತಲುಪಿಸುವಂತಹ ಕಾರ್ಯ ನಡೀತಾ ಇದೆ. ವಿಶೇಷತೆ ಏನಂತ ಹೇಳಿದ್ರೆ ಈ ಪಠ್ಯಕ್ರಮದಲ್ಲೂ ಕೂಡ ಡಿಜಿಟಲ್ ಸಾಕ್ಷರತೆ, ಮಾಧ್ಯಮ ಸಾಕ್ಷರತೆ, ಸೈಬರ್ ಸೆಕ್ಯೂರಿಟಿ ಅಂತಹ ವಿಷಯಗಳನ್ನ ವಿಶೇಷವಾಗಿ ಅದರಲ್ಲಿ ತಗೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮೊದಲಿಂದ ನಾವು ಚರ್ಚೆ ಮಾಡಿದ ಹಾಗೆ ಇವತ್ತು ಸಾಕ್ಷರತೆ ಅನ್ನೋದು ಕೇವಲ ಓದೋದು ಬರೆಯೋದ್ರಲ್ಲಿ ಮುಗಿತಾ ಇಲ್ಲ, ಅಲ್ಲಿ ತುಂಬಾ ವ್ಯಾಪಕ ಅರ್ಥವನ್ನ ಹೊಂದಿರೋದನ್ನ ಸರ್ಕಾರವು ಗುರುತಿಸಿ ವಯಸ್ಕರ ಸಾಕ್ಷರತೆಯಿಂದಲೂ ಕೂಡ ಅದನ್ನ ಒಳಗೊಂಡಿದೆ ಇವಾಗ. ಮತ್ತೆ ಪ್ರತಿಯೊಂದು ಒಂದು ಸ್ಕಿಲ್ ಎಜುಕೇಶನ್ ಇರಬಹುದು, ಮತ್ತೆ ಪ್ರತಿಯೊಂದು ಬ್ಯಾಂಕ್ ಇಂದ ಇರಬಹುದು, RBI ಇಂದ ಇರಬಹುದು, ಪ್ರತಿಯೊಂದು ಕಡೆನೂ ನೀವು ನೋಡಬಹುದು ಡಿಜಿಟಲ್ ಸಾಕ್ಷರತೆಗೆ ಎಷ್ಟು ಪ್ರಾಮುಖ್ಯತೆಯನ್ನ ನಾವು ಇವತ್ತಿನ ದಿನ ಕೊಡ್ತಾ ಇದ್ದೀವಿ ಅಂತ ಅನ್ನೋದನ್ನ. ಗ್ರಾಮ ಪಂಚಾಯತಿಗಳಲ್ಲಿ, ಗ್ರಾಮ ಪಂಚಾಯತ್ ಲೈಬ್ರರಿಗಳಲ್ಲಿ ಒಂದು ಏನು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಈ ದಿನ ಬಂದಿದೆ ನಮ್ಮ ಕರ್ನಾಟಕದಲ್ಲಿ. ಅದನ್ನ ರಾಷ್ಟ್ರ ಮಟ್ಟದಲ್ಲಿ ನಾವು ಕರ್ನಾಟಕವನ್ನ ಗುರುತಿಸ್ಕೊಂಡಿದೀವಿ ಈ ಒಂದು ವಿಶೇಷತೆಯಿಂದಾಗಿ. ಗ್ರಾಮ ಡಿಜಿ ವಿಕಸನ ಅಂತ ಹೇಳಿ ಒಂದು ಕಾರ್ಯಕ್ರಮದ ಮೂಲಕ 16-60 ವರ್ಷದ ಪ್ರತಿಯೊಬ್ಬರಿಗೂ ಡಿಜಿಟಲ್ ಸಾಕ್ಷರತೆಯನ್ನ ಮೂಡಿಸುವಂತಹ ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ನಡೀತಾ ಇದೆ. ಅದರಲ್ಲಿ ಒಂದು ಬೇಸಿಕ್ ಥಿಂಗ್ಸ್ ಲೈಕ್ ಒಂದು ನೀವು

0: ಮೊಬೈಲ್ನ ತಗೊಂಡ್ರೆ ಅದರಲ್ಲಿ ನಿಮ್ಮದೇ ಆದ ಇಮೇಲ್ ಐಡಿಯಿಂದ ನೀವು ಅದರಲ್ಲಿ ಒಂದು ಆಪ್ಗಳನ್ನ ಓಪನ್ ಮಾಡಬೇಕು ಅನ್ನೋದು ಕೂಡ ಒಂದು ಸಾಕ್ಷರತೆ. ಏನ್ ಮಾಡ್ತಾ ಇದ್ರು ಹಳ್ಳಿಗಳಲ್ಲಿ ಅಂದ್ರೆ, ಒಂದು ಸಿಮ್ ಹಾಕಿಸ್ಕೊಳ್ಳುವಾಗ ಅಂಗಡಿಯವ್ರಿಗೆ ಅವ್ರ ಇಮೇಲ್ ಐಡಿನಲ್ಲೇ ಹಾಕೊಡಿ ಅಂತ ಹೇಳ್ತಿದ್ರು. ಯಾಕಂದ್ರೆ ಇವ್ರ ಇಮೇಲ್ ಐಡಿ ಅಂದ್ರೆ ಏನು ಅಂತ ಕೂಡ ಗೊತ್ತಿಲ್ಲ. ಸೊ ಅದ್ ಏನಾಗ್ತಿತ್ತು ಅಂತ ಹೇಳಿದ್ರೆ, ಮೋಸಕ್ಕೆ ಒಳಗಾಗೋದಕ್ಕೆ ಎಲ್ಲ ದಾರಿನೂ ತೆರೆಯೋದು ಅಲ್ಲಿಂದಾನೆ ತಾನೆ. ನಿಮ್ಮ ಒಂದು ಮೊಬೈಲ್ನ ಬೇರೆಯವ್ರ ಮೊಬೈಲ್ ಬೇರೆಯವ್ರ ಇಮೇಲ್ ಐಡಿಯಿಂದ ಲಾಗಿನ್ ಆಗ್ತಿದ್ದಾರೆ ಅಂದ್ರೆ ಅಲ್ಲಿಂದಾನೇ ನೀವು ನಿಮ್ಮ ಎಲ್ಲಾ ಆಕ್ಸೆಸ್ ನ ಬಿಟ್ಕೊಟ್ಟ ಹಾಗಾಗುತ್ತಲ್ಲ. ಅಲ್ಲಿಂದ ಸಾಕ್ಷರತೆ ಬೇಕಾಗಿದೆ ನಮ್ ಜನಕ್ಕೆ. ಅದರಿಂದ ಹಿಡಿದು ಈ ವಾಟ್ಸ್ಆಪ್ ಅಲ್ಲಿ ಬರುವಂತಹ ಸುದ್ದಿಗಳು, ಯೂಟ್ಯೂಬ್ ನಲ್ಲಿ ಬರುವಂತಹ ಸುದ್ದಿಗಳು ಇದೇ ನಿಜ ಅಂತ ನಂಬ್ಕೊಳ್ಳೋಂತ ಪರಿಸ್ಥಿತಿಯಲ್ಲೂ ನಾವಿದ್ದೀವಿ. ಅದನ್ನು ಕೂಡ ಹೋಗಲಾಡಿಸಿ ನಾವು ತಾರ್ಕಿಕ ಮನೋಭಾವದಿಂದ ಅದನ್ನ ಪ್ರಶ್ನಿಸಿ ಚರ್ಚಿಸಿ ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನ ಪಡ್ಕೊಳ್ಬೇಕಾಗಿರೋದು ಕೂಡ ಸಾಕ್ಷರತೆಯಲ್ಲೇ ಅಡಗಿದೆ ಅಂತ ನಾನು ಹೇಳ್ತೀನಿ.
1: ಅಬ್ಸಲ್ಯೂಟ್ಲಿ. ಅಂದ್ರೆ ಈಗ ಮೊಬೈಲ್ ಇದ್ದವರೆಲ್ಲ ಲಿಟ್ರೇಟ್ ಅಂತ ಹೇಳೋದಿಕ್ ಬರೋದಿಲ್ಲ. ಹಾಗಾಗಿ ಡಿಜಿಟಲ್ ಲಿಟ್ರಸಿ ತುಂಬಾ ಮುಖ್ಯ ಆಗುತ್ತೆ. ಹೇಗೆ ಡಿಜಿಟಲ್ ಲಿಟ್ರಸಿ ಹೇಗೆ ತಲುಪಿಸಬಹುದು?
0: ಡಿಜಿಟಲ್ ಲಿಟ್ರಸಿ ಸಿ, ನಾವು ಒಂದು ಕಾಲದಲ್ಲಿ 1990s ಅಲ್ಲಿ ಅವಾಗ ಬಂಗಾರಪ್ಪನವರು ನಮ್ಮ ಚೀಫ್ ಮಿನಿಸ್ಟರ್ ಆಗಿದ್ರು. ಆವಾಗ ಅಕ್ಷರ ತುಂಗ ಅಂತ ಹೇಳಿ ಈಚ್ ಒನ್ ಟೀಚ್ ಒನ್ ಅಂತ ನನಗೆ ನೆನಪಿದೆ. ನಾವೆಲ್ಲ ಪ್ರತಿಯೊಬ್ರು ಹಳ್ಳಿಯಲ್ಲಿ ಒಬ್ಬೊಬ್ರು 10 ಜನಕ್ಕೆ 20 ಜನಕ್ಕೆ ಅವ್ರ ಹೆಸರನ್ನು ಬರೆಯೋದು ಈ ತರ ಹೇಳ್ಕೊಡ್ತಾ ಇದ್ವಿ. ಇವತ್ತಿನ ದಿನ ನಾವು ಯಾರು ಸಾಕ್ಷರರು ಇದ್ದೀವಿ, ಡಿಜಿಟಲ್ ಸಾಕ್ಷರತೆಯನ್ನ ಹೊಂದಿರೋಂಥವ್ರು ಇದ್ದೀವಿ, ನಾವು ಬೇರೆಯವ್ರಿಗೆ ಹೇಳ್ಕೊಡೋಂತ ಜವಾಬ್ದಾರಿಯನ್ನ ಪಡ್ಕೊಳ್ಬೇಕು. ಈಚ್ ಒನ್ ಟೀಚ್ ಒನ್ ಅಂತ ಹೇಳಿದ್ರೆ ಒಂದ್ ತಿಂಗಳಲ್ಲಿ ಇಡೀ ಕರ್ನಾಟಕ ಸಾಕ್ಷರತೆಯನ್ನ ಹೊಂದೋದಕ್
1: ಸಾಧ್ಯ.
0: ಸಾಕ್ಷರರು ನಾವು ಆಲ್ರೆಡಿ ಇದ್ದೀವಿ. ಅದನ್ನ ನಮ್ಗಿರುವಂತಹ ತಿಳುವಳಿಕೆಯನ್ನ, ತಿಳುವಳಿಕೆ ಇಲ್ಲದೆ ಇದ್ರೆ ಮೋಸ ಮಾಡೋದಕ್ಕೆ ಬಳಸದಲೇನೆ ಅವರಿಗೂ ತಿಳುವಳಿಕೆ ಮೂಡಿಸುವತ್ತ ಬಳಸಿದ್ರೆ ದೆನ್ ಸಾಕ್ಷರತೆ ಇದು ಏನ್ ಗ್ಯಾಪ್ ಇದೆ ಅದನ್ನ ತುಂಬೋದಕ್ಕೆ ಹೆಚ್ಚು ಸಮಯ ಬೇಕಾಗೇ ಇಲ್ಲ.
1: ಖಂಡಿತ. ಈಗ ಇನ್ನೊಂದು ಹೊಸ ತರಹದ ಒಂದು ಪ್ರಾಬ್ಲಮ್ ಅಂತ ಹೇಳೋಕ್ಕಾಗೋದಿಲ್ಲ, ಒಂದು ಸವಾಲು ಏನು ಅಂತಂದ್ರೆ, ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ. ಮಕ್ಕಳಲ್ಲಿ ಪುಸ್ತಕದ ಪ್ರೀತಿಯನ್ನ ಹೇಗೆ ಬೆಳೆಸಬಹುದು?
0: ಇದು ಏನು ಅಂತ ಹೇಳಿದ್ರೆ ಎರಡು ಆಯಾಮ ಇದೆ ಇದರಲ್ಲಿ. ಪುಸ್ತಕದ ಪ್ರೀತಿಯಿಂದ ನಾವು ಆರ್ಗ್ಯಾನಿಕ್ ಆಗಿ ಮೊಬೈಲ್ ಪ್ರೀತಿಗೆ ಡೆವಲಪ್ ಆಗಿದ್ದೀವಿ. ಯಾಕೆ ಅಂದ್ರೆ ಮೊಬೈಲ್ ಅಲ್ಲಿ ತಕ್ಷಣದಲ್ಲಿ ನಮ್ಮನ್ನ ಸ್ಯಾಟಿಸ್ಫೈ ಮಾಡುವಂತಹ ಬೈಟ್ ಸೈಜ್ ಇನ್ಫಾರ್ಮೇಶನ್ ಆ ತರದ್ದು ಸಿಗ್ತಾ ಇದೆ. ಪುಸ್ತಕದಲ್ಲಿ ಅದು ನಿಧಾನವಾಗಿ ಓದಿ ನಾವೇ ಕಲ್ಪನೆಯನ್ನ ಮಾಡಿಕೊಂಡು ಅದನ್ನ ನಿಧಾನವಾಗಿ ಜೀರ್ಣಿಸ್ಕೊಂಡು ಅದರಿಂದ ತೃಪ್ತಿಯನ್ನ, ಇದು ಕಬ್ಬು ಜಗಿಯೋದು ವರ್ಸಸ್ ಒಂದ್ ಸ್ಪೂನ್ ಸಕ್ಕರೆ ಬಾಯಿಗೆ ಹಾಕೊಳ್ಳೋದು,
1: ಆದ್ರೆ ಬೆನಿಫಿಟ್ ಹೆಚ್ಚು ಕಬ್ಬು ಜಗಿಯೋದ್ರಲ್ಲೇ ಇರೋದು.
0: ಹೌದಲ್ವಾ? ಆದ್ರೆ ಅದನ್ನ ತಿಳಿಸ್ಕೊಡ್ಬೇಕಾಗಿರೋದು ಪ್ರತಿಯೊಬ್ಬ ನಮ್ಮಂತ ಪೋಷಕರ ಕರ್ತವ್ಯ. ಈಗ ನಾವೇ ನೋಡಿದ್ರೆ ಪ್ರತಿ ಮನೆಯಲ್ಲೂ ಅಜ್ಜಿ ತಾತನಿಂದ ಯಾರು ಪುಸ್ತಕನ ಕೈಯಲ್ಲಿ ಹಿಡ್ಕೊಳ್ಳೋಂತ ಯುಗ ಇಲ್ಲ. ಈಗ ನ್ಯೂಸ್ ಕೂಡ ಬೈಟ್ ಸೈಜ್ ಅಲ್ಲಿ ನಮಗ್ ಬೇಕು. ಅಂದ್ರೆ ಆಸ್ ಎ ಜನರೇಷನ್, ಆಸ್ ಮೀನ್ ಕಮಿಂಗ್ ಜನರೇಷನ್ಸ್ ಏನಾಗ್ತಾ ಇದೆ ಅಂದ್ರೆ, ಇದೊಂದು ಎವಲ್ಯೂಷನ್ ಅಥವಾ ಅಧೋಗತಿನೋ ಅದು ನಾವು ಹೇಳಲಿಕ್ಕೆ ಆಗಲ್ಲ. ಆದ್ರೆ ಇದು ವಿ ಆರ್ ಇನ್ ದ ಫ್ಲೋ ಅಷ್ಟೆ. ಹೇಗೆ ಪ್ರಪಂಚ ಟೆಕ್ನಾಲಜಿ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ಯೋ ಅದ್ರಲ್ಲಿ ನಾವು ವಿವೇಚನೆ ಇಲ್ಲದೆ ಪ್ರವಾಹದಲ್ಲಿ ಹೋಗ್ತಾ ಇದೀವಿ. ಆದ್ರೆ ವಿವೇಚನೆ ನಮ್ ಕೈಯಲ್ಲಿ ಇಟ್ಕೋಬೇಕಂದ್ರೆ ಅದಕ್ಕೆ ನಾವು ಪ್ರಯತ್ನ ಅಂದ್ರೆ ಏನು ಪ್ರವಾಹದ ವಿರುದ್ಧದ ಪ್ರಯತ್ನವನ್ನ ಮಾಡ್ಬೇಕು, ಶಾಲೆಗಳಲ್ಲಿ ಮಾಡ್ಬೇಕು, ಮನೆಗಳಲ್ಲಿ ಮಾಡ್ಬೇಕು. ಮಕ್ಕಳು ಅನುಕರಿಸಿ ಕಲಿಯೋದ್ರಿಂದ ನಾವು ಪುಸ್ತಕ ಹಿಡ್ಕೊಂಡ್ರೆ ಅದ್ರಲ್ಲಿ ಏನೋ ಇದೇ ವಿಶೇಷತೆ ಅಂತ ಅವ್ರಿಗೆ ಅನ್ಸುತ್ತೆ ಹೊರತು ನಾವು ಮೊಬೈಲ್ ಇಟ್ಕೊಂಡು ನಿನ್ ಪುಸ್ತಕ ಓದು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ.
1: ಎಸ್, ಚಿತ್ಕಲಾ ಅವರೇ ಒಳ್ಳೆ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ರಿ. ಮುಂದಿನ ಭಾಗದಲ್ಲಿ ಖಂಡಿತವಾಗ್ಲೂ ಮತ್ತಷ್ಟು ಪ್ರಶ್ನೆಗಳನ್ನ ಹೇಳೋಣಂತೆ, ಕೇಳೋಣಂತೆ, ಮಾಹಿತಿ ತಿಳ್ಕೊಳ್ಳೋಣ. ಜೊತೆಗೆ ಹಾಡುಗಳು ಕೂಡ ಪ್ರಸಾರವಾಗ್ತಾ ಇದೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ವಿಶ್ವ ಸಾಕ್ಷರತಾ ದಿನಾಚರಣೆಯಿಂದು ನಮ್ಮ ಜೊತೆ ಚಿತ್ಕಲ್ ಅವರು ಇದ್ದಾರೆ ಈ ಒಂದು ವಿಚಾರವಾಗಿ ಮಾಹಿತಿಯನ್ನು ನೀಡೋದಕ್ಕೆ. ಚಿತ್ಕಲ್ ಅವರೇ,
1: ನಮಸ್ತೆ.
0: ಈಗ ಮಹಿಳೆ, ಪರಿಸರ, ಸಮೃದ್ಧಿ, ಜನತೆ, ಇದೆಲ್ಲದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಬ್ಬ ಹೆಣ್ಣು ಓದಿದರೆ ಇಡೀ ಕುಟುಂಬ ಓದಿದಂತೆ ಅನ್ನುವಂತಹ ಮಾತನ್ನು ನಾವು ಕೇಳಿದ್ದೀವಿ. ನೀವು ಇದನ್ನ ಹೇಗೆ ನೋಡ್ತೀರಾ? ಜೊತೆಗೆ ಸಾಕ್ಷರತೆಗೂ ಪರಿಸರಕ್ಕೂ ಸಂಬಂಧ ಅಥವಾ ಹವಾಮಾನ ಬದಲಾವಣೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕ್ಷರತೆಯ ಅಗತ್ಯತೆ ಹೇಗಿರುತ್ತೆ, ಹಾಗೇನೆ ಸಾಕ್ಷರತೆಗೂ ಉದ್ಯೋಗ ಬಡತನ ನಿವಾರಣೆಗೂ ನೇರ ಸಂಬಂಧ ಹೇಗಿದೆ, ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿ.
1: ಖಂಡಿತ, ಹೆಣ್ಣು ಮಕ್ಕಳ ಶಿಕ್ಷಣ ಅನ್ನೋದು, ಮೊದ್ಲೇ ನಾನು ಈಗ ಬೇರೆ ಎಲ್ಲ ಸವಾಲುಗಳನ್ನು ನಾವು ನೋಡಿದ ಹಾಗೇನೆ ಹೆಣ್ಣು ಮಕ್ಕಳ ಶಿಕ್ಷಣದಲ್ಲಿ ನಾವು ಮಹತ್ತರ ಬದಲಾವಣೆಯನ್ನ ಸಾಧಿಸಿದೀವಿ. ಆಸ್ ಅ ಸೊಸೈಟಿ, ಆಸ್ ಅ ನೇಷನ್, ತುಂಬಾ ಅಂದ್ರೆ ನಮ್ಮ ಅಜ್ಜಿಯ ಕಾಲದಲ್ಲಿ ಊಹಿಸೋದಕ್ಕೂ ಸಾಧ್ಯವಿಲ್ಲದಲೇ ಇರುವಂತಹ ಬದಲಾವಣೆ ನಮ್ಮ ಮಕ್ಕಳ ಕಾಲಕ್ಕೆ ಆಗಿದೆ. ಆದ್ರೆ ಅಲ್ಲಿಗೆ ಮುಗಿತ ಅಂತ ಹೇಳಿದ್ರೆ ಇಲ್ಲ. ಹೆಣ್ಮಕ್ಕಳ ಎಜುಕೇಶನ್, ಅವರ ಸಾಕ್ಷರತೆನೆ ಇಟ್ಕೊಳ್ಳಿ, ಕೇವಲ ಸಾಕ್ಷರತೆ ಅಂತ ಇಟ್ಕೊಂಡ್ರು ಕೂಡ ಇನ್ನೂ ಹಲವಷ್ಟು ಸವಾಲುಗಳು ಹಾಗೆ ಉಳಿದಿವೆ. ಅಂದ್ರೆ ಈ ಲಿಂಗ ತಾರತಮ್ಯ, ಗ್ರಾಮೀಣ ಪ್ರದೇಶಗಳಲ್ಲಿ ಹೆಣ್ಮಕ್ಳು ಪ್ರೌಢಶಾಲೆ ತಲುಪೋದಕ್ ಮುಂಚೆನೆ ಅವ್ರನ್ನ ಸ್ಕೂಲ್ ಬಿಡಿಸ್ಬಿಡ್ತಾರೆ. ಆಮೇಲೆ ಹೀಗೆ ಇನ್ನೂ ಬಾಲ್ಯ ವಿವಾಹ ಅನ್ನೋದನ್ನು ನಮ್ ಸಂಪೂರ್ಣವಾಗಿ ಅದು ಏನು ಮುಗ್ದಿಲ್ಲ, ಮುಕ್ತಾಯ ಆಗಿಲ್ಲ ಈ ತರದ್ದೆಲ್ಲ. ಆಮೇಲೆ ಮುಖ್ಯವಾಗಿ ಈ ಸಾಕ್ಷರತೆಗೂ ಮತ್ತು ಸೌಲಭ್ಯಕ್ಕೂ ಎಷ್ಟು ದೊಡ್ಡ ಕನೆಕ್ಷನ್ ಇದೆ. ಈಗ ನಮ್ಮಲ್ಲಿ ಸಾಕ್ಷರತೆ ಹೆಚ್ಚಾಗೋದಕ್ಕೆ ಮಧ್ಯಾಹ್ನದ ಬಿಸಿಯೂಟ ಎಷ್ಟು ಕಾರಣವಾಗಿದೆಯೋ, ಸಾಕ್ಷರತೆ ಕಡಿಮೆ ಆಗೋದಕ್ಕೆ ಅಥವಾ ಹೆಣ್ಣು ಮಕ್ಕಳು ಮಧ್ಯದಲ್ಲಿ ಶಾಲೆಯನ್ನ ಬಿಡೋದಕ್ಕೆ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಇರೋದು ಇನ್ನೂ ದೊಡ್ಡ ಕಾರಣ. ಅದು ಗೊತ್ತಾ? ಹೇಗೆ ಮಧ್ಯಾಹ್ನದ ಬಿಸಿ ಊಟಕ್ಕೋಸ್ಕರ ಮಕ್ಕಳು ಶಾಲೆಗೆ ಬರುವಂತಾಯ್ತೋ, ಶೌಚಾಲಯ ವ್ಯವಸ್ಥೆ ಇಲ್ಲ ಅಂತ ಅವರು ಶಾಲೆನ ಬಿಟ್ಟು ಹೋಗುವಂತ ಪರಿಸ್ಥಿತಿ ನಮ್ಮಲ್ಲಿ ಇದೆ. ಇದು ನಮ್ಗೆ, ಇದು ನಮ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೊಂದು ನಮ್ಗೆ ಶೋಚನೀಯ ಪರಿಸ್ಥಿತಿ. ನಾನು ಹಲವಾರು ಗವರ್ನಮೆಂಟ್ ಶಾಲೆಗಳನ್ನ ಭೇಟಿ ನೀಡಿದ್ದೀನಿ. ಎಲ್ಲಿ ಹೋದ್ರು ಕೂಡ ಈ ಶೌಚಾಲಯ ಸಮಸ್ಯೆ ಅನ್ನೋದು ಒಂದು ಬಹುದೊಡ್ಡ ಸಮಸ್ಯೆಗಿದೆ. ಅರ್ಧ ಈ ಸಮಸ್ಯೆಯನ್ನ ನಾವು ಎಲ್ಲ ಒಟ್ಟು ಸೇರಿ ಏನಾದ್ರು ಈ ಸಮಸ್ಯೆಯನ್ನ ನಾವು ಎದುರಿಸೋದಕ್ಕೆ ಸಾಧ್ಯವಾದ್ರೆ ಎಷ್ಟೋ ಹೆಣ್ಣು ಮಕ್ಕಳು ಇನ್ನೂ ಕೂಡ ಶಿಕ್ಷಣದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ಎರಡನೇದು, ಮನೆಯಲ್ಲಿ ಲಿಂಗ ತಾರತಮ್ಯ ಮತ್ತೆ ನೀನ್ ಹೆಚ್ಚು ಓದಿ ಏನ್ ಮಾಡ್ಬೇಕಾಗಿದೆ ಅಂತ ಹೇಳುವಂತ ಮನಸ್ಥಿತಿ ಹಳ್ಳಿಗಳಲ್ಲಿ ಇನ್ನೂ ಉಳ್ಕೊಂಡಿರೋದು ಇನ್ನೊಂದು ಕಾರಣ.
0: ಅಂದ್ರೆ ಹೇಗೂ ಮದ್ವೆ ಮಾಡ್ಬಿಡ್ತೀವಿ, ಮತ್ ಯಾಕೆ ಓದಿಸ್ಬೇಕು ಅನ್ನುವಂತಹ ಒಂದು ಭಾವನೆ.
1: ಇದು ಓದಿಸೋದು ಅನ್ನೋದು ಒಂದಕ್ಕೆ ಹೇಳ್ತಾ ಇಲ್ಲ. ಹೇಗೆ ಅಂತ ಹೇಳಿದ್ರೆ, ಈಗ ಸಾಕ್ಷರತೆಯಲ್ಲಿ ನಾವು ಓದು ಬರಹ ಜೊತೆಗೆ ಈ ಡಿಜಿಟಲ್ ಸಾಕ್ಷರತೆ, ಹಣಕಾಸಿನ ಸಾಕ್ಷರತೆ ಈ ತರದೆಲ್ಲ ನಾವು ಚರ್ಚೆ ಮಾಡುವಾಗ ಎಷ್ಟು ಜನರ ಮನೆಯಲ್ಲಿ ಹೆಣ್ಮಕ್ಳಿಗೆ ಹಣಕಾಸಿನ ವ್ಯವಹಾರಗಳನ್ನ ಮಾಡೋದಕ್ಕೆ ಮುಕ್ತ ಅವಕಾಶ ಇದೆ, ಕೊಟ್ಟಷ್ಟು ತಗೊಂಡು ವ್ಯವಹಾರ ಅವರು ಮನೆಯನ್ನ ನೋಡ್ಕೊಳ್ಬೇಕು ಅನ್ನೋ ಮಟ್ಟದಲ್ಲಿ. ಹೆಣ್ಮಕ್ಳು ದುಡಿದ್ರು ಅವ್ರ ದುಡ್ಡು ಮೇಲೆ ಅವ್ರಿಗೆ ಒಂದು ಹಕ್ಕು ಇಲ್ದಲೆ ಇರುವಂತಹ ಪರಿಸ್ಥಿತಿ ಎಷ್ಟೋ ಮನೆಗಳಲ್ಲಿ ಇನ್ನೂ ಸಹ ಇದೆ. ಆಮೇಲೆ ಹಳ್ಳಿಗಳಲ್ಲಿ ನಾವು ನೋಡುವಾಗ ಎಲ್ಲರ ಮನೆಯಲ್ಲೂ ಮೊಬೈಲ್ ಅಂತೂ ಇರುತ್ತೆ. ಆದ್ರೆ ಅದು ಯಾರ ಕೈಯಲ್ಲಿ ಇರುತ್ತೆ? ಗಂಡಸರ ಕೈಯಲ್ಲಿ ಇರುತ್ತೆ, ಮುಕ್ಕಾಲ್ ಭಾಗ ನಾವು ನೋಡಿರೋ ಹಾಗೆ. ಆಮೇಲೆ ಹೆಣ್ಮಕ್ಳಿಗೆ ಕೊಟ್ರೆ ಅದೊಂದು ಕಾಲ್ ಮಾಡೋದು ಒಂದೇನೋ ಬೇಸಿಕ್ ಅಷ್ಟೇ ಅವರಿಗೆ ಉಪಯೋಗಿಸಿ ಅಂತ ಹೇಳಿರ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಅವ್ರಿಗೆ ಒಂದು ಇನ್ನೆಟ್ ಒಂದು ಭಯ, ಆಂತರಿಕ ಭಯನೂ ಕೂಡ ಸೃಷ್ಟಿಯಾಗಿದೆ. ಹೇಗೆ ಏನಾದ್ರೂ ಅದು ಮುಟ್ಟಿದ್ರೆ, ಏನಾದ್ರು ಆಗ ಹೋದ್ರೆ ಮತ್ತೆ ಬಯಸ್ಕೋಬೇಕಾಗುತ್ತೆ, ಇನ್ನೇನೋ ತೊಂದ್ರೆ ಆಗುತ್ತೆ ಈ ರೀತಿ. ಅಂದ್ರೆ ಪ್ರಯತ್ನ ಪಡ್ತೀನಿ, ನಾನು ಕಲಿತೀನಿ ಅಂತ ಹೇಳಿ. ಹಾಗಾಗಿ ಗ್ರಾಮ ಪಂಚಾಯತಿಗಳಲ್ಲಿ ತುಂಬಾ ಅದ್ಭುತವಾದ ಕೆಲಸ ನಡೀತಾ ಇದೆ. ಈ ಹೆಣ್ಮಕ್ಳದ್ದು ಸ್ವಸಹಾಯ ಸಂಘಗಳಲ್ಲಿ ಡಿಜಿಟಲ್ ಸಾಕ್ಷರತಾ ತರಗತಿಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ UPI, ಅವರು ಮಾಡುವಂತ ಸಣ್ಣ ಸಣ್ಣ ಒಂದು ಬಿಸ್ನೆಸ್ಗಳಿರಬಹುದು, ಅದರಲ್ಲಿ ಕೂಡ ಯು ಪಿ ಐ ನ ಬಳಸೋದು ಹೇಗೆ, ಮೊದಲು ಅಕೌಂಟ್ ಓಪನ್ ಮಾಡೋದ್ ಹೇಗೆ, ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗೋದ್ ಹೇಗೆ, ಈ ತರದೆಲ್ಲ ಸಾಕ್ಷರತೆಯಲ್ಲಿ ಒಳಗೊಂಡಿರೋದ್ರಿಂದ ಈ ದಿನ ನಾವು ಸರಿಯಾದ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಿರೋದು ನಿಜ. ಆದ್ರೆ ಸಾಧಿಸಬೇಕಾಗಿರೋ ಮೈಲಿಗಲ್ಲುಗಳು ಇನ್ನೂ ಬಹಳಷ್ಟಿದೆ ಅಂತ ನಾನು ಹೇಳ್ಬೋದು.
0: ಖಂಡಿತವಾಗ್ಲೂ
1: ಅಂದ ಹಾಗೆ ನೀವು ಹೇಳ್ದಾಗೆ ಅದು ಏನಾಗತ್ತೆ, ಹೆಣ್ಣು ಮಕ್ಕಳು ಕಲ್ತ್ರೆ ಮಾತ್ರ ಅವ್ರ ಕುಟುಂಬದಲ್ಲಿ ಪ್ರತಿಯೊಬ್ರು ಕಲಿಯೋ ಹಾಗೆ ಮಾಡ್ತಾರೆ ಅವರು. ಯಾಕೆಂತ ಹೇಳಿದ್ರೆ ಅವರಿಗೆ ನಾವು ಇನ್ನೊಬ್ರನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನುವಂತ ಬುದ್ಧಿ ಇಲ್ದಲೇನೆ ಪ್ರತಿಯೊಬ್ಬರನ್ನು ಮುಂದುವರಿಯೋ ಹಾಗೆ ಮಾಡ್ಬೇಕು ಅನ್ನುವಂತಹ ತಾಯಿಯ ಹೃದಯ ಏನಿದೆ ಹೆಣ್ಮಕ್ಳಲ್ಲಿ, ಅದು ತಮ್ಮ ಮಕ್ಕಳಿಗೆ, ಸುತ್ತಮುತ್ತ ಇರೋರಿಗೆ, ಗೊತ್ತಿಲ್ಲದೆ ಇರೋರಿಗೆ ಹಂಚ್ಕೊಳ್ಳುವಂತಹ ಒಂದು ನಾಲೆಜ್ ನ ಹಂಚ್ಕೊಳ್ಳುವಂತ ಬುದ್ಧಿ ಇರೋದ್ರಿಂದ ಮನೆಯಲ್ಲಿ ಪರಿಸರದಲ್ಲಿ ಪ್ರತಿಯೊಬ್ರು ಸಾಕ್ಷರರಾಗ್ತಾರೆ. ಒಂದು ಹೆಣ್ಣು ಕಲ್ತ್ರೆ ಇಡೀ ಕುಟುಂಬ ಸಾಕ್ಷರವಾಗುತ್ತೆ.
0: ಎಸ್, ತುಂಬಾ ಸೊಗಸಾಗಿ ಹೇಳಿದ್ರಿ. ಒಬ್ಬ ವ್ಯಕ್ತಿಯಿಂದ ಇಡೀ ಕುಟುಂಬವೇ ಒಂದು ಲಿಟ್ರೇಟ್ ಆಗುವಂತಹ ಒಂದು ಅವಕಾಶಗಳು ಹೆಚ್ಚಾಗಿರುತ್ತೆ. ಎಸ್, ಒಂದು ಹಾಡನ್ನು ಕೇಳಿ ಮಾತನ್ನು ಮುಂದುವರೆಸೋಣವಾ ಚಿತ್ಕಲ್ ಅವರೇ?
1: ಖಂಡಿತ.
0: ಎಸ್,

0: ಸ್ನೇಹಿತರೆ, ನಮ್ಮ ಜೊತೆ ಇವತ್ತು ದೂರವಾಣಿ ಸಂಪರ್ಕದಲ್ಲಿ ಶಿಕ್ಷಣ ಫೌಂಡೇಶನ್ನ ಚಿತ್ಕಲ ಅವರಿದ್ದಾರೆ. ಚಿತ್ಕಲ ಅವರೇ,
1: ನಮಸ್ತೆ.
0: ನಮ್ಮ ಮಾತುಗಳನ್ನ ಮುಂದುವರಿಸ್ತಾ, ನೀವು ಈ ಸಾಕ್ಷರತಾ ಸೇವೆಯಲ್ಲಿ ಸುಮಾರು 20 ವರ್ಷಗಳಿಗೂ ಹೆಚ್ಚು ಕಾಲ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಿ. ನಿಮ್ಮ ಜೀವನದಲ್ಲಿ ಅಕ್ಷರ ಕಲಿಸಿದಂತಹ ಅನುಭವಗಳು ಬಹಳಷ್ಟಿರುತ್ತೆ. ಆ ಕ್ಷಣಗಳು ಹೇಗಿದ್ವು? ಕೆಲವೊಂದು ಅನುಭವಗಳನ್ನು ಹಂಚಿಕೊಳ್ತೀರಾ?
1: ಅಕ್ಷರ ಕಲ್ಸಿದ್ದು ಅಂತ ಹೇಳಿದ್ರೆ, ನಮ್ಗೆ ಅಂದ್ರೆ ನಾನ್ ಕಲಿವಾಗ ನಮ್ ಗುರುಗಳು ಯಾವ ರೀತಿ ಪ್ರೀತಿಯಿಂದ ನಮ್ಗೆ ಅಕ್ಷರ ಕಲ್ಸಿದ್ರು, ಆ ಒಂದು ಸೇವೆಯನ್ನ ನಾನು ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಶಿಕ್ಷಕಿಯಾಗಿದ್ದು. ಶಿಕ್ಷಕಿ ಆದಾಗಿಂದ ಮಕ್ಕಳಿಗೆ ಕಲ್ಸೋದು ಅಂದ್ರೆ, ನಾನು ಕೇವಲ ಏನೋ ಅಕ್ಷರವನ್ನ ಕಲ್ಸಿದ್ದು ಅಲ್ಲಿ ಬೇಸಿಕ್ ಲಿಟ್ರಸಿಯಿಂದ ಅಂತ ಹೇಳಲಾರೆ, ಆದ್ರೂ ಕೂಡ ಆಸ್ ಎ ಟೀಚರ್ ಏನೇ ಕಲ್ಸಿದ್ರು ಮಕ್ಕಳಿಗೆ, ಅವ್ರಿಗೆ ಅದೊಂದು ಹೊಸ ಕಲಿಕೆ ಆಗಿರೋದ್ರಿಂದ ಆ ಮಕ್ಕಳು ಒಂದು ಯಾವ ರೀತಿ ನಮಗೆ

0: ಪ್ರೀತಿಯನ್ನ ವಾಪಸ್ ಕೊಡ್ತಾರೆ. ನಾವು ಒಂದು ಆತ್ಮೀಯತೆಯಿಂದ ಅವರಿಗೆ ಕಳ್ಸಕ್ ಹೋದಾಗ ಅದು ಅಂದ್ರೆ ವರ್ಣನೆಗೆ ಮೀರಿದ ಅನುಭವ. ಅದು ಹಾಗೇನೆ ಬರೀ ಮಕ್ಕಳಿಗೆ ಅಂತ ಅಲ್ಲ, ಸಮುದಾಯದಲ್ಲಿ ಮತ್ತೆ ಬೇರೆ ಬೇರೆ ಹಂತಗಳಲ್ಲಿ ಈ ಸಾಕ್ಷರತೆಯ ಮೇಲೆ ಕೆಲಸ ಮಾಡುವಾಗ ಯಾರು ಕಲಿತಾರೆ ಅವರಲ್ಲಿ ಎಷ್ಟು ಧನ್ಯತಾ ಭಾವ ಮೂಡುತ್ತೆ ಅದನ್ನ ನೋಡಿ, ಏನೋ ಒಂದು ನಾವು ಒಳ್ಳೆ ಕೆಲಸನ ಮಾಡ್ತಿದೀವಿ, ಸರಿಯಾದ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಅನ್ನುವಂತಹ ಅನುಭವ ನಮ್ಗೆ ಆಗ್ತಾ ಇದೆ. ಹಂತ ಹಂತದಲ್ಲೂ ಆಗ್ತಾ ಇದೆ. ಒಂದು ಅಜ್ಜಿ UPI ಆಪ್ ಉಪಯೋಗಿಸೋದನ್ನ ಕಲ್ತು ಅವಳು ಅಗರ್ಬತ್ತಿ ಮಾರಾಟ ಮಾಡ್ತಾ ಇದ್ಲು. ಅದನ್ನ ಫೇಸ್ಬುಕ್ ಅಲ್ಲಿ ಹಾಕದ್ ಹೇಗೆ, ಆಮೇಲೆ ಪೇಮೆಂಟ್ ಡೈರೆಕ್ಟ್ ಆಗಿ ಅವಳ ಅಕೌಂಟ್ ಗೆ ಬರುತ್ತೆ ಅನ್ನೋದೇ ಒಂದು ಸಂಭ್ರಮದ ಆಚರಣೆ ಆಗೋಯ್ತು. ಯಾಕಂತ ಹೇಳಿದ್ರೆ ಕೈಯಲ್ಲಿ ನಗದು ಎಷ್ಟಿಟ್ಕೊಂಡ್ರು ಅದ್ರ ಮನೆಯಲ್ಲಿ ಯಾರಾದ್ರೂ ಕಿತ್ಕೊಂಡ್ಬಿಡ್ತಾರೆ, ಮಕ್ಳು ಇಸ್ಕೋತಾರೆ, ಗಂಡ ಇಸ್ಕೋತಾನೆ ಅಂತ. ನನ್ನ ಅಕೌಂಟ್ ಅಲ್ಲಿದೆ, ನನ್ ದುಡ್ಡು ನನ್ನ ಕೈಯಲ್ಲಿದೆ ಅಂತ ಹೇಳೋ ಅಂತ ಅವಳಿಗೆ ಏನು ಒಂದು ಸಂಭ್ರಮ ಸಿಕ್ತಲ್ಲ ಈ ಸಾಕ್ಷರತೆಯಿಂದ. ಆ ತರದ ಎಷ್ಟೋ ಘಟನೆಗಳು. ಆಮೇಲೆ ಗ್ರಾಮ ಪಂಚಾಯತಿನಲ್ಲಿ ನಾವು ಡಿಜಿಟಲ್ ಸೌಲಭ್ಯವನ್ನು ಒದಗಿಸಿದಾಗ ಒಂದು ಹಿರಿಯ ಮಹಿಳೆ ಬಂದು ಅಲ್ಲಿ ಯೂಟ್ಯೂಬ್ ನಲ್ಲಿ ಪಾಠಗಳನ್ನ ಕೇಳಿ ಎಷ್ಟೋ ವರ್ಷಗಳಿಂದ SSLC ಮಾಡ್ಬೇಕು ಅನ್ನೋ ಕನಸನ್ನ ನನ್ಸಾಗಿಸ್ಕೊಂಡ್ರು ಅವರು. ಅದು ಡಿಜಿಟಲ್ ಸಾಕ್ಷರತೆ ಜೊತೆಗೆ ಅವರ ವಿದ್ಯಾಭ್ಯಾಸದ ಮುಂದುವರಿಕೆಗೆ ಕೂಡ ಕಾರಣವಾಯ್ತು. ಅವರಿಗೆ ಅದು ಹೇಳಲಾರದಂತಹ ಅನುಭವ ಇದು. ಈ ಡಿಜಿಟಲ್ ಸಾಕ್ಷರತೆ ಇಲ್ಲದೆ ಇದ್ದಿದ್ರೆ ಅದು ಅವರಿಗೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಹಾಗೆ ಒಂದು ಇಡೀ ಶಾಲೆಯ ಮಕ್ಕಳು ಗಣಿತ ಶಿಕ್ಷಕರೇ ಇಲ್ದಲೆ ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸ್ಕೊಂಡು ತಾವೇ ಕಲಿತು SSLC ಪರೀಕ್ಷೆನ ಪಾಸ್ ಮಾಡಿದಂತಹ ಒಂದು ಘಟನೆ ಕೂಡ ನೆನಪಾಗ್ತಾ ಇದೆ ನನಗೆ. ಹೀಗಾಗಿ ಈ ಸಾಕ್ಷರತೆ ಅನ್ನೋದು ಕೇವಲ ಅದೇ ನಾನು ಹೇಳ್ದಾಗೆ ಓದು ಬರಹಕ್ಕೆ ಮಾತ್ರ. ಆಮೇಲೆ ಕರ್ನಾಟಕದಲ್ಲಿ ಇನ್ನೊಂದು ನಾನು ನೋಡುವಂತ ವಿಶೇಷತೆ ಅಂದ್ರೆ ನಮ್ಮಲ್ಲಿ ಈಗ ಹಲವಾರು ರಾಜ್ಯಗಳಿಂದ ವಲಸೆ ಬರ್ತಾರೆ, ಕಾರ್ಮಿಕರು ವಲಸೆ ಬರ್ತಾರೆ ಹೆಚ್ಚಾಗಿ ಅಲ್ವಾ, ಬಿಹಾರದಿಂದ, UPಯಿಂದ, ಬೇರೆ ಬೇಕಾದಷ್ಟು ರಾಜ್ಯಗಳಿಂದ ಬರ್ತಾರೆ. ಅವರು ಇಲ್ಲೇ ಉಳ್ಕೋತಾರೆ. ಆ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರೋ ಹಾಗೆ ನಮ್ಮ ಶಿಕ್ಷಕರು ಬೀದಿ ಬೀದಿ ಅಲ್ದು ಮಕ್ಕಳು ಯಾರು ಮನೇಲಿ ಉಳಿಬಾರ್ದು, ಅವರು ಸಾಕ್ಷರರಾಗ್ಬೇಕು, ಅವರು ಶಾಲೆಗೆ ಬರ್ಬೇಕಂತ ಅವರು ಜೂನ್ ಅಲ್ಲಿ ನೀವು ನೋಡ್ಬೇಕು ಶಿಕ್ಷಕರು ಶಾಲೆಯಲ್ಲಿ ಇರಲ್ಲ, ಅವ್ರು ಮನೆ ಮನೆಗೆ ಹೋಗಿ ಹೇಳ್ಕೊಂಬರ್ತಾರೆ. ಈ ಮಕ್ಕಳು ನಮ್ಮ ರಾಜ್ಯದಲ್ಲಿ ಬಂದು ಕನ್ನಡ ಕಲಿತಾರೆ, ಅದ್ರಲ್ಲಿ ಓದೋದು ಬರೆಯೋದು ಕಲಿತಾರೆ. ಆಮೇಲೆ ಅವರಿಗೆ ಏನೋ ಒಂದು ಧನ್ಯತಾ ಭಾವ ಇರುತ್ತೆ. ಅದು ಆ ಮಕ್ಕಳನ್ನ ನೀವು ಮಾತಾಡಿಸ್ದಾಗ ಗೊತ್ತಾಗತ್ತೆ, ನನಗೇನು ಬರ್ತಿರ್ಲಿಲ್ಲ, ನಮ್ ಟೀಚರ್ ರೀ ಕರ್ಕೊಂಬಂದಿದ್ದಾರೆ ಕ್ಲಾಸ್ ಅಲ್ಲಿ, ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನನಗೆ ಇವತ್ತು ಓದಕ್ ಬರುತ್ತೆ, ಬರೆಯಕ್ ಬರುತ್ತೆ, ನಮ್ ಊರಲ್ಲಿ ಇದ್ದಿದ್ರೆ ನಾನು ಕಲಿತಿದ್ನ ಇಲ್ವೋ, ನಮ್ಮ ರಾಜ್ಯದಲ್ಲಿ ಬಂದು ಕಲ್ತಿದೀನಿ ಅಂತ ಹೇಳ್ತಾರವರು.
1: ಅಂದ್ರೆ ಇಷ್ಟೆಲ್ಲ ಜನರು ಸಾಕ್ಷರತೆಯನ್ನ ಪಡ್ಕೊಂಡಿದ್ದಾರೆ, ಈ ಎಲ್ಲದರ ಹಿಂದಿರುವಂತಹ ನಿಷ್ಕಲ್ಮಶವಾದ ನಿಸ್ವಾರ್ಥ ಸೇವೆಯನ್ನ ನೀಡಿದಂತಹ ಎಷ್ಟೋ ಕೈಗಳು ಇದರ ಹಿಂದೆ ಇವೆ. ಅವರೆಲ್ಲರಿಗೂ ನಮ್ಮ ಈ ಕಾರ್ಯಕ್ರಮದ ಮೂಲಕ ಒಂದು ದೊಡ್ಡ ಸಲಾಮನ್ನ ಹೇಳಬೇಕು.
0: ಖಂಡಿತ.
1: ಹಾಗೇನೆ ಕಲಿಯೋದಕ್ಕೆ ವಯಸ್ಸಿನ ಹಂಗಿಲ್ಲ ಅಂತ ಹೇಳ್ತಾರೆ ನಮ್ಮ ಕೇಳುಗರಿಗೆ, ಅದರಲ್ಲೂ ಶಾಲೆಯನ್ನ ಯಾವುದೋ ಕಾರಣದಿಂದಾಗಿ ಓದನ್ನ ಅರ್ಧಕ್ಕೆ ಬಿಡಬೇಕಾದಂತಹ ಸಂದರ್ಭ ಎಷ್ಟೋ ಸಲ ಬಂದಿರುತ್ತೆ. ಅಂತಹ ಮಹಿಳೆಯರಿಗೆ ನೀವು ಕೊಡುವಂತಹ ಸಂದೇಶ ಏನು?
0: ಮಹಿಳೆಯರಿಗೆ ಅಂತಾನೆ ಅಲ್ಲ, ಪ್ರತಿಯೊಬ್ಬರಿಗೂ ನಾನು ಹೇಳ್ಬಹುದಾದಂತದೇನು ಅಂದ್ರೆ, ಹೌದು, ಕಲಿಕೆಗೆ ಯಾವ ವಯಸ್ಸಿನ ಮಿತಿ ಇಲ್ಲ. ನಾವು ಯಾವತ್ ಅನ್ಕೊಳ್ತೀವೋ ಅವತ್ತೇ ಕಲಿಕೆ ಪ್ರಾರಂಭಿಸಬಹುದು. ಇವಾಗ ಮುಂಚಿನ ತರ ಕಟ್ಟಳೆಗಳಿಲ್ಲ, ಎಲ್ಲೋ ಹೋಗ್ಬೇಕು, ಯಾರ ಹತ್ರನೂ ಕಲ್ತ್ರೆ ಮಾತ್ರ ಅನ್ನೋದಿಲ್ಲ. ಅಂಗೈಯಲ್ಲೇ ನಮಗೆ ವಿಶ್ವಕೋಶ ಇದೆ, ಇಡೀ ವಿಶ್ವ ಇದೆ ನಮ್ ಕೈಯಲ್ಲಿ ಹಾಗಿರುವಾಗ. ಆಮೇಲೆ ಎಲ್ಲ ಈಗ AI ಯುಗದಲ್ಲಿ ಈಗ ಆರ್ಟಿಫಿಷಿಯಲ್ ಕೃತಕ ಬುದ್ಧಿಮತ್ತೆ ಇರುವಾಗ ಅದು ನಮ್ಮ ಆಪ್ತ ಸಹಾಯಕಂತರ ಸಹಾಯ ನಮ್ ಕೈಯಲ್ಲಿ ಇದೆ. ವಾಟ್ಸಪ್ ಅಲ್ಲಿ ಮೆಟಾ ಇದೆ, ಆಮೇಲೆ ಜಮಿನಿ ಇದೆ, ChatGPT ಇದೆ, ಪ್ರತಿಯೊಂದು ಎಲ್ರಿಗೂ ಗೊತ್ತು. ಇವತ್ತು ಇದು ChatGPT ಅಥವಾ ಮೆಟಾ ಗೊತ್ತಿಲ್ದೆಲ್ಲ ಇರೋಂತ ವ್ಯಕ್ತಿನೇ ಇಲ್ಲ, ಆ ಮಟ್ಟಕ್ಕೆ ನಾವು ಹೋಗಿದೀವಿ ಹಾಗಿರುವಾಗ. ಆಮೇಲೆ ಅದ್ರಲ್ಲೆಲ್ಲ ಟೈಪ್ ಮಾಡ್ಬೇಕಾಗಿಲ್ಲ, ನೀವೀಗ ವಾಯ್ಸ್ ಇಂಟರ್ಫೇಸ್ ಅಲ್ಲಿ ನೀವು ಎಲ್ಲದನ್ನು ಕಲಿಬಹುದು. ಅದು ಸಾಮಾನ್ಯ ಮಕ್ಕಳಂತೂ ಸುಲಭವಾಗಿ ಕಲ್ತ್ಕೊಳ್ತಾ ಇದ್ದಾರೆ, ಮತ್ತೆ ಯಾರು ಹಿರಿಯರು ವಯಸ್ಕರು ಯಾವುದೋ ಕಾರಣಕ್ಕೆ ಕೆಲಸ ಇದು ಓದನ್ನ ಅರ್ಥಕ್ಕೆ ನಿಲ್ಲಿಸಿದವರು ಅದ್ರಲ್ಲಿ ಕೇವಲ ನನ್ಗೆ ಇದನ್ನ ಪಾಠ ಮಾಡು, ಇದನ್ನ ಹೇಳ್ಕೊಡು, ಹಂತ ಹಂತವಾಗಿ ಹೇಳ್ಕೊಡು, ನನ್ಗೆ ಅರ್ಥ ಆಗಿಲ್ಲ ಮತ್ತೆ ಎಕ್ಸ್ಪ್ಲೈನ್ ಮಾಡು, ಇದನ್ನ ಬರೆಯೋದಕ್ಕೆ ನನಗೆ ಹೇಳ್ಕೊಡು, ಓದೋದಕ್ಕೆ ಹೇಳ್ಕೊಡು ಅಂತ ಕೇಳಿದ್ರೆ ಸಾಕು. ಇವಾಗ ಅಂದ್ರೆ ಈಗ ಕಲಿಯುಗದಲ್ಲಿ ಗುರು ಶಿಷ್ಯನ ಬಳಿ ಬರ್ತಾನೆ ಅಂತ ಒಂದು ಇದೆ ಮಾತು, ಆಯ್ತಾ? ಆ ತರ ಇವತ್ತು ಗುರು ಅನ್ನೋನು ನಮ್ಮ ಮೊಬೈಲಲ್ಲಿ ನಮ್ ಕೈಯಲ್ಲಿ ಬಂದು ಕೂತಿದ್ದಾನೆ, ನಾವು ಕೇಳಿದ್ರೆ ಹೇಳ್ಕೊಡಕ್ ತಯಾರಿದ್ದಾನೆ. ಹಾಗಿರುವಾಗ ಇಂಥ ಅವಕಾಶನ ಯಾರು ಮಿಸ್
1: ಮಾಡ್ಕೊಳ್ಬಾರ್ದು. ಖಂಡಿತ. ಇನ್ನೊಂದು ಒಂದು ಕುತೂಹಲಕಾರಿಯಾದ ಅಂಶ ಏನು ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುವಂತಹ ಒಂದು ಜಿಲ್ಲೆಗಳು ಅಂತಂದ್ರೆ ದಕ್ಷಿಣ ಕನ್ನಡ 88.57%, ಇನ್ನು ಉಡುಪಿ 86% ನಲ್ಲಿ ಇದೆ. ಏನು ಕಾರಣ ಇರಬಹುದು, ಏನು ಇದರ ಮ್ಯಾಜಿಕ್ ಗುಟ್ಟು ಏನು?
0: ಏನಂದ್ರೆ ಸೀರಿಯಸ್ನೆಸ್.
1: ಅದರಲ್ಲಿ ಸಾಕ್ಷರತೆಯನ್ನ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ಹೇಳ್ತಾ ಇದ್ರೆ
0: ಹೌದು, ಎಲ್ಲಾ ಮಟ್ಟದಲ್ಲಿ, ಮನೆಯಲ್ಲಿಂದ ಹಿಡಿದು ಒಂದು ಶಾಲೆಯಲ್ಲಿ, ಅಲ್ಲಿ ಸರ್ಕಾರಿ ಶಾಲೆಗಳು ನೀವು ಹೋಗ್ಬೇಕು ಆ ರೀಜನ್ ಅಲ್ಲಿ, ನೀವು ಪ್ರೈವೇಟ್ ಶಾಲೆನ ಮರ್ತ
1: ಬಿಡ್ತೀರಾ
0: ಅಷ್ಟು ಅಚ್ಚುಕಟ್ಟಾಗಿ ಆ ತರ ಪ್ರತಿಯೊಂದು. ಮತ್ತೆ ಗ್ರಾಮ ಪಂಚಾಯತಿ ಇರಬಹುದು, ಸರ್ಕಾರಿ ಒಂದು ಇದು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋದ್ರಲ್ಲಿರ್ಬಹುದು, ಬೇಸಿಕ್ ಸೀರಿಯಸ್ನೆಸ್
1: ಅಲ್ಲಿನ ಡೆಡಿಕೇಶನ್ ಅಲ್ವಾ, ಎಲ್ಲದ್ರಲ್ಲೂ ಅಚ್ಚುಕಟ್ಟು. ಎಸ್,
0: ಅದು ಹೇಗೆ ಅಂದ್ರೆ ಅವರ ಜೀವನದ ಒಂದು ಭಾಗ ಆಗಿದೆ ಅದು, ಅಚ್ಚುಕಟ್ಟಾಗಿ ಯಾವುದೇ ಕೆಲಸ. ಅದು ಆ ಸಂಸ್ಕೃತಿಯೇ ಈ ಒಂದು ಏಳಿಗೆಗೆ ಕಾರಣ ನನ್ನ ಒಂದು ಅಬ್ಸರ್ವೇಷನ್ ಅಭಿಪ್ರಾಯ.
1: ಖಂಡಿತ. ಕರಾವಳಿ ತೀರದ ಒಂದು ಹಾಡನ್ನೇ ಕೇಳ್ಬಿಡೋಣ ಈಗ.

0: ಚಿತ್ಕಲ ಅವರೇ, ಅಕ್ಷರ ಕಲಿಯೋದು ಕೇವಲ ಪರೀಕ್ಷೆಗಾಗಿ ಅಲ್ಲ, ಬದುಕನ್ನ ಗೆಲ್ಲೋದಕ್ಕಾಗಿ. ಒಬ್ಬರಿಗಾದರೂ ಒಂದು ಅಕ್ಷರ ಕಲಿಸೋದಕ್ಕೆ ನಾವು ಶುರು ಮಾಡಿದ್ರೆ 2030 ವೇಳೆಗೆ ಎಲ್ಲರಿಗೂ ಸಾಕ್ಷರತೆ ಸಾಧ್ಯ ಅಂತ ಅಂಕಿಅಂಶಗಳು ಹೇಳುತ್ತೆ. ಇದರಲ್ಲಿ ನಮ್ಮ ಪಾತ್ರ ಏನು? ನಾವೇನು ಸರಳವಾಗಿ ನಾವೇನು ಮಾಡಬಹುದು?
1: ಸರಳವಾಗಿ ನಾವು ಪ್ರತಿನಿತ್ಯ ನಮ್ಮ ಸುತ್ತಮುತ್ತ ಇರುವಂತಹ ಜನರಲ್ಲಿ ಯಾರಿಗೆ ಸಾಕ್ಷರತೆ ಇಲ್ಲ ಅಂತ ನಾವು ನೋಡ್ತೀವೋ ಅವರಿಗೆ ಅದನ್ನ ಕಲ್ಸಂತ ಪ್ರಯತ್ನ ಮಾಡಬಹುದು. ಉದಾಹರಣೆಗೆ, ನೀವು ಯಾರೋ ಒಬ್ಬ ಜೋಳ ಬೇಯಿಸ್ಕೊಡ್ತಾ ಇರ್ತಾನೆ, ನೀವು ಹೋಗಿ ತಗೊಳ್ತಿರ್ತೀರ, ಅವನು ಕೇವಲ ಕ್ಯಾಶ್ ಹ್ಯಾಂಡಲ್ ಮಾಡ್ತಿರ್ತಾನೆ, ಅವನಿಗೆ ನೀವು UPI ಬಳಸೋದು ಹೇಗೆ ಅಂತ ಹೇಳ್ಕೊಡ್ಬಹುದು. ಸಾಧ್ಯವಾದ್ರೆ ಅವ್ನ ಮೊಬೈಲ್ನ ಕೊಡಿಸ್ಬಹುದು, ಅವನಿಗೆ ತೋರಿಸ್ಕೊಡ್ಬಹುದು. ಅವನ ಅಕೌಂಟ್, ಇವಾಗ 0 balance ಅಕೌಂಟ್ ಇದೆ ನಮ್ಮ ದೇಶದಲ್ಲಿ, ಆ ತರ ವ್ಯವಸ್ಥೆ ಇದೆ, ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಹೇಳ್ಬಹುದು. ಸ್ವಲ್ಪ ಕಾಳಜಿ, ಸ್ವಲ್ಪ ಶ್ರಮ, ಸ್ವಲ್ಪವೇ ಸಮಯ ನಾವು ಅಕ್ಷರಸ್ಥರು ವ್ಯಯ ಮಾಡಿದ್ರೆ ಇನ್ನೊಬ್ರಿಗೋಸ್ಕರ, ಅದು ಸಾಧ್ಯವಾಗೋದಕ್ಕೆ ಏನು ಬೇಕಾಗಿಲ್ಲ, ಮತ್ತೇನು ಬೇಕಾಗಿಲ್ಲ.
0: ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೇವೆ ಚಿತ್ಕಲ ಅವರೇ, ಹೇಗನ್ನಿಸ್ತು ವಿವಿಧ ಭಾರತಿ ಆಕಾಶವಾಣಿ ಜೊತೆ ನಮ್ಮ ಕೇಳುಗರೊಂದಿಗೆ ನಿಮ್ಮ ಈ ಒಂದು ಮಾಹಿತಿಗಳನ್ನ ಹಂಚಿಕೊಂಡಿದ್ದು, ಮಾತನಾಡಿದ್ದು ಹೇಗನ್ನಿಸ್ತಾ ಇದೆ?
1: ತುಂಬಾ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ, ಇದು ನನ್ಗೆ ತುಂಬಾ ಹತ್ರದ ವಿಷಯ, ಇದ್ರ ಮೇಲೆ ಕೆಲಸ ಮಾಡ್ತಾ ಇರೋದು ನನ್ನ ಭಾಗ್ಯ. ಮತ್ತೆ ನಮ್ಮ ಕರ್ನಾಟಕದಂತಹ ನಾಡಿನಲ್ಲಿ ಸಾಕ್ಷರತೆ ಮೇಲೆ ಸಾಕಷ್ಟು ಕೆಲಸ ನಡೀತಿದೆ, ತುಂಬಾ ಸಂಘ ಸಂಸ್ಥೆಗಳು ಇದರಲ್ಲಿ ಕೆಲಸ ಮಾಡ್ತಿವೆ. ಅವರೆಲ್ಲರ ಪ್ರತಿನಿಧಿಯಾಗಿ ಇವತ್ತು ನಾನು ಜನತೆರಡನ್ನೇ ಮಾತಾಡಿದ್ದು ನನ್ಗೆ ಬಹಳ ಸಂತೋಷ ಆಯ್ತು.
0: ಖಂಡಿತವಾಗ್ಲು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅವರೆಲ್ಲರ
1: ಧನ್ಯವಾದ.
0: ಅವರೆಲ್ಲರ ಪ್ರತಿನಿಧಿಯಾಗಿ ನೀವಿಂದು ಮಾತನಾಡಿದಿರಿ ಅನ್ನುವಂತಹ ಮಾತು ತುಂಬಾ ಚೆನ್ನಾಗಿತ್ತು, ಆಪ್ಯಾಯಮಾನವಾಗಿತ್ತು. ನನಗೂ ಕೂಡ ಬಹಳ ಸಂತೋಷವಾಯಿತು ನಿಮ್ಮ ಜೊತೆ ಮಾತಾಡಿದ್ದು. ನಮ್ಮ ಕೇಳುಗರ ಸಂದೇಶಗಳ ಮೂಲಕ ತಿಳಿಯೋದು ಏನು ಅಂತಂದರೆ, ಉತ್ತಮವಾದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಬಹಳಷ್ಟು ತಿಳ್ಕೊಂಡ್ವಿ ಇವತ್ತು ಅನ್ನುವಂಥ ಮಾತುಗಳನ್ನು ನಮ್ಮ ಕೇಳುಗರು ಕೂಡ ತಿಳಿಸ್ತಾ ಇದ್ದಾರೆ ತಮಗೆ. ಮತ್ತೊಮ್ಮೆ ತಮ್ಮ ಸಮಯವನ್ನು ನಮಗೆ ನೀಡಿ ಇಷ್ಟೊಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ವಿಶ್ವ ಸಾಕ್ಷರತಾ ದಿನಾಚರಣೆಯ ಶುಭಾಶಯಗಳು. ಹೀಗೆ ತಮ್ಮ ಸೇವೆ ಮುಂದುವರಿಯಲಿ ಅಂತ ಆಶಿಸ್ತಾ ಇಲ್ಲಿಗೆ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ.
1: ಧನ್ಯವಾದಗಳು.
0: ಧನ್ಯವಾದಗಳು ಚಿತ್ಕಲ ಅವರೇ. ಎಸ್ ಸ್ನೇಹಿತರೆ, ಇಂದಿನ ಈ ವಿಶ್ವ ಸಾಕ್ಷರತಾ ದಿನಾಚರಣೆಯ ಅಂಗವಾಗಿ ಶಿಕ್ಷಣ ಫೌಂಡೇಶನ್ನ ಚಿತ್ಕಲ ಅವರು ನಮ್ಮ ಜೊತೆ ಇದ್ದರು. ಹೇಗೆ ಸಾಕ್ಷರತೆ ಅನ್ನೋದು ಕಲಿಕೆಗಾಗಿ ಅಲ್ಲ, ಪರೀಕ್ಷೆಗಾಗಿ ಅಲ್ಲ, ಬದುಕನ್ನು ಗೆಲ್ಲೋದಕ್ಕಾಗಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ ಮತ್ತು ಮಹಾರಾಷ್ಟ ರಾಜ್ಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಅಮೆರಿಕ ಸೇರಿದಂತೆ 24 ರಾಷ್ಟಗಳೊಂದಿಗೆ ಮುಂದಿನ ಪೀಳಿಗೆಯ 6G ಜಾಲಗಳ ಅಭಿವೃದ್ಧಿಗೆ ರೂಪುರೇಷೆ ಸಿದ್ದಪಡಿಸುವ ಉದ್ದೇಶದ ಅಂತಾರಾಷ್ಟೀಯ ಉಪಕ್ರಮಕ್ಕೆ ಭಾರತವು ಸೇರ್ಪಡೆಯಾಗಿದೆ. ಗೋವಾದ ಪಣಜಿಯಲ್ಲಿ ಪಶ್ಚಿಮ ವಲಯ ಮಂಡಳಿಯ 28ನೇ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಿದ್ದರು. ಪಶ್ಚಿಮ ವಲಯದ ರಾಜ್ಯಗಳ ನಡುವೆ ಇದೀಗ ಯಾವುದೇ ವಿವಾದಗಳು ಇಲ್ಲ. ರಾಜ್ಯಗಳ ನಡುವಿನ ನದಿ ವಿವಾದಗಳು ಸೇರಿದಂತೆ ಹಲವು ಸಮಸ್ಯೆಗಳನ್ನು ವಲಯ ಮಂಡಳಿಯ ಮೂಲಕ ಪರಿಹರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ನೀತಿ ಆಯೋಗದ ಇ ಫಾಸ್ಟ್ ಇಂಡಿಯಾ ಉಪಕ್ರಮದಡಿ ದೇಶದಲ್ಲಿ ಶೂನ್ಯ ಹೊರಸೂಸುವಿಕೆ ಸರಕು ಸಾಗಾಣೆಯನ್ನು ವೇಗಗೊಳಿಸಲು ಪ್ಯಾಕ್ಟ್ ಎಂಬ ವೇದಿಕೆಯನ್ನು ನವದೆಹಲಿಯಲ್ಲಿ ಆರಂಭಿಸಲಾಯಿತು. 5ನೇ ಇ ಫಾಸ್ಟ್ ಇಂಡಿಯಾ ಶೃಂಗಸಭೆ 2026ರಲ್ಲಿ ನೀತಿ ಆಯೋಗದ ಸದಸ್ಯ ರಾಜೀವ್ ಗೌಬಾ ಅವರು ಪ್ಯಾಕ್ಟ್ಗೆ ಚಾಲನೆ ನೀಡಿದರು. ಭಾರತೀಯ ನೌಕಾಪಡೆಯ ತರಬೇತಿ ನೌಕೆ ಐಎನ್ಎಸ್ ಸುದರ್ಶಿನಿ ಲೋಕಾಯನ್ 26 ಯಾತ್ರೆಯ ಅಂಗವಾಗಿ ಸ್ಪೇಸ್ನ ಬಾರ್ಸಿಲೋನಾದಲ್ಲಿ ನಡೆಸಿದ್ದ ಬಂದರು ಭೇಟಿಯನ್ನು ಪೂರ್ಣಗೊಳಿಸಲಾಗಿದೆ. ಅದ್ಭುತ ಕತೆಗಾರ, ಪ್ರಕೃತಿ ಪ್ರೇಮಿ ಹಾಗೂ ಸಾಹಿತ್ಯದ ಮೇರು ಪ್ರತಿಭೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಜನ್ಮದಿನ ಇಂದು. ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ಮೂಡಿಗೆರೆಯ ಕಾಫಿ ತೋಟದ ಹಸಿರಿನ ನಡುವೆ ಕುಳಿತು ಇಡೀ ಜೀವ ಜಗತ್ತಿನ ಸೂಕ್ಷ್ಮತೆಗಳನ್ನು, ಪರಿಸರದ ವಿಸ್ಮಯಗಳನ್ನು ಮತ್ತು ಮಾನವ ಸಂಬಂಧಗಳ ಸಂಕೀರ್ಣತೆಯನ್ನು ಬೆರಗಿನ ಕಣ್ಣುಗಳಿಂದ ದಾಖಲಿಸಿದವರು ತೇಜಸ್ವಿ ಎಂದು ಮುಖ್ಯಮಂತ್ರಿ ಸಾಮಾಜಿಕ ಜಾಲತಾಣದಲ್ಲಿ ಬಣ್ಣಿಸಿದ್ದಾರೆ. ಯುವ ಪೀಳಿಗೆಯ ಅಗತ್ಯ ಆಲೋಚನೆಗೆ ತಕ್ಕಂತೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ರೂಪಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚೆ ನಡೆಸಲು ಸರ್ಕಾರ 10 ದಿನಗಳ ವಿಶೇಷ ಅಧಿವೇಶನ ನಡೆಸಬೇಕು ಎಂದು ಬಳ್ಳಾರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಸ್ವದೇಶಿ ಅಂಗಳದ ಲಾಭ ಪಡೆಯಲು ಸಜ್ಜಾಗಿರುವ ಭಾರತೀಯ ಪ್ಯಾರಾ ಆರ್ಚರ್ಗಳು ಇಂದು 4 ಚಿನ್ನದ ಪದಕಗಳ ಫೈನಲ್ ಪಂದ್ಯಗಳಲ್ಲಿ ಸ್ಪರ್ಧೆಗೆ ಇಳಿಯಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:03 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ಗೆ ನಮ್ಮೆಲ್ಲ ಕೇಳುಗರಿಗೂ ಸ್ವಾಗತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಆರಂಭದಲ್ಲಿ ಕರುಳಿನ ಕರೆ ಚಿತ್ರದ ಹಾಡೊಂದನ್ನು ಕೇಳೋಣ. ಎಸ್ ಜಾನಕಿ ಹಾಗೂ ಬಿ ಕೆ ಸುಮಿತ್ರಾ ಅವರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

ತಿಂದ ಮನೆಗೆ ಎರಡು ಬಗೆಯ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ.

ಮಾತಿಗೆ ಜೈ.

ಆಹಾ ಆಹಾ ಆಹಾ ಆಹಾ ಆಹಾ ಆಹಾ ಆಹಾ.

0: ಭೂದಾನ ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿದ್ರು. ಜಿ ವಿ ಅಯ್ಯರ್ ಅವರು ಬರೆದಂತಹ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಪಡುವಾರಳ್ಳಿ ಪಾಂಡವರು ಚಿತ್ರದ ಹಾಡಿದು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಸೊರಟ್ ಅಶ್ವಥ್ ಅವರ ರಚನೆ ವಿಜಯಭಾಸ್ಕರ್ ಅವರ ಸಂಗೀತವಿದ್ದಂತಹ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಒಂದು ಗೀತೆ ಪ್ರಸಾರವಾಗ್ತಾ ಇದೆ, ಹೂವು ಹಣ್ಣು ಚಿತ್ರದ ಹಾಡಿದು. ವಿಜಯ ಅವರ ಧ್ವನಿ ಕೂಡ ಇದೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಮಂತ್ರಾಲಯ ಮಹಾತ್ಮೆ ಚಿತ್ರಕ್ಕಾಗಿ ಜಿ ವಿ ಅಯ್ಯರ್ ಅವರು ಬರೆದಂತಹ ಹಾಡಿಗೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇತ್ತು. ಹಾಡಿದವರು ಪಿ ಬಿ ಶ್ರೀನಿವಾಸ್. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಒಂದು ಹಾಡನ್ನು ಕೇಳೋಣ. ಪೆದ್ದಾಗಿದ್ದ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ. ಕೆ ವಿ ಮಹಾದೇವನ್ ಅವರ ಸಂಗೀತ ಇದೆ.

ಪೆದ್ದಾಗಿದ್ದ ಚಿತ್ರದ ಹಾಡಾಗಿತ್ತು ಇದು ಕೂಡ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು. ಜಿ ಉದಯಶಂಕರ್ ಅವರ ರಚನೆ, ಕೆ ವಿ ಮಹಾದೇವನ್ ಅವರ ಸಂಗೀತ ಇತ್ತು. ವಾಣಿ ಜಯರಾಮ್ ಅವರು ಹಾಡಿರುವಂತಹ ಕಪ್ಪು ಕೊಳ ಚಿತ್ರದ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ದೊಡ್ಡರಂಗೇಗೌಡ ಅವರ ರಚನೆ ಇದು, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ.

0: ಎಸ್ ಜಾನಕಿ ಅವರು ಹಾಡಿದ ಮಣ್ಣಿನ ಮಗ ಚಿತ್ರದ ಹಾಡನ್ನು ಕೇಳಿದ್ರಿ. ಗೀತಾಪ್ರಿಯ ಅವರ ಗೀತೆಯಾಗಿತ್ತು ಇದು, ವಿಜಯಭಾಸ್ಕರ್ ಅವರ ಸಂಗೀತ ಇತ್ತು ಈ ಹಾಡಿಗೆ. 10:43 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಕಪ್ಪು ಬಿಳುಪು ಚಿತ್ರದ ಹಾಡು ಕೂಡ ಪ್ರಸಾರವಾಗುತ್ತೆ ಈಗ. ಪಿ ಪಿ ಶ್ರೀನಿವಾಸ್ ಹಾಡಿದ್ದಾರೆ, ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಆರ್ ರತ್ನ ಅವರ ಸಂಗೀತ.

ಹಾಡು ಕೂಡ ಪ್ರಸಾರವಾಯಿತು. ತೂಕಡಿಸಿ ತೂಕಡಿಸಿ ಅನ್ನುವಂಥ ಹಾಡು ಕೂಡ ಕೇಳಿದ್ರಿ. ಕಲಿಯರೊಂದು ಪಾಠವನ್ನು, ಹೀಗೆ ಕೆಲವೊಂದಷ್ಟು ಅಪರೂಪವಾದ ಹಾಡುಗಳು ಕೂಡ ಪ್ರಸಾರವಾದವು. ಮನಃಶಾಂತಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಬಿ ಕೆ ಸುಮಿತ್ರ ಹಾಡಿದರು, ಗೀತಪ್ರಿಯ ಅವರ ರಚನೆ, ಎಂ ರಾಜ ಅವರ ಸಂಗೀತ ಇತ್ತು. ಇನ್ನು ಎಸ್ ಜಾನಕಿಯವರು ಹಾಡಿರುವ ಹೃದಯ ಸಂಗಮ ಚಿತ್ರದ ಹಾಡು ಪ್ರಸಾರವಾಗ್ತಾ ಇದೆ. ವಿಜಯ ನಾರಸಿಂಹ ಗೀತೆಯನ್ನು ಬರೆದಿದ್ದಾರೆ, ಸಂಗೀತ ವಿಜಯ ಭಾಸ್ಕರ್ ಅವರಿದ್ದಾರೆ.

ಭೂಪತಿ ರಂಗ ಚಿತ್ರಕ್ಕಾಗಿ ಗೀತಾಪ್ರಿಯ ಅವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತದಲ್ಲಿ ಹಾಡಿದವರು ಪಿ ಸುಶೀಲ. ಈಗ ಜಿ ಕೆ ವೆಂಕಟೇಶ್ ಅವರು ಹಾಡಿರುವ ಕಣ್ತೆರೆದು ನೋಡು ಚಿತ್ರದ ಹಾಡನ್ನು ಕೇಳೋಣ. ಜಿ ವಿ ಅಯ್ಯರ್ ಗೀತೆಯನ್ನು ಬರೆದಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆ ಈ ಹಾಡಿಗಿದೆ.

ಅರೇಬಿಯಾ ಭೇಟಿಯಲ್ಲಿರುವಂತಹ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅಲ್ಲಿನ ಭಾರತೀಯ ಸಮುದಾಯದ ಜೊತೆಗೆ ಸಂವಾದ ನಡೆಸಿದರು. ವ್ಯಾಪಾರ, ಹೂಡಿಕೆ, ಇಂಧನ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳ ಮೂಲಕ ಭಾರತ ಸೌದಿ ಅರೇಬಿಯಾ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಭಾರತೀಯ ಸಮುದಾಯದ ಅಮೂಲ್ಯ ಕೊಡುಗೆಯನ್ನು ಅವರು ಶ್ಲಾಘಿಸಿದರು. ಇಂದು ಅಂತಾರಾಷ್ಟೀಯ ಸಾಕ್ಷರತಾ ದಿನದ ಅಂಗವಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಾಕ್ಷರತೆಯು ಜ್ಞಾನ, ಅವಕಾಶ ಮತ್ತು ಉತ್ತಮ ಭವಿಷ್ಯದ ಬಾಗಿಲು ತೆರೆಯುತ್ತದೆ ಎಂದು ಹೇಳಿದ್ದಾರೆ. ಮುಂಬರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇರಾನ್ ಅಧ್ಯಕ್ಷ ಮಸೂದ್ ಫೆಜಕಿಯಾನ್ ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಭಾರತದ ಮಹತ್ವದ ರಾಜತಾಂತ್ರಿಕ ಪಾತ್ರವನ್ನು ಇರಾನ್ ಶ್ಲಾಘಿಸಿದೆ. ಈ ಜಾಗತಿಕ ಒಕ್ಕೂಟವು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಆಯಕಟ್ಟಿನ ರಾಜತಾಂತ್ರಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಪ್ರಬಲ ವೇದಿಕೆಯಾಗಲಿದೆ ಎಂದು ಇರಾನ್ ವಿಶ್ವಾಸ ವ್ಯಕ್ತಪಡಿಸಿದೆ. ದಕ್ಷಿಣ ಲೆಬನಾನ್ನ ಗ್ರಾಮವೊಂದರ ಮೇಲೆ ಇಸ್ರೇಲ್ ನಡೆಸಿದ ಭೀಕರ ವೈಮಾನಿಕ ದಾಳಿಯಲ್ಲಿ ಕನಿಷ್ಠ 12 ಮಂದಿ ಮೃತಪಟ್ಟಿದ್ದಾರೆ. ಕೆಫರ್ ರೌಮನೆ ಎಂಬಲ್ಲಿ ವಸತಿ ಕಟ್ಟಡವೊಂದನ್ನು ಗುರಿಯಾಗಿಸಿ ರಾತ್ರೋರಾತ್ರಿ ನಡೆಸಿದ ದಾಳಿಯಲ್ಲಿ 4 ಮಹಿಳೆಯರು ಮತ್ತು ಇಬ್ಬರು ಮಕ್ಕಳು ಸೇರಿ 11 ಜನರು ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ 108 ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಭಾರತೀಯ ಅಂಚೆ ಇಲಾಖೆಯು ಧಾಯ್ ಅಖರ್ ಅಭಿಯಾನದಡಿ ಆಯೋಜಿಸಿರುವಂತಹ ರಾಷ್ಟಮಟ್ಟದ ಪತ್ರ ಬರವಣಿಗೆ ಸ್ಪರ್ಧೆಗೆ ಚಿತ್ರದುರ್ಗ ಅಂಚೆ ವಿಭಾಗವು ಸಾರ್ವಜನಿಕರಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಈ ಬಾರಿಯ ಸ್ಪರ್ಧೆಗೆ ಪ್ರಕೃತಿಯನ್ನು ರಕ್ಷಿಸುವುದು ನಮ್ಮ ಭರವಸೆ, ಭೂಮಿ ತಾಯಿಗೆ ಒಂದು ಪತ್ರ ಎಂಬ ವಿಷಯವನ್ನು ನಿಗದಿಪಡಿಸಲಾಗಿದ್ದು ಅಕ್ಟೋಬರ್ 31 ಪತ್ರ ಕಳುಹಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 382 ಅಂಕಗಳ ಇಳಿಕೆಯನ್ನು ಕಂಡು 75,750 ವಹಿವಾಟು ನಡೆಸಿದರೆ ನಿಫ್ಟಿ ಕೂಡ 97 ಅಂಕ ಇಳಿಕೆಯೊಂದಿಗೆ 23,681 ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 10 ಪೈಸೆ ಇಳಿಕೆಯನ್ನು ಕಂಡು 94.41 ಪೈಸೆಯಷ್ಟಾಗಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ 2026 ಏಷ್ಯನ್ ಕ್ರೀಡಾಕೂಟ ಇದೇ 19 ಅಕ್ಟೋಬರ್ 4 ಜರುಗಲಿದೆ. ಆದರೆ ಕ್ರೀಡಾ ಸ್ಪರ್ಧೆಗಳು ಉದ್ಘಾಟನಾ ಸಮಾರಂಭಕ್ಕೆ 9 ದಿನ ಮುನ್ನ ಇದೇ 10 ಆರಂಭಗೊಳ್ಳಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 11:04:50 ಸಮಯ ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಬನ್ನಿ ಬ್ಯಾಕ್ ಟು ಬ್ಯಾಕ್ ಚಿತ್ರಗೀತೆಗಳನ್ನ ಕೇಳ್ತಾ ಹೋಗೋಣ. ಮೊದಲಿಗೆ ಕೇಳಿ ಅಧ್ಯಕ್ಷ ಚಿತ್ರದ ಹಾಡು. ಪಲಕ್ ಮುಚ್ಚಲ್ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಚಿರಾಯು ಚಿತ್ರಕ್ಕಾಗಿ ಸಾರ್ಥಕ್ ಕುಮಾರ್ ಹಾಗೂ ರಿತೀಶ್ ಅವರು ಹಾಡಿರುವ ಗೀತೆ. ಶಿವನಂಜೇಗೌಡ ಅವರು ಬರೆದಿದ್ದಾರೆ. ಜಿ ಆರ್ ಶಂಕರ್ ಅವರ ಸಂಗೀತ ಸಂಯೋಜನೆ.

ಬಹುಪರ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರು ಹಾಡಿದ ಗೀತೆಯನ್ನ ಕೇಳಿದ್ರಿ. ಸುನಿ ಅವರ ಸಾಹಿತ್ಯ, ಬಿಜೆ ಭರತ್ ಅವರ ಸಂಗೀತವಿತ್ತು. ಅಂಬರೀಷ ಚಿತ್ರದ ಹಾಡನ್ನ ಹಾಡಿದವರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಹಾಡಿಗೆ ಸಾಹಿತ್ಯವನ್ನ ನೀಡಿದ್ರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ಮಾಡಿದ್ರು ವಿ ಹರಿಕೃಷ್ಣ. ಇನ್ನೀಗ ಕೇಳಿ. ಜಗ್ಗಿ ಚಿತ್ರದ ಹಾಡು ಅವಿನಾಶ್ ಚಬ್ಬಿ ಮತ್ತು ಎಲ್ವಿನ್ ಜೋಶ್ವಾ ಅವರ ಧ್ವನಿಯಲ್ಲಿದೆ. ಗೌಸ್ಪೀರ್ ಅವರು ಬರೆದ ಗೀತೆ, ಎಲ್ವಿನ್ ಜೋಶ್ವಾ ಅವರ ಸಂಗೀತ ಸಂಯೋಜನೆ.

ಬಿರುಗಾಳಿ ಚಿತ್ರಕ್ಕಾಗಿ ಶಮಿತಾ ಮಲ್ನಾಡ್ ಹಾಗೂ ಮೋಹಿತ್ ಅವರ ಧ್ವನಿಯಲ್ಲಿದ್ದ ಗೀತೆ ಪ್ರಸಾರವಾಯಿತು. ಅರ್ಜುನ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 102.9 FM ವಿವಿಧ ಭಾರತಿ ಚೂನ್ ಮಾಡಿ ಕೇಳ್ತಾ ಇದ್ದೀರಾ. 11:31:40 ಸಮಯಾಗಿದೆ. ಈ ಸಮಯ ಕಲಾಭಾರತಿಯ ಸಮಯ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಚಿತ್ರ ಗೀತೆಗಳ ಜೊತೆಗೆ ಒಂದಷ್ಟು ಕಲಾವಿದರು, ಬೇರೆ ಬೇರೆ ರೀತಿಯ ಸಿನಿಮಾ ಇರಬಹುದು, ಬೇರೆ ಬೇರೆ ಕಲಾವಿದರನ್ನ ಕುರಿತಾಗಿ ಮಾತಾಡ್ತಾ ಸಾಗುವಂತಹ ಈ ಅರ್ಧ ಗಂಟೆಯ ಪ್ರಯಾಣ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ದಿನ ಕಲಾಭಾರತಿ ಯಾರ ಬಗ್ಗೆ, ಯಾರ್ದೆಲ್ಲ ಬರ್ಡೇ ಇದೆ ಅಂತ ನೀವೆಲ್ಲ ಮೋಸ್ಟ್ಲಿ ಚೆಕ್ ಮಾಡ್ಕೊಂಡಿರ್ತೀರಾ. ಹೌದು, ಇವತ್ತಿನ ನಮ್ಮ ಕಲಾಭಾರತಿಯ ತಾರೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರು. ಅವರು ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಕಾವಲುದಾರಿ, ಸಪ್ತಸಾಗರದ ಆಚೆ ಎಲ್ಲೋ, ಹಂಬಲ್ ಪೊಲಿಟಿಷಿಯನ್, ನೋಗರಾಜ್, ಭೀಮಸೇನ ನಳಮಹಾರಾಜ ಸಿನಿಮಾಗಳನ್ನು ನಿರ್ದೇಶನ ಮಾಡಿದವರು. ಇವರು ಸಿನಿಮಾ ನಿರ್ದೇಶಕರು ಮತ್ತು ಸ್ಟೋರಿ ಟೆಲ್ಲರ್, ಅಂದರೆ ಚಿತ್ರಕಥೆಯನ್ನು ಬರೀತಾರೆ. ಅಂದರೆ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಕಾವಲುದಾರಿ, ಸಪ್ತಸಾಗರದ ಆಚೆಯಲ್ಲೋ, ಹಂಬಲ್ ಪೊಲಿಟಿಷಿಯನ್, ನೋಗರಾಜ್, ಭೀಮಸೇನ ನಳಮಹಾರಾಜ ಈ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ರು. ಅದಕ್ಕಿಂತ ಮುಂಚೆ ಅಂದರೆ 2008 ಗಿರೀಶ್ ಕಾಸರವಳ್ಳಿ ಅವರ ಗುಲಾಬಿ ಟಾಕೀಸ್, ಹಾಗೆ ಸವಾರಿ 2009 ಬಂದಿದ್ದು, 2010 ಬಂದಂಥ ಪೃಥ್ವಿ, ಈ ಎಲ್ಲ ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಅದಕ್ಕಿಂತ ವಿಶೇಷ ಅಂತ ಹೇಳಿದ್ರೆ ಹಿಂದಿಯ ಬಹಳ ಪ್ರಸಿದ್ಧವಾದಂಥ ಸಿನಿಮಾ ಅಂಧಾಧುನ್ ಅಂತ, ಅದಕ್ಕೆ ಚಿತ್ರಕಥೆಯನ್ನು ಕೂಡ ಸಹ ಲೇಖಕರಾಗಿ ಕೂಡ ಕೆಲಸ ಮಾಡಿದ್ರು ಹೇಮಂತ್ ರಾವ್ ಅವರು. ಹೇಮಂತ್ ರಾವ್ ಕನ್ನಡದ ಭರವಸೆಯ ನಿರ್ದೇಶಕ. 43 ಹೇಮಂತ್ ರಾವ್ ಚಿತ್ರ ಜಗತ್ತಿನ ಬಗ್ಗೆ ಸಾಕಷ್ಟು ಕನಸನ್ನು ಕಟ್ಕೊಂಡಿದ್ದಾರೆ. ಸಿನಿಮಾ ಜಗತ್ತಿನಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಅವರ ಆಸೆ. ಅವಕಾಶವನ್ನು ಅರಸ್ತಾ ಇರುವವರಿಗೆ, ಪ್ರತಿಭಾವಂತರಿಗೆ ತರಬೇತಿ ನೀಡುವ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ದಾರೆ ಹೇಮಂತ್ ರಾವ್. ಹೇಮಂತ್ ರಾವ್ ಹುಟ್ಟಿ ಬೆಳೆದದ್ದೆಲ್ಲ ಬೆಂಗಳೂರಿನಲ್ಲಿ. ಬಹಳ ಚುರುಕು ಸ್ವಭಾವ, ಯಾವಾಗಲೂ ಏನನ್ನಾದರೂ ಯೋಚನೆ ಮಾಡ್ತಾ ಇರ್ತಾರೆ, ಅದನ್ನು ಕಾರ್ಯರೂಪಕ್ಕೆ ತರೋದ್ರ ಬಗ್ಗೆ ಅವರ ಗಮನ ಇರುತ್ತೆ. ಚಿಕ್ಕ ವಯಸ್ಸಿನಿಂದನೂ ಕೂಡ ಅವ್ರಿಗೆ ಕಥೆಗಳನ್ನು ಓದುವಂಥ ಹವ್ಯಾಸವನ್ನು ರೂಢಿ ಮಾಡಿದ್ದು ಅವರ ತಾಯಿ. ಹೇಮಂತ್ ಅವ್ರಿಗೆ ಲೈಬ್ರರಿ ಕರ್ಕೊಂಡೋಗಿ ಅಲ್ಲಿ ಮೆಂಬರ್ ಮಾಡಿ ಪುಸ್ತಕಗಳನ್ನು ಓದುವ ಹಾಗೆ ಮಾಡಿದ್ರು. ಅವರ ಅವತ್ತಿನ ಹವ್ಯಾಸನೇ ಮುಂದೆ ಅವರು ಕಥೆ ಬರೆಯೋದಕ್ಕೆ, ಸಿನಿಮಾ ಕ್ಷೇತ್ರಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಚಿಕ್ಕ ವಯಸ್ಸಿಂದನೂ ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ನೋಡ್ತಾ ಇದ್ರು, ಸಿನಿಮಾ ನೋಡಿ ಆಕರ್ಷಿತರಾದರು. ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡಿರುವಂಥ ಹೇಮಂತ್ ಅವರ ಚಿತ್ರ ಜಗತ್ತಿನ ಪ್ರಯಾಣ ತುಂಬ ವಿಶೇಷವಾದದ್ದು. ಅದರ ಬಗ್ಗೆ ಒಂದು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಈಗ ಒಂದು ಚಂದದ ಹಾಡು, ಹಾಡನ್ನು ಕೇಳ್ತಾ ಕಲಾಭಾರತಿಯಲ್ಲಿ ಹೇಮಂತ್ ರಾವ್ ಅವರ ಸಿನಿಮಾಗಳನ್ನು ನೆನಪು ಮಾಡಿಕೊಳ್ಳಿ. ವಿವಿಧ ಭಾರತೀಯ ಕಾರ್ಯಕ್ರಮ ಇದು, ಕಲಾಭಾರತಿ.

ಸವಾರಿ ಚಿತ್ರದ ಹಾಡು ಕಾರ್ತಿಕ್ ಹಾಗೂ ರೀಟಾ ಅವರ ಧ್ವನಿಯಲ್ಲಿ ಕೇಳಿಬಂತು. ಕವಿರಾಜ್ ಅವರು ಬರೆದ ಗೀತೆಗೆ ಮಣಿಕಾಂತ್ ಕದ್ರಿಯವರ ಸಂಗೀತವಿತ್ತು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಹೇಮಂತ್ ರಾವ್ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ದೇವೆ. ನಟನೆಗಿಂತ ಹೆಚ್ಚಾಗಿ ತಮ್ಮ ವಿಶಿಷ್ಟವಾದ ಕಥೆಗೆ ಹಾಗೆ ಒಂದು ಭಾವನೆಗಳನ್ನು ಹೊಂದಿರುವಂಥ ಸಿನಿಮಾಗಳ ಮೂಲಕ ಗುರುತಿಸಿಕೊಂಡವರು, ಪ್ರಭಾವಶಾಲಿ ಚಿತ್ರ ನಿರ್ದೇಶಕರು, ಚಿತ್ರ ಕಥೆಗಾರರು ಕೂಡ ಹೌದು, ನಿರ್ಮಾಪಕರಾಗಿ ಕೂಡ ಹೆಸರಾಗಿದ್ದಾರೆ ಹೇಮಂತ್ ರಾವ್. 2016 ಬಂದಂತಹ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಖ್ಯಾತಿಯನ್ನು ಪಡೆದವರು. 2016 ಬಂದ ಈ ಸಿನಿಮಾ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಲ್ಝಮೈರ್ಸ್ ಅಂದರೆ ಮರವಿನ ಕಾಯಿಲೆ, ಈ ಒಂದು ಕಾಯಿಲೆಯಿಂದಾಗಿ ನಾಪತ್ತೆಯಾಗುವಂಥ ತಂದೆ, ಅವನನ್ನು ಹುಡುಕುವಂಥ ಮಗ ಅನಂತನಾಗ್ ಮತ್ತು ರಕ್ಷಿತ್ ಶೆಟ್ಟಿಯವರ ಈ ಸಿನಿಮಾ ಹೇಮಂತ್ ರಾವ್ ಅವರಿಗೆ ಸಾಕಷ್ಟು ಹೆಸರನ್ನು ತಂದುಕೊಡ್ತು. ಇನ್ನು 2019 ಕೌಲುದಾರಿ ಸಿನಿಮಾ, ಕೌಲುದಾರಿ ಸಿನಿಮಾ ಇದು ಕೂಡ ಒಂದು ಇನ್ವೆಸ್ಟಿಗೇಷನ್ ಹೊಂದಿರುವಂಥ ಸಿನಿಮಾ, ಕ್ರೈಮ್ ಥ್ರಿಲ್ಲರ್ ಮೂವಿ. ರಿಷಿ ಮತ್ತು ಅನಂತನಾಗ್ ಅವರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಪ್ರಶಂಸೆ, ಒಳ್ಳೆಯ ಪ್ರಶಂಸೆ ವಿಮರ್ಶೆಯನ್ನು ಕೂಡ ಪಡ್ಕೊಂಡಂಥ ಸಿನಿಮಾ ಇದು. ಅದರ ಜೊತೆಗೆ ನಮಗೆಲ್ಲ ಗೊತ್ತಿರುವ ಹಾಗೆ ಸಪ್ತಸಾಗರದ ಆಚೆ ಎಲ್ಲೋ

ಸೈಡ್ ಎ ಮತ್ತೆ ಬಿ, ರಕ್ಷಿತ್ ಶೆಟ್ಟಿ ರುಕ್ಮಿಣಿ ವಸಂತ್ ಅವರ ನಟನೆಯ ಎರಡೂ ಒಂದು ರೀತಿ ಪ್ರೇಮ ಕಾವ್ಯ ಅಂತಲೇ ಹೇಳ್ಬಹುದು. ಇತ್ತೀಚಿನ ವರ್ಷಗಳಲ್ಲಿ ಒಂದು ದೊಡ್ಡ ಯಶಸ್ಸನ್ನು ತಂದುಕೊಂಡಂತಹ ಸಿನಿಮಾ. ಪ್ರೀತಿ, ವಿರಹ, ನೋವು ಇವೆಲ್ಲ ಭಾವನೆಗಳನ್ನು ಹೇಮಂತ್ ಅವರು ತೆರೆ ಮೇಲೆ ಬಹಳ ಸೊಗಸಾಗಿ ತಂದಿದ್ದರು. ಆ ಸಿನಿಮಾ ಜನರಿಗೆ ಬಹಳಷ್ಟು ಇಷ್ಟ ಕೂಡ ಆಯಿತು. ಇನ್ನು 2018 ಬಾಲಿವುಡ್ನ ಖ್ಯಾತ ಹಿಂದಿ ಸಿನಿಮಾ ಅಂಧಾಧುನ್ ಅಂತ, ಇದಕ್ಕೆ ಹೇಮಂತ್ ರಾವ್ ಅವರು ಕೂಡ ಸಹ ಬರಹಗಾರರಾಗಿ ಚಿತ್ರಕಥೆಯನ್ನು ಬರೆದಿದ್ದರು. ಈ ಚಿತ್ರಕ್ಕಾಗಿ ಅವರಿಗೆ ಅತ್ಯುತ್ತಮ ಚಿತ್ರಕಥೆ ಇದು ಬರೆದಿದ್ದಕ್ಕೋಸ್ಕರ ರಾಷ್ಟ್ರ ಪ್ರಶಸ್ತಿ ಹಾಗೆ ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳು ಕೂಡ ಬಂತು. ಹೇಮಂತ್ ರಾವ್ ಅಂದರೆ ಕನ್ನಡದ ಭರವಸೆಯ ನಿರ್ದೇಶಕ, ಚಿತ್ರಕಥೆ ಬರೆಯುವವರು ಅಂತಲೇ ಹೆಸರಾಗಿದ್ದಾರೆ.

0: ಶಂಖೆ. ಕೌಲುದಾರಿ ಚಿತ್ರದ ಹಾಡು ಸಂಜಿತ್ ಹೆಗಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯ, ಚರಣ್ ರಾಜ್ ಎಂಆರ್ ಸಂಗೀತ ಸಂಯೋಜನೆ ಇತ್ತು.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಹೇಮಂತ್ ರಾವ್ ಕನ್ನಡ ಚಿತ್ರರಂಗದ ಭರವಸೆಯ ನಿರ್ದೇಶಕ, ಕಥೆಗಾರ. ಗೋಧಿಬಣ್ಣ ಸಾಧಾರಣ ಮೈಕಟ್ಟು, ಕೌಲುದಾರಿ, ಸಪ್ತಸಾಗರದ ಆಚೆ ಎಲ್ಲೋ, ಹಂಬಲ್ ಪೊಲಿಟಿಷಿಯನ್, ನೋಗರಾಜ್, ಭೀಮಸೇನ, ನಳಮಹಾರಾಜ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ರು. ಜೊತೆಗೆ ಗಿರೀಶ್ ಕಾಸರವಳ್ಳಿ ಅವರ ಗುಲಾಬಿ ಟಾಕೀಸ್, ಮತ್ತು 2009 ಬಂದ ಸವಾರಿ, 2010 ಬಂದ ಪೃಥ್ವಿ ಸಿನಿಮಾಗಳಿಗೆ ಕೂಡ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಹಿಂದಿಯ ಅಂಧಾಧುನ್ ಸಿನಿಮಾಕ್ಕೆ ಸಹ ಚಿತ್ರಕಥೆಗಾರರಾಗಿ ಕೂಡ ಕೆಲಸ ಮಾಡಿ ಹೆಸರಾದವರು ಹೇಮಂತ್ ರಾವ್. ಹೇಮಂತ್ ರಾವ್ ಅವರ ಸಿನಿಮಾ ಅಂದರೆ ಮೇಕಿಂಗ್ಸ್, ಅವರ ಚಿತ್ರ ಜಗತ್ತನ್ನು ನಾವು ಗಮನಿಸಿದರೆ ಸಾಕಷ್ಟು ಸವಾಲುಗಳನ್ನು ಅವರು ಎದುರಿಸಿದ್ದಾರೆ. ಅಂದರೆ ಚಿತ್ರಕಥೆ ಬರೆಯೋದೇ ಒಂದು ದೊಡ್ಡ ಸವಾಲು ಅಂತ ಹೇಳ್ತಾರೆ ಹೇಮಂತ್ ರಾವ್. ಅದರಲ್ಲೂ ಕಥೆ ಬರೀಬೇಕಾದರೆ ಕ್ಲಿಷ್ಟಕರವಾದ ವಿಷಯವನ್ನು ಸರಳವಾಗಿ ಜನರಿಗೆ ಅರ್ಥ ಆಗುವ ಹಾಗೆ ಬರೆಯೋದು ಒಂದು ದೊಡ್ಡ ಸವಾಲು ಅಂತ ಹೇಳ್ತಾರೆ. ಅಂದರೆ ತಂದೆಗೆ ಮರವಿನ ಕಾಯಿಲೆ ಇರುವ ಕಥೆಯನ್ನು ಅದು ಒಂದು ತಮಾಷೆನೂ ಆಗಬಾರ್ದು, ಹಾಗೆ ಅತಿಯಾದ ಕಣ್ಣೀರು ತರದ ಹಾಗೆ ಒಂದು ಸಮತೋಲನದಲ್ಲಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾವನ್ನು ಬ್ಯಾಲೆನ್ಸ್ ಮಾಡೋದು ಕಥೆಯಲ್ಲಿ, ಚಿತ್ರಕಥೆಯಲ್ಲಿ ಒಂದು ದೊಡ್ಡ ಸವಾಲು ಅಂತ ಹೇಳ್ತಾರೆ. ಏನು ಸಪ್ತಸಾಗರದ ಆಚೆ ಎಲ್ಲೋ, ಸೈಡ್ ಎ ಮತ್ತು ಸೈಡ್ ಬಿ ಒಂದೇ ಕಥೆಯನ್ನು ಎರಡು ಕಾಲಘಟ್ಟದಲ್ಲಿ ಅಂದರೆ 10 ಗ್ಯಾಪ್ನಲ್ಲಿ ಎರಡು ಸಿನಿಮಾಗಳಾಗಿ ಬಿಡುಗಡೆ ಮಾಡೋದು ಒಂದು ದೊಡ್ಡ ಸಾಹಸ. ಎನಲ್ಲಿ ಮುಗ್ಧ ಪ್ರೇಮಿಯಾಗಿದ್ದವನು, ಸೈಡ್ ಬಿನಲ್ಲಿ ಜೈಲಿಂದ ಬಂದು ರಗಡಾಗಿ ಬದಲಾಗುವಂಥ ಒಂದು ತೀವ್ರತೆ ಏನಿದೆಯಲ್ಲ ಅದನ್ನು ಕಾಪಾಡಿಕೊಳ್ಳೋದು ಚಿತ್ರ ತಂಡಕ್ಕೆ ಒಂದು ದೊಡ್ಡ ಸವಾಲಾಗಿತ್ತು ಅಂತ ಹೇಳ್ತಾರೆ ಹೇಮಂತ್ ರಾವ್. ಇನ್ನು 2013 ಅವರು ಒಂದು ಸಿನಿಮಾ ಮಾಡಲಿಕ್ಕೆ ಮುಂದಾಗಿರ್ತಾರೆ. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಆ ಸಿನಿಮಾ ಶೂಟಿಂಗ್ ಆಗದೇನೆ ನಿಂತು ಹೋಗುತ್ತೆ. ಹಾಗಾಗಿ ಒಂದು ರೀತಿ ಹಿನ್ನಡೆ ಆಯಿತು. ಆದರೂ ಕೂಡ ಅದನ್ನು ನಿಭಾಯಿಸಿ ಮತ್ತೆ 3 ಕಾಲ ಕಷ್ಟಪಟ್ಟು ಕೆಲಸ ಮಾಡಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅನ್ನುವ ಸಿನಿಮಾವನ್ನು ತೆರೆ ಮೇಲೆ ತರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ ಹೇಮಂತ್ ರಾವ್. ಹೇಳೋಣ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ ಗೀತೆ. ಧನಂಜಯ್ ರಂಜನ್ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ, ಜಾಬ್ ಕುರಿಯನ್ ಅವರ ಹಾಡುಗಾರಿಕೆ ಈ ಹಾಡಿಗೆ.

ವಿವಿಧ ಭಾರತಿಯಲ್ಲಿ ಕಲಾಭಾರತಿ, ಕಲಾಭಾರತಿಯಲ್ಲಿ ಹೇಮಂತ್ ರಾವ್. 11:53 ಸಮಯ ಆಗಿದೆ. ಹೌದು, ಅಂದರೆ 2018 ಬಂದ ಹಿಂದಿಯ ಸೂಪರ್ ಸಿನಿಮಾ ಅಂಧಾಧುನ್. ಇದು ಬಾಲಿವುಡ್ನ ಖ್ಯಾತ ನಿರ್ದೇಶಕರಾದ ಶ್ರೀರಾಮ್ ರಾಘವನ್ ಅವರ ಜೊತೆಗೆ ಸೇರಿ ಸಹ ಬರಹಗಾರರಾಗಿ ಚಿತ್ರಕಥೆಯನ್ನು ಬರೆದಿದ್ದರು. ಈ ಒಂದು ವಿಭಿನ್ನ ಕ್ರೈಮ್ ಥ್ರಿಲ್ಲರ್ ಚಿತ್ರಕಥೆಗೆ ಅತ್ಯುತ್ತಮ ಚಿತ್ರಕಥೆ ಅಂತೇಳಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು ಹೇಮಂತ್ ರಾವ್. ಇನ್ನು ಅವರು ಹೊಸ ಪ್ರತಿಭೆಗಳಿಗೆ, ಅಂದರೆ ವಿಭಿನ್ನವಾದಂಥ ಕಥೆಗಳಿಗೆ, ಹೊಸ ಪ್ರತಿಭಾವಂತರಿಗೆ ಕೂಡ ಒಂದು ಅವಕಾಶವನ್ನು, ಒಂದು ತರಬೇತಿಯನ್ನು ಕೊಡುವ ದಿಕ್ಕಿನಲ್ಲಿ ತಮ್ಮದೇ ಆದಂಥ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿಕೊಂಡು ಅದರಲ್ಲಿ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. 2018 ಬಂದ ಸಿನಿಮಾ ಹಂಬಲ್ ಪೊಲಿಟಿಷಿಯನ್ ನೋಗರಾಜ್ ಮತ್ತು 2020 ಬಂದ ಭೀಮಸೇನ ನಳಮಹಾರಾಜ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರು. ಅವರ ತಾಯಿಯ ನೆನಪಿಗಾಗಿ ಅವರು 2025 ಅಜ್ಞಾತವಾಸಿ ಅನ್ನುವ ಸಿನಿಮಾ ಕೂಡ ಮಾಡ್ತಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ಶಿವರಾಜ್ ಕುಮಾರ್ ಅವರ ಜೊತೆಗೆ ಒಂದಷ್ಟು ಒಳ್ಳೆಯ ಸಿನಿಮಾಗಳನ್ನು ಮಾಡಬೇಕು ಅಂಥೇಳಿ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹೇಮಂತ್ ರಾವ್ ಅವರ ಸಿನಿಮಾಗಳಲ್ಲಿ ನಾವು ಗಮನಿಸಿದರೆ ಚರಣ್ ರಾಜ್ ಅವರ ಮ್ಯೂಸಿಕ್ಕನ್ನು ಅವರು ಹೆಚ್ಚಾಗಿ ಬಳಸ್ಕೊಳ್ತಾರೆ. ಅಂದರೆ ಹೇಮಂತ್ ರಾವ್ ಮತ್ತು ಚರಣ್ ರಾಜ್ ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಹಿಂದೆ ಕೂಡ ಅವರು, ಹೇಮಂತ್ ರಾವ್ ಅವರು ಒಂದು ಕಡೆ ಡಿ ಜಿ ಆಗಿ ಕೂಡ ಕೆಲಸ ಮಾಡಿರ್ತಾರೆ. ಅದಕ್ಕೋಸ್ಕರನೇ ಏನೋ ಗೊತ್ತಿಲ್ಲ, ಪ್ರೇಕ್ಷಕರ ಕೇಳುಗರ ಒಂದು ಮೂಡನ್ನು, ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತುಂಬ ಡೀಪ್ ಎಮೋಷನ್ ಇರುವಂಥ ಕಥೆ, ಸಂಗೀತ ಎಲ್ಲವನ್ನು ಕೂಡ ತಮ್ಮ ಸಿನಿಮಾದಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೇಮಂತ್ ರಾವ್.

ಭೀಮಸೇನ ನಳಮಹಾರಾಜ ಚಿತ್ರದ ಹಾಡು, ಟಿ ಜನಾರ್ಧನ್, ಚಿಂತನ್ ವಿಕಾಸ್ ಮತ್ತು ಸಂಗಡಿಗರ ಧ್ವನಿ, ಶ್ರೀ ಅಂಕನಾಯ್ಕ ಅವರ ಸಾಹಿತ್ಯ, ಚರಣರಾಜ್ ಅವರದ್ದೇ ಸಂಗೀತ.

ಕಲಾಭಾರತಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನೂರ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ 12 ಗಂಟೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪಂಪ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾದೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದ ಖ್ಯಾತ ಸಾಹಿತಿ ಚಿಂತಕ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಜನ್ಮದಿನವೆಂದು. ಕರ್ವಾಲೋ, ಚಿದಂಬರ ರಹಸ್ಯ, ಕಿರಿಗೂರಿನ ಗಯ್ಯಾಳಿಗಳು, ಬಹುಚರ್ಚಿತ

0: ಕಾರ್ಮಿಕರ ಮಕ್ಕಳಿಗಾಗಿಯೇ ಕಟ್ಟಿದವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಆದರ್ಶ ಶಿಕ್ಷಕ ಡಾಕ್ಟರ್ ರಾಮಣ್ಣ ಮೂಲ್ಗಿ. ಕಳೆದ 3 ದಶಕಗಳಲ್ಲಿ ಸಾವಿರಾರು ಬಡ ಮಕ್ಕಳ ಬಾಳಲ್ಲಿ ಸಹೃದಯರ ಸಹಾಯದಿಂದ ಅಕ್ಷರದೀಪ ಹಚ್ಚಿದವರು. ಭಾರ ಹೊರುವವರ ಕಾಲೋನಿಯ ಹೆಣ್ಣು ಮಕ್ಕಳಿಗಾಗಿ ರಾತ್ರಿ ಶಾಲೆ ನಡೆಸಿದವರು. ಪ್ರದೇಶ ಸಮಾಚಾರಕ್ಕಾಗಿ ರಾಮು ಮೂಲ್ಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಹುಬ್ಬಳ್ಳಿಯ APMC ಆವರಣದ ಕಾರ್ಮಿಕ ಬಂಧುಗಳಿಗೆ ವಿದ್ಯೆಯ ಮಹತ್ವವೇ ಗೊತ್ತಿರಲಿಲ್ಲ. ಸಾಕಷ್ಟು ದುಡಿತಿದ್ರು, ಶಿಕ್ಷಣದ ಅಕ್ಷರದ ಸಂಸ್ಕಾರ ಅವರಿಗೆ ಇರಲಿಲ್ಲ. ಆಗ ಮೊದಲು ನಮ್ಮ ಪಾಲಕರಿಗೆ ಅಕ್ಷರ ದೀಕ್ಷೆಯನ್ನು ಕೊಟ್ಟು ಮಕ್ಕಳಿಗೆ ಅಕ್ಷರ ಸಂಸ್ಕೃತಿಯನ್ನ ಅರಿವು ಮಾಡಿಕೊಟ್ಟಿದ್ದಕ್ಕಾಗಿ ಇಂದು ಅವರು ಹುಬ್ಬಳ್ಳಿಯ APMC ಆವರಣದ ಕಾರ್ಮಿಕ ಬಂಧುಗಳು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ. ವಿದ್ಯಾ ಇದ್ದರ ಬಾಳಿಗೆ ಬೆಳಕ, ಇಲ್ಲದಿದ್ದರೆ ಆ ಬದುಕು ಹರಕ.
0: ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಮಾತನಾಡಿ, 3-9 ಕೋಟಿ ರೂಪಾಯಿ ಪ್ರತಿ KPS ಶಾಲೆಯ ಮೂಲಸೌಕರ್ಯಕ್ಕಾಗಿ ಒದಗಿಸಲು ಯೋಜಿಸಲಾಗಿದೆ ಎಂದರು. ರಾಜ್ಯದ KPS ಶಾಲೆಗಳಲ್ಲಿ ನಿಗದಿತ ಸಂಖ್ಯೆಗಿಂತ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡೆಯುತ್ತಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದರು. 2026 ರಾಷ್ಟ್ರೀಯ ಸ್ವಚ್ಛ ವಾಯು ಸರ್ವೇಕ್ಷಣಾ ಅಭಿಯಾನದ ಶ್ರೇಯಾಂಕಗಳನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ನಗರಗಳ ಪಟ್ಟಿಯಲ್ಲಿ ದಾವಣಗೆರೆ 11ನೇ ಸ್ಥಾನ, ಹುಬ್ಬಳ್ಳಿ ಧಾರವಾಡ 19 ಹಾಗೂ ಕಲಬುರಗಿ 36ನೇ ಸ್ಥಾನ ಪಡೆದಿದೆ. ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟವನ್ನು ಹುಬ್ಬಳ್ಳಿ ಹಾಗೂ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಆರಂಭಿಸಿದೆ. ಪ್ರತಿ ಕಿಲೋ ಈರುಳ್ಳಿಗೆ 35 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಕೇಂದ್ರ ಸರ್ಕಾರ ಕಾಂದಾ ಎಕ್ಸ್ಪ್ರೆಸ್ ಮೂಲಕ ಈರುಳ್ಳಿ ರವಾನಿಸುತ್ತಿದೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರತಿ ಕಿಲೋಕ್ಕೆ 70 ರೂಪಾಯಿಗಿಂತ ಅಧಿಕ ಬೆಲೆಗೆ ಈರುಳ್ಳಿ ಮಾರಾಟವಾಗುತ್ತಿದೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ತಿಂಗಳ 25-28ನೇ ತಾರೀಖಿನವರೆಗೆ ಕೃಷಿ ಮೇಳ ಆಯೋಜಿಸಿದೆ. 4 ದಿನಗಳ ಈ ಕೃಷಿ ಮೇಳದಲ್ಲಿ ಲಕ್ಷಾಂತರ ಕೃಷಿಕರು, ಕೃಷಿ ಆಧಾರಿತ ಉದ್ದಿಮೆದಾರರು, ಕೃಷಿ ನವೋದ್ಯಮಿಗಳು ಪಾಲ್ಗೊಳ್ಳಲಿದ್ದಾರೆ. ಹೆಚ್ಚಿನ ಮಾಹಿತಿಗೆ www.uast.edu ಜಾಲತಾಣಕ್ಕೆ ಭೇಟಿ ನೀಡಲು ಕೋರಲಾಗಿದೆ. ಹೃದಯ ರಕ್ತನಾಳದ ಕಾಯಿಲೆ ಮತ್ತು ಪಾರ್ಶ್ವವಾಯು ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಪುನರ್ವಸತಿಯಲ್ಲಿ ಭೌತಿಕ ಚಿಕಿತ್ಸೆ ಮತ್ತು ದೈಹಿಕ ಚಟುವಟಿಕೆಯ ಪಾತ್ರ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಫಿಸಿಯೋಥೆರಪಿ ದಿನಾಚರಣೆ. ಫಿಸಿಯೋಥೆರಪಿಸ್ಟ್ಗಳ ಕೊಡುಗೆಯನ್ನು ಇಂದು ಸ್ಮರಿಸಲಾಗುತ್ತಿದೆ. ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೋಫಿಯಾ ಪ್ರೌಢಶಾಲೆಯ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದರು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಯಚೂರು ಜಿಲ್ಲೆ ಯರಮರಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿತ್ತು. ಸಹಾಯಕ ಪರಿಸರ ಅಧಿಕಾರಿ ಗಿರೀಶ್ ಪರಿಸರ ಸ್ನೇಹಿಯಾಗಿ ಗಣೇಶ ಹಬ್ಬವನ್ನು ಆಚರಿಸುವಂತೆ ಮಕ್ಕಳಿಗೆ ಸೂಚಿಸಿದರು. ಬೆಳಗಾವಿ ನಗರದ ವಿಜೃಂಭಣೆಯ ಗಣೇಶೋತ್ಸವಕ್ಕೆ ಮಹಾನಗರ ಪಾಲಿಕೆ ಸಕಲ ಸಿದ್ಧತೆ ಕೈಗೊಂಡಿದೆ ಎಂದು ಪಾಲಿಕೆ ಆಯುಕ್ತ ಎಂ ಕಾರ್ತಿಕ್ ತಿಳಿಸಿದ್ದಾರೆ. ಅಥರ್ವ ನವರಂಗೆ ಹಾಗೂ ತನಿಷ್ಕಾ ಕಾಲಭೈರವ ಬಿಎಂ ಶ್ರೀನಿವಾಸಯ್ಯ ಸ್ಮರಣಾರ್ಥ 5ನೇ ರಾಜ್ಯಮಟ್ಟದ ಟೇಬಲ್ ಟೆನಿಸ್ ರ್ಯಾಂಕಿಂಗ್ ಟೂರ್ನಿಯಲ್ಲಿ 19 ವರ್ಷದೊಳಗಿನ ಬಾಲಕ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ಬೆಂಗಳೂರಿನ ನಗರ ಜಿಲ್ಲೆ ಟೇಬಲ್ ಟೆನಿಸ್ ಸಂಸ್ಥೆ ವತಿಯಿಂದ ನಗರದ ಬಿಎಂಎಸ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಪಂದ್ಯಾವಳಿ ನಡೆಯಿತು. ಬೆಂಗಳೂರಿನ ರೆಫ್ರಿ ಆರ್ ರಾಕೇಶ್ ಜಪಾನ್ನಲ್ಲಿ ನಾಡಿದ್ದು ಗುರುವಾರ ಆರಂಭವಾಗಲಿರುವ ಏಷ್ಯನ್ ಗೇಮ್ಸ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ಏಕೈಕ ಬಾಸ್ಕೆಟ್ಬಾಲ್ ನಿರ್ಣಾಯಕರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: 102.9 FM ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಾ. ಈಗ ಸಮಯ ಆಗಿದೆ 12:06:50. 12:05 ನಂತರ ನೀವು ವಿವಿಧ ಭಾರತಿಗೆ ಕರೆ ಮಾಡಬಹುದು. ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನ ವಿವಿಧ ಭಾರತಿಯಿಂದ ಕೇಳಿಸ್ಕೊಳ್ಬಹುದು. ನಮ್ಮ ಸಂಖ್ಯೆಗಳು ನಿಮಗೆ ಗೊತ್ತಿದೆ, ಆದರೂ ಕೂಡ ಹೇಳ್ತಾ ಇದ್ದೇನೆ, ಬರ್ಕೊಳ್ಳಿ. 0802226125 7 0802226125 7 ಈ ಸಂಖ್ಯೆ, ಮತ್ತು ಇದರ ಜೊತೆಗೆ 0802226392 7 ಈ ಎರಡು ಸಂಖ್ಯೆಗಳನ್ನು ಬಳಸಿಕೊಂಡು ನೀವು ನಮಗೆ ಕರೆ ಮಾಡಬಹುದು, ಮಾತಾಡಬಹುದು, ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಸರಸ್ವತಿ ಅವರು?
1: ಹೌದು ಮ್ಯಾಮ್.
0: ಹೇಳಿ.
1: ನನಗೆ ಇದು ಅಂಜದ ಗಂಡು ಚಿತ್ರದಿಂದ ಪ್ರೀತಿಯಲ್ಲಿ ಇರು ಸುಖ ಗೊತ್ತೇ ಇರಲಿಲ್ಲ ಅಂತ.
0: ನಿಜನಾ?
1: ಹೌದು.
0: ಏನ್ ನಿಜ? ಏನ್ ನಿಜ?
1: ನಿಜ ಅಂದ್ರೆ ನನಗೆ ನಿಮ್ಮಲ್ಲಿ ಮಾತ್ರ ಪ್ರೀತಿಯಲ್ಲಿ ಇರುವ ಸುಖ ಗೊತ್ತಿರ್ಲಿಲ್ಲ ಅಂತಂದ್ರೆ, ನಾನು ನಿಮ್ಮಲ್ಲಿ ನನಗೆ ಕಾಲು ಸಿಗ್ತದೆ ಮೇಡಮ್. ನಾನು ಕಾಲು ಕೊಡುದು ಕಮ್ಮಿ, ಆದ್ರೆ ಮೊನ್ನೆ ಇದು ನಾಗರ ಪಂಚಮಿ ಅವತ್ತು ಕೊಟ್ಟೆ, ಇವತ್ತು ಈಗ ಕೊಡುದು. ಮೊನ್ನೆ ನಿನ್ನೆ ಕೊಟ್ಟ, ಬೇಡ ಇನ್ನೊಮ್ಮೆ ಮಾಡಿ ಅಂತ ಹೇಳಿ.
0: ವಿವಿಧ ಭಾರತಿಯಲ್ಲಿ ಹಾಡು ಕೇಳೋ ಸುಖ ಗೊತ್ತೇ ಇರ್ಲಿಲ್ಲ ಅಂತ ಹೇಳಿದ್ರೆ ಕೇಳ್ಬೋದಪ್ಪ ಅಲ್ವಾ? ಆಗ್ಲಿ ಸರಸ್ವತಿಯರೇ, ನಿಮ್ಮಿಷ್ಟದ ಹಾಡು ಬರ್ತಾ ಇದೆ, ಕೇಳಿಸ್ಕೊಳ್ಳಿ.

0: ಅಂಜತಗಂಡು ಚಿತ್ರದ ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದವರು ಹಂಸಲೇಖ ಮಂಜುಳಾ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ದನಿಯಾಗಿದ್ರು. ನಮಸ್ತೆ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹೇಳಿ, ಯಾರು?
1: ನಾನು ನಂದಿನಿ. ನನ್ನ ಹೆಸರು, ನಮ್ಮೂರು ಬಂದ್ಬಿಟ್ಟು ಗೌರಿಬಿದನೂರ್ ಹತ್ರ ಮಂಚನಹಳ್ಳಿ. ನಾವಿರೋದು ಬೆಂಗಳೂರಲ್ಲಿ, ಇಲ್ಲಿ ಬೇಗೂರ.
0: ಹೇಳಿ ನಂದಿನಿ.
1: ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀನಿ ಮೇಡಮ್.
0: ಇವತ್ತು ಹೋಗಿಲ್ವಾ ಕೆಲ್ಸಕ್ಕೆ
1: ಮೇಡಮ್?
0: ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ವಾ?
1: ಇಲ್ಲ ಮೇಡಮ್, ಇವತ್ತು ಹೋಗಿಲ್ಲ, ರಜಾ ತಗೊಂಡಿದ್ದೆ.
0: ಏನು ವಿಶೇಷ ಕೆಲಸ ಮನೇಲಿ ಹೇಳ್ಬೋದಾ?
1: ಏನಿಲ್ಲ, ಸುಮ್ನೆ ಹಿಂಗೆ ತಗೊಂಡೆ ಮೇಡಮ್.
0: ಹೇಗ್ ನಡೀತಾ ಇದೆ ಕೆಲ್ಸ?
1: ಪರವಾಗಿಲ್ಲ ಮೇಡಮ್, ಚೆನ್ನಾಗಾಗ್ತಾ ಇದೆ. ಮಾಮೂಲಿ ಗಾರ್ಮೆಂಟ್ಸ್ ಅಲ್ಲಿ ಟಾರ್ಚರು ಇದ್ದಿದ್ದೆ ಅಲ್ಲ.
0: ನಾವು ಕೆಲಸ ಮಾಡ್ಲೇಬೇಕು, ಅದು ಏನು ಮಾಡಕ್ಕಾಗಲ್ಲ. ಕೆಲವೊಂದ್ಸಲ ಎಲ್ಲೂ ತುಂಬಾ ನೂರಕ್ ನೂರು ಕರೆಕ್ಟ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಸಣ್ಣ ಪುಟ್ಟದಿದ್ದೇ ಇರುತ್ತೆ, ಅದೆಲ್ಲ ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ತೀರಾ ಆಗದೆ ಇದ್ದಾಗ ಅಲ್ಲಿ ನಾವು ವ್ಯವಸ್ಥೆಗಳು ಹೇಗಿರುತ್ತೋ ಮೇಲಿನವ್ರ ಗಮನಕ್ಕೆ ತರುವಂತದ್ದು ಅದೆಲ್ಲ ಮಾಡೋದಲ್ವಾ?
1: ಹೌದು ಮೇಡಮ್, ಹೌದು ಮೇಡಮ್. 10 ವರ್ಷ ಆಯ್ತು ಅಲ್ಲಿ ಕೆಲಸ ಮಾಡಿ, ಒಂದೇ ಫ್ಯಾಕ್ಟ್ರಿ ಅಲ್ಲೇನೆ.
0: ಏನು ಅಂದ್ರೆ,
1: ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿ ಮಾಡ್ತಾ ಇದ್ವಿ, ಆಮೇಲೆ ಆಡಿಟಿಂಗ್ ಅಲ್ಲಿ ಇವಾಗ ಕ್ಯೂಸಿ.
0: ಚೆನ್ನಾಗಿ. ಇವಾಗ ಏನಾಗುತ್ತೆ ಗೊತ್ತಾ, ನಾವ್ ಏನಾದ್ರೂ ಒಂದ್ ಕೆಲಸ ಮಾಡ್ಲೇಬೇಕಾಗತ್ತೆ. ಕೆಲಸ ಮಾಡ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಎಲ್ಲಾನು ಕೂಡ ನೂರಕ್ ನೂರ್ ಸರಿಯಾಗಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಬಿಡಿ. ಅಂದ್ರೆ ಅಲ್ಲಿ ಕೂಡ ಮಾಡಿರ್ತಾರಲ್ಲ, ಈಗ ಹೆಣ್ಮಕ್ಳಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಅದೆಲ್ಲ ಹೇಳಕ್ಕೆ ಕೇಳಕ್ಕೆ ಅಂತ ಜನ ಇರ್ತಾರಲ್ವಾ?
1: ಹೌದೌದು ಮೇಡಮ್, ಇರ್ತಾರೆ. ಹೆಚ್ಚಾರ್ ಕಂಪಲ್ಸರಿ ಕೇಳಕ್ ಹೇಳ್ತಾರೆ ಮೇಡಮ್, ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಏನು ಅಂತ ಹೇಳ್ಬಿಟ್ಟು. ಬಟ್ ಏನಂದ್ರೆ ಎಲ್ಲದನ್ನು ಹೇಳ್ಕೊಳಕ್ ಆಗೋದಿಲ್ಲ, ಹಂಗಾಗಿ ಅವ್ರವ್ರ ಕೆಲ್ಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅನ್ನೋ ತರ ಇರುತ್ತೆ. ಮನೆದು ಮತ್ತೆ ಇಲ್ಲಿದು ಎಲ್ಲಾದು ಹೇಳ್ಕೊಳಕ್ ಆಗಲ್ಲಲ್ಲ, ಹಂಗಾಗಿ ಬೆಳಗ್ಗೆ ಬಂದ್ರೆ ಸಂಜೆ ಹೋಗ್ತಾ ಇರ್ತಾರೆ, ತಲೆ ಕೆಡ್ಸ್ಕೊಳಲ್ಲ ಒಬ್ಬೊಬ್ರು.
0: ಆದ್ರೆ ಒಂದೇನಂದ್ರೆ ನಮ್ಗೆ ಇದು ಒಂದ್ ಸಮಾಧಾನ, ನಾವು ದುಡಿತಾ ಇದೀವಿ, ಯಾರ ಹತ್ರ ಕೈ ಚಾಚಬೇಕಾಗಿಲ್ಲ. ನಮ್ಗೇನ್ ಬೇಕು, ಮಕ್ಕಳಿಗೆ ಏನ್ ಬೇಕು ಅದನ್ನ ತಗೊಳಕ್ಕೆ ನಾವು ದುಡಿತಾ ಇದೀವಿ ಅನ್ನೋ ಹೆಮ್ಮೆ ಬರುತ್ತೆ.
1: ಹೌದೌದು ಮೇಡಮ್.
0: ಯಾವ ಹಾಡ್ಬೇಕು ಈಗ
1: ಮೇಡಮ್? ಮಿಡಿರ ಹೃದಯಗಳು ಫಿಲಂ ಇಂದ ತಾಯಿ ತಂದೆ ಕೊಡಿಸೋ ಸೀರೆ, ಗೌರಿ ಹಬ್ಬ ಬೇರೆ ಬಂತು, ಎಲ್ಲಾ ಹೆಣ್ಮಕ್ಳಿಗೂ ಇವಾಗ ತವ್ರ ಮನೆಯಿಂದ ಸೀರೆ ಕೊಡಿಸೋದು, ಅರ್ಶನ ಕುಂಕುಮ ಕೊಡೋದು,
0: ನಿಮ್ಮನೇಲಿ ಸೀರೆ ತೆಗೆದಿಟ್ಟಿದ್ದಾರೆ,
1: ಎಲ್ಲಾ ಹೆಣ್ಮಕ್ಳಿಗೂ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಈ ಹಾಡನ್ನ ಕೇಳ್ಸೋಣ ಅಂತ ಹೇಳ್ಬಿಟ್ಟು.
0: ಸರಿಯಪ್ಪ, ನಿಮ್ಗೊಂದು ಚಂದದ ಸೀರೆ ಬರ್ಲಿ ತವ್ರ ಮನೆಯಿಂದ ಅಂತ ನಾನು ವಿಶ್ ಮಾಡ್ಕೊಳ್ತೀನಿ ದೇವ್ರ ಹತ್ರ. ತಗೊಳ್ಳಿ, ನಾವು ಕೂಡ ರೇಡಿಯೋದಿಂದ ಒಂದ್ ಸೀರೆ ಕೊಡ್ತಾ ಇದೀವಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ.
1: ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು. ನಮಸ್ತೆ.

ಮಿಡಿದ ಹೃದಯಗಳು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ಹಂಸಲೇಖ. ಹಲೋ ಹಲೋ ಹಲೋ ಮಾತಾಡಿ ಹಲೋ.

0: ಕೇಳಿಸ್ತಾ ಇಲ್ವಾ? ಹಲೋ, ನಮಸ್ತೆ.
1: ನಮಸ್ತೆ,
0: ಹೇಳಿ, ಯಾರು ಮಾತಾಡೋದು? ಹಲೋ ಹಲೋ

0: ಹಲೋ
1: ಹಲೋ,
0: ಕೇಳಿಸುತ್ತಾ? ಹಲೋ ಹಲೋ,
1: ನಮಗೆ ಪ್ರಭಾಕರ್ ಅವ್ರದ್ದು ಯಾವ್ದಾರು ಒಂದು ಸಾಂಗ್ ಪ್ರಸಾರ ಮಾಡ್ತೀರಾ?
0: ಹಲೋ
1: ಹಲೋ, ಪ್ರಭಾಕರ್ ಅವ್ರದ್ದು ಯಾವ್ದಾರು ಒಂದು ಸಾಂಗ್ ಪ್ರಸಾರ ಮಾಡ್ತೀರಾ?
0: ಪ್ರಭಾಕರ್ ಅವರ ಹಾಡು ಪ್ರಸಾರ ಮಾಡಿ ಅಂದರೆ ನಾನು ಯಾವ ಹಾಡು ಹುಡುಕ್ಬೇಕು, ಯಾವ ಹಾಡು ಪ್ರಸಾರ ಮಾಡಬೇಕು, ಏನಪ್ಪ ಕತೆ ಇದು? ಕೆಲವೊಂದ್ಸಲ ಹಾಗೇನೆ ಕರೆ ಮಾಡ್ತಾರೆ, ನಮಗೆ ವಿಷ್ಣುವರ್ಧನ್ ಹಾಡಾಕಿ, ಶಂಕರ್ನಾಗ್ ಹಾಡಾಕಿ, ಅನಂತ್ನಾಗ್ ಹಾಡಾಕಿ, ಅವ್ರದ್ದು ಹಾಕಿ, ಇವ್ರದ್ದು ಹಾಕಿ ಅಂತ ಹೇಳ್ತಾರೆ. ಯಾವ ಹಾಡು ಹೆಸರು ಹೇಳಲ್ಲ, ಸಿನಿಮಾ ಹೆಸರು ಹೇಳಲ್ಲ, ಸಿನಿಮಾದ ಯಾವ ಸಾಲು ಹೇಳಲ್ಲ, ಏನು ಹೇಳಲ್ಲ. ಅವ್ರಿಗೆ ಇಷ್ಟವಾದದ್ದು ಒಂದನ್ನು ಹೇಳಿಬಿಟ್ರೆ ನಾವು ಎಲ್ಲಿ ಹುಡುಕೋದು, ಎಷ್ಟೊಂದು ಹಾಡುಗಳು ಬರುತ್ತೆ. ಹಾಗಾಗಿ ನೀವು ಕೇಳಬೇಕಾದ್ರೆ ಕರೆಕ್ಟಾಗಿ ಸರಿಯಾಗಿ ಇಂಥದ್ದೇ ಹಾಡಬೇಕು ಅಂಥೇಳಿ ನೆನಪಿಟ್ಕೊಂಡು ಯಾವ ಸಿನಿಮಾ ಯಾವ ಹಾಡು ಅನ್ನೋದನ್ನು ಸ್ವಲ್ಪ ಹೇಳಿದ್ರೆ ಸರಿಯಾಗಿ ಹಾಕಬಹುದು, ಇಲ್ಲಾಂದರೆ ಹುಡುಕೋದಕ್ಕಾಗೋದಿಲ್ಲ.

0: ಅಜ್ಞಾತವಾಸ ಚಿತ್ರಕ್ಕಾಗಿ ಸುನಿಧಿ ಗಣೇಶ್ ಅವರು ಹಾಡಿದ ಗೀತೆಯನ್ನ ಕೇಳಿದ್ರೆ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ ಇತ್ತು. ಹಲೋ, ಹಲೋ,
1: ಹಲೋ,
0: ಯಾರು ಮಾತಾಡ್ತಾ ಇರೋದು?
1: ಹಲೋ,
0: ಕೇಳಿಸಲ್ವಾ? ಕೇಳುತ್ತಾ? ಕೇಳ್ತಾ ಇದೀಯಾ? ಹೇಳಿ, ಯಾರು ಮಾತಾಡ್ತಾ ಇದ್ದೀರಾ?
1: ನಾವು ಗುರುಪೇಟೆಯಿಂದ.

0: ಲಿಂಗರಾಜ್ ಅಂತ ಮೇಡಮ್.
1: ಗುಂಡ್ಲುಪೇಟೆಯಿಂದ?
0: ಗುಂಡ್ಲುಪೇಟೆ ಪಕ್ಕ ಚಿಕ್ತುಪ್ಪೂರು.
1: ಚಿಕ್ತುಪ್ಪೂರು. ಏನ್ ಹೆಸರು ಹೇಳಿದ್ರೆ? ನಿಂಗರಾಜು.
0: ಆರ್ ನಿಂಗರಾಜ್ ಅಂತ ಮೇಡಮ್.
1: ಯಾವ ಹಾಡ್ಬೇಕು?
0: ಜಿಮ್ಮಿಗಳಿಂದ ಮೇಡಮ್, ವಿಷ್ಣುವರ್ಧನ್. ತುತ್ತು ಅನ್ನ ತಿನ್ನೋಕೆ ಆರಿ ಕಲ್ಪದಾಗಿದೆ.
1: ಜಿಮ್ಮಿಗಲ್ಲು ಸಿನಿಮಾ ಹಾಡು ತುತ್ತು ಅನ್ನ ತಿನ್ನೋಕೆ, ಈ ಹಾಡು ಇಷ್ಟ ಆಗುತ್ತಾ ನಿಮ್ಗೆ?
0: ಹೌದು ಮೇಡಮ್.
1: ಯಾಕೆ?
0: ಕೇಳಕ್ಕೆ ಚೆನ್ನಾಗಿದೆಯಲ್ಲ ಮೇಡಮ್ ಈ ಕಾಳು.
1: ಅದಕ್ಕೋಸ್ಕರ ಈ ಹಾಡು ಬೇಕು.
0: ಹೌದು ಮೇಡಮ್.
1: ಆಯ್ತು ಲಿಂಗರಾಜ್ ಅವರ, ನಿಮ್ಮ ಇಷ್ಟದ ಹಾಡು ಬರುತ್ತೆ ಈಗ ವಿವಿಧ ಭಾರತಿಯಲ್ಲಿ.
0: ಆಯ್ತು ಮೇಡಮ್. ಓಕೆ ಮೇಡಮ್.
1: ಆಯ್ತು, ಕೇಳಿಸ್ಕೊಳ್ಳಿ.

ಜಿಮ್ಮಿಗಲ್ಲು ಚಿತ್ರದ ಈ ಹಾಡನ್ನು ಬರೆದದ್ದು ಚಿ ಉದಯಶಂಕರ್ ಅವರು. ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ವಿಷ್ಣುವರ್ಧನ್ ಅವರು ಹಾಡಿಗೆ ಧ್ವನಿಯಾಗಿದ್ರು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ನಲ್ಲಿ

0: ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ದೂರವಾಣಿ ಕರೆ ಮಾಡಿ ಕೇಳ್ತಾ ಇದ್ದೀರಾ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ನಾನು ಶಿವಣ್ಣ, ಚಳ್ಳಕೆರೆ ತಾಲೂಕಿಂದ ಮೇಡಮ್.
0: ಹೇಳಿ ಶಿವಣ್ಣ.
1: ಓಬನಹಳ್ಳಿ.
0: ಹಲೋ.
1: ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ?
0: ಯಾವ ಹಾಡು ಬೇಕು?
1: ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರದಿಂದ ಕಣ್ಣಿಂದ ನೀ ಬಾಣ ಮೀಟಿದಾಗ ಅಂತ ಒಂದು ಸಾಂಗ್ ಇದೆ, ಆ ಸಾಂಗ್ ಅನ್ನ ಪ್ಲೇ ಮಾಡಿ.
0: ಆಯ್ತು. ನಿಮ್ ಇಷ್ಟದ ಹಾಡು ವಿವಿಧ ಭಾರತಿಯಿಂದ ಕೇಳಿ. ನೀವ್ ಒಬ್ರೆ ಕೇಳ್ತೀರಾ ಅಥವಾ ನಿಮ್ ಜೊತೆ ಫ್ರೆಂಡ್ಸ್ ಇದಾರಾ?
1: ಇಲ್ಲ, ಫ್ರೆಂಡ್ಸ್ ಇದಾರೆ ಮೇಡಮ್, ನಮ್ಮ ಮನೆಯವ್ರೆ ಎಲ್ಲ ಕೇಳ್ತಿದಾರೆ.
0: ಓ, ಏನ್ ಆರಾಮಾಗ ರೇಡಿಯೋ ಕೇಳ್ತಾ ಇದೀರಿ ಈಗ?
1: ಕೇಳ್ತಾ ಇರ್ತೀನಿ ಮೇಡಮ್, ಅವಾಗ ಕೇಳ್ತಾ ಇರ್ತೀನಿ.
0: ಎಲ್ಲ ಕೆಲಸ ಮುಗಿತಾ?
1: ಮುಗಿತಾ ಇತ್ತೆ ಮೇಡಮ್, ಮಾಡ್ತಾ ಇರ್ತೀವಿ.
0: ಕರೆ ಸಿಕ್ಬಿಟ್ಟಿದೆ ನಿಮ್ಗೆ ಮೇಲಿಂದ ಮೇಲೆ ಅಲ್ವಾ?
1: ತುಂಬಾ ಖುಷಿ ಆಗಿದೆ ಮೇಡಮ್.
0: ಆಯ್ತು, ಕೇಳಿ ಹಾಡು.
1: ಥ್ಯಾಂಕ್ ಯು.
0: ನಮಸ್ತೆ.

0: ಧ್ವನಿಯಾಗಿದ್ರು. ಹಲೋ, ನಮಸ್ತೆ.
1: ನಮಸ್ತೆ ಮ್ಯಾಮ್.
0: ಯಾರು ಮಾತಾಡೋದು?
1: ನಾನು ವಂಶಿ ಅಂತ ಮ್ಯಾಮ್.
0: ವಂಶಿ ಎಲ್ಲಿಂದ?
1: ಅದು ನಾನು ಬೆಂಗಳೂರು ಬಸವೇಶ್ವರ ನಗರದಿಂದ ಮ್ಯಾಮ್.
0: ಬೆಂಗಳೂರು ಬಸವೇಶ್ವರ ನಗರ. ಬಸವೇಶ್ವರ ನಗರದಲ್ಲಿ ಎಲ್ಲಿ?
1: ಅದೇ ಶಂಕರ್ ಮಠ ಅಂತ ಬರ್ತದಲ್ಲ ಮ್ಯಾಮ್, ಅಲ್ಲಿ.
0: ಹಾ, ಅಲ್ಲಿ. ವಂಶಿ ಅವ್ರು ಏನ್ ಮಾಡ್ತಾ ಇರೋದು? ಓ, ಸ್ಕೂಲ್ಗೆ ಇವತ್ತು?
1: ಇವತ್ತು ಅದು ಸೇಂಟ್ ಮ್ಯಾರಿ ಅವ್ರದ್ದು ಫೀಸ್ಟ್ ಇದೆ, ಅದಕ್ಕೆ ರಜೆ ಕೊಟ್ಟಿದ್ದಾರೆ.
0: ಐದನೇ ತರಗತಿ. ಯಾರ್ಯಾರಿದ್ದಾರೆ ಮನೇಲಿ?
1: ಮನೇಲಿ ಅಪ್ಪ, ಅಮ್ಮ, ಅಕ್ಕ.
0: ಈಗ ನಿನ್ ಜೊತೆಗೆ ಯಾರಿದ್ದಾರೆ? ಅಮ್ಮ ಇದ್ದಾರೆ. ರೇಡಿಯೋ ಕೇಳೋದಂದ್ರೆ ಇಷ್ಟನಾ? ಭಾನುವಾರ ಭಾನುವಾರ ಮಕ್ಕಳಿಗೋಸ್ಕರನೇ ಮಾಡ್ತೀವಲ್ಲ, ಅವತ್ತು ಪ್ರಯತ್ನ ಮಾಡಲ್ವಾ?
1: ಇಲ್ಲ ಮ್ಯಾಮ್. ಯಾಕೆ? ಕಾಂಪಿಟೇಷನ್ಸ್ ಅಂತ ಹೋಗ್ತಾ ಇರ್ತೀನಿ.
0: ಯಾವ್ಯಾವ ಕಾಂಪಿಟೇಷನ್ಗೆ ಹೋಗ್ತಿ?
1: ಅದೇ ಕರಾಟೆ ಕಾಂಪಿಟೇಷನ್ಸ್ ಅಂತ ಹೋಗ್ತಾ ಇರ್ತೀನಿ.
0: ಎಷ್ಟು ವರ್ಷದಿಂದ ಹೋಗ್ತಾ ಇದೀಯಾ ಕರಾಟೆಗೆ?
1: ಒಂದು 5 ವರ್ಷದಿಂದ ಮ್ಯಾಮ್.
0: ಓ, ಹಾಗಾದ್ರೆ ಯಾರು ನಿನ್ನ ಹತ್ರ ಬರೋಂಗಿಲ್ಲ, ಎಲ್ಲರನ್ನೂ ಹೊಡೆದು ಹಾಕೋದೆ. ಆಮೇಲೆ ಮತ್ತೇನು ಕಾಂಪಿಟೇಷನ್?
1: ಅಥ್ಲೆಟಿಕ್ ಕಾಂಪಿಟೇಷನ್ಸ್.
0: ಮತ್ತೆ?
1: ಆಮೇಲೆ ಅಷ್ಟೇ ಮ್ಯಾಮ್.
0: ಕರಾಟೆ ಮತ್ತೆ ಅಥ್ಲೆಟಿಕ್ಸ್. ಶಾಲೆಯಲ್ಲಿ ಹೇಗೆ ಓದೋದ್ರಲ್ಲಿ ಯಾರು ನಿಮ್ಮ ಕ್ಲಾಸಲ್ಲಿ ಫಸ್ಟ್? ನಿಂದು ಯಾವ್ದು ರ್ಯಾಂಕ್ ಬರುತ್ತೆ, ಅಥವಾ ಹೇಗೆ ನಿಂದು ಯಾವ ಸಬ್ಜೆಕ್ಟ್ ಇಷ್ಟ ಆಗುತ್ತೆ ನಿಂಗೆ ಓದಕ್ಕೆ?
1: ಕನ್ನಡ ಮ್ಯಾಮ್.
0: ಯಾರು ಮನೇಲಿ ಕನ್ನಡ ತುಂಬಾ ಇಷ್ಟಪಟ್ಟು ಹೇಳ್ಕೊಡೋರು ನಿನಗೆ?
1: ಅಮ್ಮ
0: ಓದಿದ್ ಕನ್ನಡ. ಯಾವ್ದಾದ್ರು ಕನ್ನಡದ ಒಂದ್ ಪದ್ಯ ಹೇಳ್ಬಹುದಾ? ನಿಂಗ ಆದ್ರೆ ಹೇಳು, ಪರವಾಗಿಲ್ಲ, ಇಲ್ಲಾಂದ್ರೆ ಏನ್ ತೊಂದ್ರೆ ಇಲ್ಲ. ಆಯ್ತು. ಮತ್ತೆ ಮನೇಲಿ ಏನೆಲ್ಲ ಇದೆ? ನಾಯಿ, ಬೆಕ್ಕು, ಆ ತರದ್ದೆಲ್ಲ. ಊರಿಗೆ ಹೋದ್ರೆ ಯಾವ ಪ್ರಾಣಿ ಇಷ್ಟ ಆಗತ್ತೆ? ಅಯ್ಯಪ್ಪ ದೇವ್ರಿ, ಅವನ್ನೆಲ್ಲ ನಾವ್ ನೋಡ್ಬೇಕಷ್ಟೇ ಚಿತ್ರದಲ್ಲಿ, ಅಥವಾ ದೂರದಿಂದ ನೋಡ್ಬೇಕಲ್ವಾ? ಆಯ್ತಪ್ಪ. ಮತ್ತೆ ವಂಶಿ ಅಂದ್ರೆ ಹುಡುಗನ ಹುಡುಗಿನ? ಯಾಕಂದ್ರೆ ಇವಾಗ ಹುಡುಗರು ಇಟ್ಕೊಳ್ತಾರೆ, ಹುಡುಗಿರು ಇಟ್ಕೊಳ್ತಾರೆ. ಧ್ವನಿ ಕೇಳಿದ್ರೆ ನಮಗ್ ಗೊತ್ತಾಗೋದೇ ಇಲ್ಲ ನೀನು ಹುಡುಗನ ಇಲ್ಲಕಂದ್ರೆ. ಸರಿ, ಏನಾಗ್ಬೇಕಂತ ಅನ್ಕೊಂಡಿದ್ಯಾ? ಆಟದಲ್ಲಿ ಇಂಟ್ರೆಸ್ಟ್. ಆಟ ಪ್ರಾಕ್ಟೀಸ್ ಮಾಡಕ್ ಹೋಗಲ್ವಾ ಕ್ರಿಕೆಟ್ ಎಲ್ಲ ಪ್ರಾಕ್ಟೀಸ್ ಮಾಡಕ್ಕೆ? ಯಾವಾಗ? ಶನಿವಾರ ಭಾನುವಾರ. ಹಲೋ,
1: ಹಲೋ ಮ್ಯಾಮ್,
0: ಕೇಳಿಸ್ಲಿಲ್ವಾ?
1: ಇಲ್ಲ ಮ್ಯಾಮ್.
0: ಕ್ರಿಕೆಟ್ ಯಾವಾಗ ಪ್ರಾಕ್ಟೀಸ್ ಮಾಡೋದು?
1: ಅದು ಶನಿವಾರ ಭಾನುವಾರ ಮಾತ್ರ ಮ್ಯಾಮ್.
0: ಎಲ್ಲ ಇದ್ದೀರಾ? ಎಷ್ಟು ಜನ ಫ್ರೆಂಡ್ಸ್ ಇದ್ದೀರಾ? ಸೊ ಇವಾಗ ನಿನ್ಗೆ ಯಾವ ಮಾಡ್ಬೇಕು?
1: ನನಗೆ ವೀರ ಕನ್ನಡಿಗ ಪುನೀತ್ ರಾಜ್ಕುಮಾರ್ ಸೈಸೇ ಮನೆಯಲ್ಲಿ ಸಹ ಆಡ್ಬೇಕು.
0: ನೀನು ವೀರ ಕನ್ನಡಿಗನೇ ಅಲ್ವಾ? ವೀರ ಕನ್ನಡಿಗನ್ಗೋಸ್ಕರ ವೀರ ಕನ್ನಡಿಗ ಚಿತ್ರದ ಹಾಡು. ಓಕೆ, ಥ್ಯಾಂಕ್ ಯು.

0: ವೀರ ಕನ್ನಡಿಗ ಚಿತ್ರದ ಗೀತೆಯನ್ನ ಕೇಳಿದ್ರಿ. ರವಿ ವರ್ಮಾ ಮತ್ತು ಕೌಸಲ್ಯ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಚಕ್ರಿ ಅವರ ಸಂಗೀತ ಸಂಯೋಜನೆ ಇತ್ತು. ನಮಸ್ತೆ. ನಮಸ್ತೆ.
1: ಶುಭ ಮಧ್ಯಾಹ್ನ ಮೇಡಮ್.
0: ನಮಸ್ತೆ, ಶುಭ ಮಧ್ಯಾಹ್ನ ಹೇಳಿ. ಅನಂತ್ ಕುಲಕರ್ಣಿ ಅವರು, ಧ್ವನಿ ಕಡಿಮೆ ಆಗಿದೆ, ಇತ್ತೀಚೆಗೆ ಕೇಳಿಸ್ತಾ ಇಲ್ಲ, ಮೆಸೇಜ್ ಗಳು ಕೂಡ ಬರ್ತಾ ಇಲ್ಲ, ಹೇಗಿದ್ದೀರಿ? ಹೌದಾ? ಹ್ಮ್, ಹೇಳಿ ಕುಲಕರ್ಣಿ ಅವರೇ.
1: ಹಲೋ,
0: ಕೇಳಿಸುತ್ತಾ?
1: ಈ ಕೇಳಿಸ್ತ ಮೇಡಮ್.
0: ಹ, ಊಟ ಆಯ್ತಾ? ಇನ್ನು ಆಗ್ಬೇಕಾ? ನಾಷ್ಟ ಮಾಡಿದ್ರ? ಏನ್ ಕೆಲ್ಸ?
1: ಟಿಫನ್ ಆಯ್ತು ನೋಡ್ರಿ ಮೇಡಮ್, ಮಂಡಾಳ ಒಗ್ಗರಣೆ ಆಯ್ತು, ಮಧ್ಯಾಹ್ನ ಮಾಡ್ಬೇಕು ಅಂತ ರೊಟ್ಟಿ ಮಾಡ್ತಾ ಇದಾರೆ, ರೊಟ್ಟಿ ಪುಂಡಿ ಪಲ್ಯ ಮಾಡ್ಬೇಕು ಮೇಡಮ್.
0: ಹೌದಾ?
1: ಹೌದು ಮೇಡಮ್, ವಿಶೇಷ ರೊಟ್ಟಿ ಪುಂಡಿ ಪಲ್ಯ.
0: ಹ್ಮ್, ಆಗ್ಲಿ. ಯಾವ ಹಾಡು?
1: ಕಳ್ಳ ಕೂಡ ಒಂದು ಸಾಂಗ್ ಬಿಟ್ಟಿದ್ರು ಮೇಡಮ್.
0: ಹ್ಮ್, ಪ್ರೀತಿ ಪ್ರೇಮ ನನ್ನ ಸಿರು, ನ್ಯಾಯ ನೀತಿ ನನ್ನ ಸಿರು. ಹ್ಮ್, ಅಲ್ವಾ?
1: ಹೌದು ಮೇಡಮ್.
0: ಯಾಕೋ ಸರಿಯಾಗಿ ಕೇಳಿಸ್ತಾ ಇಲ್ಲ ನನ್ಗೆ.
1: ಹೌದ್ರಿ ಮೇಡಮ್, ಅದೇ ಟವರ್ ಬರ್ತಾ ಇಲ್ಲ, ಹೊರಗಡೆ ಹೊರಗಡೆ ಬರ್ಬೇಕಂದ್ರೆ ಟೈಮ್
0: ಆಗ್ತದೆ
1: ಮೇಡಮ್. ಇದಕ್ಕೆ ಹಾಲು ಪ್ರಸಾರ ಮಾಡಿ ಮೇಡಮ್.
0: ಅವಾಗಿಂದ ಹಿಂಗೆ ಆಗ್ತಾ ಇದೆ, ಕರೆ ಮಾಡ್ತಾ ಇದಾರೆ, ಕಟ್ ಆಗ್ತಾ ಇದೆ, ಏನೇನೋ ಆಗ್ತಾ ಇದೆ
1: ಮೇಡಮ್. ಕಟ್ ಆಗ್ತಿದೆ. ಆಮೇಲೆ ಏನಂದ್ರೆ ಸ್ಟಾರ್ಟಿಂಗ್ ನೀವು ಆನ್ ಇಯರ್ ಬರಕ್ಕಿಂತ ಮುಂಚೆ ಏನೋ ಸಣ್ಣ ಪೂರ ಸಣ್ಣ ಅಂದ್ರೆ ಎದುರಿನವ್ರಿಂದ ಕಟ್ ಮಾಡ್ಬೇಕು ಅನಿಸ್ತದೆ, ಆ ಟೈಪ್
0: ಬರ್ತದೆ.
1: ಕರೆಕ್ಟ್ ಬರ್ತದೆ ಮೇಡಮ್, ಆನ್ ಇಯರ್ ಇದಿರಲ್ಲ ಈಗ ಕರೆಕ್ಟ್.
0: ಓ, ಬಿಫೋರ್ ಆನ್ ಇಯರ್ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತಾ? ಕುಲಕರ್ಣಿ ಅವ್ರೆ, ಬೆಂಗಳೂರು ತುಂಬಾ ಚೆನ್ನಾಗಿದೆ, ನೀವು ಬರ್ಲೇ.
1: ನಿಮ್ದು ಅನುಕೂಲ ಮೇಡಮ್, ಬೆಂಗಳೂರು ನೀರಿನ ವ್ಯವಸ್ಥೆ ಅದ ನೋಡ್ರಿ.

0: ಮಳೆ ಇಲ್ಲ ಏನಿಲ್ಲ, ಮೈನ ತಾಪತ್ರೆ ಕುಡಿಲಿಕ್ಕೆ, ಬೆಳೆನು ಅಷ್ಟಕ್ಕಷ್ಟೇ ಬೆಳೆನು ಆಗಿಲ್ಲ.
1: ಮಳೆ ಇಲ್ವಲ್ಲ,
0: ಮಳೆ ಇಲ್ಲ ಮೇಡಮ್. ಒಂದ್ ಎರಡು ಮಳೆ ಬಂತು, ತದನಂತರದಲ್ಲಿ ಯಾವುದೇ ಒಂದು ಮುನ್ಸೂಚನೆ ಇಲ್ಲ ಮೇಡಮ್.
1: ಅದು ಹೇಳಿದ್ರಲ್ಲ ವಿಜ್ಞಾನಿಗಳೆಲ್ಲ, ಈ ಸಲ ಮಳೆ ಸ್ವಲ್ಪ ಕಡಿಮೆ ಇದೆ, ಮಳೆ ಬರೋದಿಲ್ಲ ಅಂತೇಳಿ. ಹಂಗಾಗಿ ನಾವು ಸ್ವಲ್ಪ ಎಚ್ಚರಿಕೆ ತಗೊಳ್ಬೇಕು, ನೀರನ್ನ ಹೆಚ್ಚು ಬಳಸದೆ ಸಾಧ್ಯವಾದಷ್ಟು ಕಡಿಮೆ, ಏನು ಎಲ್ಲಾನು ಕೂಡ ಅಷ್ಟೇನೆ, ಕಡಿಮೆ ಕಡಿಮೆಯಲ್ಲಿ ಮಿತ ವ್ಯಯದಲ್ಲಿ ನಾವು ಬದುಕೋದನ್ನ ಈಗ್ಲಿಂದ ರೂಢಿ ಮಾಡ್ಕೊಂಡ್ರೆ ಮುಂದಿನ ಮಳೆಗಾಲ ಬಂದು ಮುಂದಿನ ಬೆಳೆ ಬರೋವರೆಗೂ ನಾವು ಬದುಕಬೇಕಲ್ಲ ಅಲ್ವಾ.
0: ಈಗ ಏನಂದ್ ಮೇಡಮ್, ಲಾಸ್ಟ್ ಟೈಮ್ ಸ್ವಲ್ಪ ಗುಣ ಇತ್ತು, ಡಿಸೆಂಬರ್ ಜನವರಿ ತನಕ ಬಂತು, ಇದ್ರೆ ನಮ್ಗೆ ಆಗಸ್ಟ್ ಸೆಪ್ಟೆಂಬರ್ ತನಕ ನೀರ್ ಆಗ್ತಾವಿಲ್ಲ ಬೋರ್ವೆಲ್ ಅಲ್ಲಿ ಅನ್ನೋದು ಭಯ ಇದೆ ಮೇಡಮ್.
1: ಹೌದು ಹೌದು ನಿಜ,
0: ಯಾಕಂದ್ರೆ ಮಳೆ ಬಂದ್ರೆ ಬೋರ್ವೆಲ್ ನೀರ್ ಮೇಡಮ್. ಈ ಟ್ಯಾಪ್ ವಾಟರ್ ಬಿಡ್ತಾರೆ ಬೇರೆ ಕಡೆ ತಂದು ಬಿಡ್ತಾ ಇದಾರೆ, ಅದನ್ನು ಏನದ ಎಂಟು ದಿವಸಕ್ಕೊಮ್ಮೆ ಮೋಟರ್ ಖರಾಬ್ ಆಗ್ಯದ, ಅದು ಖರಾಬ್ ಆಗ್ಯ ಅಂತೇಳಿ ಎಂಟೆಂಟು ದಿವಸ ಮುಂದೆ ಹೋಗ್ತದ ಮೇಡಮ್. ಹೀಗಾಗಿ ಏನದ ಬಹಳ ತಾಪತ್ರ ಇದೆ ಮೇಡಮ್, ನೀರಿಂದ ಟ್ಯಾಂಕರ್ ಮರೆ ಹೋಗ್ಬೇಕಾಗ್ತದ ನಾವು.
1: ನಿಜ ನಿಮ್ ಮಾತು, ಮಿತವ್ಯಯ ಮಾಡೋಣ ಎಲ್ಲಾರು.
0: ಹೌದ್ ಮೇಡಮ್, ಮಿತವ್ಯಯ ಮಾಡಿದ್ರೆ ನಮ್ ಮುಂದಿನ ದಿನಗಳು ಅನುಕೂಲ ಮೇಡಮ್. ಇಲ್ಲಾಂದ್ರೆ ಇದೇ ತಾಪತ್ರೆಯಲ್ಲಿ ಇದಾಗಬೇಕಾಗ್ತದೆ ಮೇಡಮ್. ಸಫರ್ ಆಗ್ಬೇಕಾಗ್ತದೆ.
1: ಹೌದು ಹೌದು ಹೌದು. ಸರಿ, ನಿಮ್ಮ ಹಾಡು ಕೇಳೋಣವಾ?
0: ಓಕೆ ಮೇಡಮ್,
1: ನಮಸ್ತೆ,
0: ಧನ್ಯವಾದಗಳು.

0: ನೀನಿರು ಎಂದು ಸ್ನೇಹದಿಂದಿರು.
1: So what is life? Life is a game. Then play it, I say.
0: ಹಗಲು ಇರು.

0: ಸಿಂಗಾಪುರ್ನಲ್ಲಿ ರಾಜಕುಳ್ಳ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಕೆಜೆ ಯೇಸುದಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಶಿವದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ನಮಸ್ತೆ. ನಮಸ್ತೆ. ಹಲೋ.
1: ಹಲೋ.
0: ನಮಸ್ಕಾರ. ನಮಸ್ತೆ. ಹಲೋ. ಹಲೋ, ಕೇಳುತ್ತಾ ನನ್ನ ಮಾತು? ಹಲೋ, ಕೇಳಿಸಲ್ವಾ?

0: ಮುಳ್ಳಿನ ಗುಲಾಬಿ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿದ ಗೀತೆ, ಚಿವುದಯಶಂಕರ್ ಅವರು ಬರೆದಿದ್ರು, ಟಿಜಲಿಂಗಪ್ಪ ಅವರ ಸಂಗೀತವಿತ್ತು. ಹಲೋ ಹಲೋ,
1: ನಮ್ಮ ಏಳ್ಗೆಗಾಗಿ ಬೆವರು ಸುರಿಸಿದ ಅಪ್ಪ, ಆಕಾಶದಷ್ಟು ಪ್ರೀತಿ ತೋರಿದ ಅಮ್ಮ, ಒಳಿತನ್ನು ಹಾರೈಸಿದ ಬಂಧುಗಳನ್ನ ಎಂದಿಗೂ ಮರೆಯದಿರೋಣ.
2: ನಮ್ಮನ್ನು ಸರ್ವಸ್ವವೆಂದು ತಿಳಿದು ಸಾಕಿ ಸಲಹಿದ ತಂದೆ ತಾಯಿಯೊಂದಿಗೆ ಕಳೆಯಲು ದಿನದ ಕೆಲವು ಕ್ಷಣಗಳನ್ನಾದರೂ ಮೀಸಲಿಡೋಣ.
1: ಸ್ವಂತ ಸುಖದ ಬಗ್ಗೆ ಮಾತ್ರ ಗಮನ ಹರಿಸದೆ ಹಿರಿಯ ತಲೆಮಾರಿನ ಅಪೇಕ್ಷೆಗಳು, ನಿರೀಕ್ಷೆಗಳು ಮತ್ತು ಭಾವನಾತ್ಮಕ ಒಡನಾಟದತ್ತ ಗಮನವಿರಲಿ.
2: ಭಾವನಾತ್ಮಕ ಸಂಬಂಧದ ಎಳೆ ಕಡಿದು ಹೋಗದಂತೆ ನೋಡಿಕೊಳ್ಳುವ ಹೊಣೆ ಮಕ್ಕಳಷ್ಟೇ ಹಿರಿಯರಿಗೂ ಇದೆ.

ಕರೆಗೊಂದು ಹಾಡುವ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ 1 ಗಂಟೆ. ಇನ್ನೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಳಗಾವಿಯ ಜೇವರ್ಗಿ ತಾಲೂಕಿನ ಇಟ್ಟನಹಳ್ಳಿ ಗ್ರಾಮದ ರೈತರು ಬೆಳೆ ವಿಮೆಗೆ ಪಾವತಿಸಿದ ಹಣವನ್ನು ಡಿಸಿಸಿ ಬ್ಯಾಂಕಿಗೆ ಪಾವತಿ ಮಾಡದ ಹಿನ್ನೆಲೆಯಲ್ಲಿ 93 ರೈತರ ವಿಮೆ ತಿರಸ್ಕಾರಗೊಂಡಿದೆ. ನಿರ್ಲಕ್ಷ್ಯ ತೋರಿರುವ ಸೊಸೈಟಿ ಕಾರ್ಯದರ್ಶಿ ವಜಾಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 3,500 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ. ಆಂಬ್ಯುಲೆನ್ಸ್ ಸೇವೆಯಲ್ಲಿನ ಬಿಕ್ಕಟ್ಟಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ಭೇಟಿ ನೀಡಿ ಹಣ್ಣು ತರಕಾರಿ ಪೂರೈಸುವ ರೈತರು ಮಾರಾಟಗಾರರ ಅಹವಾಲುಗಳನ್ನು ಆಲಿಸಿದರು. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳಿಂದ ತಮಿಳುನಾಡಿಗೆ ಬಿಡುಗಡೆ ಮಾಡಲಾಗುತ್ತಿರುವ ಕಾವೇರಿ ನೀರಿನ ಪ್ರಮಾಣವನ್ನು 57% ಕಡಿತಗೊಳಿಸಲಾಗಿದೆ. ಮಳೆಯ ಪ್ರಮಾಣ ಇಳಿಮುಖವಾದ ಹಿನ್ನೆಲೆಯಲ್ಲಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ರಾಜ್ಯದ ಪ್ರಸ್ತಾವಿತ ಕ್ವಾಂಟಮ್ ಸಿಟಿಯನ್ನು ಸಂಶೋಧನೆ, ನಾವೀನ್ಯತೆ ಮತ್ತು ಜಾಗತಿಕ ಮಟ್ಟದ ತಂತ್ರಜ್ಞಾನ ಸಹಭಾಗಿ

ಕ್ಕಾಗಿ 3 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಾಗರ ರಕ್ಷಣಾ ಪಾಲುದಾರಿಕೆ ಸೇರಿದಂತೆ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಕುರಿತಂತೆ ಅಲ್ಲಿನ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಚೀನಾದ ಮೋಕಿಯಲ್ಲಿ ನಡೆದಂತಹ ಏಷ್ಯಾಕಪ್ ಪುರುಷರ ಜೂನಿಯರ್ ಹಾಕಿ ಪಂದ್ಯದಲ್ಲಿ ಭಾರತ ದಕ್ಷಿಣ ಕೊರಿಯಾ ವಿರುದ್ಧ 7-3 ಜಯ ದಾಖಲಿಸಿದೆ. ಯುಎಸ್ ಓಪನ್ ಟೆನಿಸ್ನ ಕ್ವಾರ್ಟರ್ ಫೈನಲ್ನಲ್ಲಿ ಹಾಲಿ ಚಾಂಪಿಯನ್ ಕಾರ್ಲೋಸ್ ಅಲ್ಕರಾಜ್ ಬೆನ್ ಶೆಲ್ಟನ್ ಅವರನ್ನು ಎದುರಿಸಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಅರಿನಾ ಸಬಲೆಂಕಾ ಲೆಂಡಾ ನೋಸ್ಕೋವಾ ವಿರುದ್ಧ ಸೆಣಸಾಟ ನಡೆಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳನ್ನು ಸಂಜೆ 5 ಗಂಟೆಗೆ ಕೇಳಲಿದ್ದೀರಿ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಶ್ರೀಕೃಷ್ಣ ಅಟ್ ಜಿಮೇಲ್ ಡಾಟ್ ಕಾಮ್ ಚಿತ್ರದ ಹಾಡನ್ನು ಕೇಳಿದ್ರೆ ಸಂಜಿತ್ ಹೆಗಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕವಿರಾಜ್ ಅವರು ಬರೆದ ಗೀತೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇನ್ನು ಮುಂದೆ ಸರಿಯಾಗಿ 1:10 ಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಗುಜರಾತ್ನ ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ 3 ದಿನಗಳ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಬಲೂಚಿಸ್ತಾನದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಕುರಿತು ವಿಶ್ವಸಂಸ್ಥೆ ತಜ್ಞರಿಂದ ಕಳವಳ, ಸ್ವತಂತ್ರ ತನಿಖೆಗೆ ಆಗ್ರಹ. ಏಷ್ಯಾಕಪ್ ಹಾಕಿ, ದಕ್ಷಿಣ ಕೊರಿಯಾ ವಿರುದ್ಧ ಭಾರತದ ಜೂನಿಯರ್ ತಂಡಕ್ಕೆ ಜಯ. ಹಾಗೂ ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಗುಜರಾತ್ಗೆ ಭೇಟಿ ನೀಡಿದ್ದು, ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಇಂದು ಚಾಲನೆ ದೊರೆತ ಯೋಜನೆಗಳಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಾಯಿತು. ಇದರ ಜೊತೆಗೆ ವಿವಿಧ ಸರಕು ಹಾಗೂ ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದು, ಅಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟಿಸಿದರು. 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ಚಾಲನೆ.

0: ನೀಡಿದರು. ಇಂದು ಮಧ್ಯಾಹ್ನ ಪ್ರಧಾನಿ ನೌಸಾರಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಂಜೆ ಮುಂಬೈಗೆ ತೆರಳಲಿರುವ ಪ್ರಧಾನಮಂತ್ರಿಯವರು ಇದೇ 11ರವರೆಗೆ ನಡೆಯಲಿರುವ 7ನೇ ಆವೃತ್ತಿಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2026 ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಈ ಸಮ್ಮೇಳನದಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಕ್ವಾಂಟಮ್ ತಂತ್ರಜ್ಞಾನಗಳ ಮೂಲಕ ಡಿಜಿಟಲ್ ಹಣಕಾಸು ವ್ಯವಸ್ಥೆಯನ್ನು ಸಕ್ಷಮಗೊಳಿಸುವ ಕುರಿತು ಚರ್ಚೆಗಳು ನಡೆಯಲಿವೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದಿನಿಂದ 3 ದಿನಗಳ ಅಧಿಕೃತ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ್ದಾರೆ. ದೀರ್ಘಕಾಲದ ಸ್ನೇಹ ಸಂಬಂಧ ಹಾಗೂ ಐತಿಹಾಸಿಕ ಮತ್ತು ನಾಗರಿಕತೆಯ ಬಾಂಧವ್ಯದ ಜೊತೆಗೆ ನೆರೆಹೊರೆ ಮೊದಲು ಮತ್ತು ಮಹಾಸಾಗರ ಉಪಕ್ರಮಗಳ ಅಡಿಯಲ್ಲಿ ಶ್ರೀಲಂಕಾ ಭಾರತದ ಪ್ರಮುಖ ಪಾಲುದಾರ ರಾಷ್ಟಗಳಲ್ಲಿ ಒಂದಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಶ್ರೀಲಂಕಾದ ನಾಯಕರೊಂದಿಗೆ ಫಲಪ್ರದ ಮಾತುಕತೆ ನಡೆಸಲು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ರಕ್ಷಣಾ ಸಚಿವರು ಶ್ರೀಲಂಕಾದಲ್ಲಿರುವ ಭಾರತೀಯ ಸಮುದಾಯದೊಂದಿಗೂ ಸಂವಾದ ನಡೆಸಲಿದ್ದಾರೆ. ಖ್ಯಾತ ಗಾಯಕ ಹಾಗೂ ಅಸ್ಸಾಂ ಮಾಜಿ ವಿಧಾನಸಭಾ ಸದಸ್ಯ ಭಾರತ ರತ್ನ ಪುರಸ್ಕೃತ ಡಾಕ್ಟರ್ ಭೂಪೇನ್ ಹಜಾರಿಕಾ ಅವರ ಜನ್ಮದಿನವಾದ ಇಂದು ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ವಿವಿಧ ಗಣ್ಯರು ಹಜಾರಿಕಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಡಾಕ್ಟರ್ ಹಜಾರಿಕಾ ಅವರ ಹಾಡುಗಳು ಜನರನ್ನು ಮತ್ತಷ್ಟು ಹತ್ತಿರ ತಂದಿದ್ದು ಅವರ ಸಂಗೀತದ ಮೂಲಕ ಅಸಂಖ್ಯಾತ ಜನರ ಆಲೋಚನೆ ಮತ್ತು ಆಶೋತ್ತರಗಳಿಗೆ ರೂಪು ನೀಡಿದರು ಎಂದು ಸ್ಮರಿಸಿದ್ದಾರೆ. ಭೂಪೇನ್ ಅವರ ಸಂಗೀತವು ಅಸ್ಸಾಂನ ವೈವಿಧ್ಯಮಯ ಸಂಸ್ಕೃತಿಯನ್ನು ವಿಶ್ವವೇದಿಕೆಗೆ ಕೊಂಡೊಯ್ದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಡಾಕ್ಟರ್ ಹಜಾರಿಕಾ ಅವರು ಅಸ್ಸಾಂನ ಆತ್ಮಕ್ಕೆ ಧ್ವನಿ ನೀಡಿದ ಮಹಾನ್ ಸಾಂಸ್ಕೃತಿಕ ಪ್ರತೀಕ ಹಾಗೂ ದೂರದೃಷ್ಟಿಯುಳ್ಳ ವ್ಯಕ್ತಿಯಾಗಿದ್ದರು ಎಂದು ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸೌದಿ ಅರೇಬಿಯಾ ಭೇಟಿಯಲ್ಲಿರುವ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅಲ್ಲಿನ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಿದರು. ರಾಯಭಾರ ಕಚೇರಿಯ ಆಶ್ರಯದಲ್ಲಿ ಅಖಿಲ ಭಾರತ ಸ್ಟೀರಿಂಗ್ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವರು ಭಾರತೀಯ ಸಮುದಾಯದೊಂದಿಗೆ ಸಭೆ ನಡೆಸಿದರು. ವ್ಯಾಪಾರ, ಹೂಡಿಕೆ, ಇಂಧನ ಮತ್ತು ಸಂಸ್ಕೃತಿ ಕ್ಷೇತ್ರಗಳ ಮೂಲಕ ಭಾರತ ಸೌದಿ ಅರೇಬಿಯಾ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಭಾರತೀಯ ಸಮುದಾಯದ ಅಮೂಲ್ಯ ಕೊಡುಗೆಯನ್ನು ಅವರು ಶ್ಲಾಘಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ 2047 ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಭಾರತೀಯ ಸಮುದಾಯವು ಕೊಡುಗೆ ನೀಡಬೇಕು ಎಂದು ಅವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಲೂಚ್ ನಿವಾಸಿ ಇಮ್ರಾನ್ ಅಲಿ ಎಂಬುವವರ ಬಲವಂತ ನಾಪತ್ತೆ ಹಾಗೂ ಎನ್ಕೌಂಟರ್ ಹೆಸರಿನಲ್ಲಿ ನಡೆದ ಹತ್ಯೆಯ ಕುರಿತು ವಿಶ್ವಸಂಸ್ಥೆ ಮಾನವ ಹಕ್ಕು ತಜ್ಞರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದ ಕುರಿತು ತಕ್ಷಣವೇ ಸಮಗ್ರ, ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಪಾಕಿಸ್ತಾನ ಸರ್ಕಾರವನ್ನು ತಜ್ಞರು ಒತ್ತಾಯಿಸಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಭದ್ರತಾ ಸಿಬ್ಬಂದಿಯಿಂದ ಅಪಹರಣಕ್ಕೆ ಒಳಗಾಗಿದ್ದಾರೆ ಎನ್ನಲಾದ ಇಮ್ರಾನ್ ಅಲಿಯವರ ಸುಳಿವು ಸುಮಾರು 1 ವರ್ಷದವರೆಗೆ ಲಭ್ಯವಿರಲಿಲ್ಲ. ಆದರೆ 2026 ಮೇನಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿರುವುದಾಗಿ ಪಾಕಿಸ್ತಾನ ಅಧಿಕಾರಿಗಳು ಘೋಷಿಸಿದ್ದರು. ಬಲೂಚಿಸ್ತಾನದಲ್ಲಿ ಪತ್ತೆಯಾಗುತ್ತಿರುವ ಇತರ ಗುರುತಿಸಲಾಗದ ಮೃತದೇಹಗಳ ಕುರಿತು ಕಳವಳ ವ್ಯಕ್ತಪಡಿಸಿರುವ ವಿಶ್ವಸಂಸ್ಥೆ ತಜ್ಞರು ಈ ಪ್ರಾಂತ್ಯದಲ್ಲಿ ಬಲವಂತದ ನಾಪತ್ತೆ, ಚಿತ್ರಹಿಂಸೆ ಹಾಗೂ ಕಾನೂನುಬಾಹಿರ ಹತ್ಯೆಯಂತಹ ಘಟನೆಗಳು ವ್ಯಾಪಕವಾಗಿ ನಡೆಯುತ್ತಿರುವ ಬಗ್ಗೆ ಎಚ್ಚರಿಸಿದ್ದಾರೆ. ಇಂದು ಅಂತಾರಾಷ್ಟೀಯ ಸಾಕ್ಷರತಾ ದಿನ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಸಾಕ್ಷರತೆಯು ಜ್ಞಾನ, ಅವಕಾಶ ಮತ್ತು ಉತ್ತಮ ಭವಿಷ್ಯದ ಬಾಗಿಲು ತೆರೆಯುತ್ತದೆ ಎಂದು ಹೇಳಿದ್ದಾರೆ. ಶಿಕ್ಷಣದ ಪರಿವರ್ತನಾ ಶಕ್ತಿಯನ್ನು ಸಂಭ್ರಮಿಸುವಂತೆ ಹಾಗೂ ಕಲಿಕೆಯ ಪಯಣದಲ್ಲಿ ಯಾರೂ ಹಿಂದೆ ಉಳಿಯದಂತೆ ನೋಡಿಕೊಳ್ಳುವ ಬದ್ಧತೆಯನ್ನು ಪುನರುಚ್ಚರಿಸುವಂತೆ ನಾಗರಿಕರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕರೆ ನೀಡಿದ್ದಾರೆ. ಶಿಕ್ಷಣ ಪಡೆದ ಮತ್ತು ಸಬಲ ನಾಗರಿಕ ಸಮುದಾಯವೇ ವಿಕಸಿತ ಭಾರತಕ್ಕೆ ಅತ್ಯಂತ ಬಲಿಷ್ಠ ಅಡಿಪಾಯವಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ನವದೆಹಲಿಯ ತಮ್ಮ ನಿವಾಸದ ಬಳಿ ಹಲ್ಲೆಗೊಳಗಾಗಿ ಮೃತಪಟ್ಟ ಮಣಿಪುರದ ಖ್ಯಾತ

ಸಂಗೀತಗಾರ ಚಾಂಗ್ಥಮ್ ವಿಕ್ರಮ್ ಸಿಂಗ್ ಅವರ ನಿಧನಕ್ಕೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂತಾಪ ಸೂಚಿಸಿದ್ದಾರೆ. ಘಟನೆ ಕುರಿತು ತಕ್ಷಣವೇ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 7 ಜನರನ್ನು ಬಂಧಿಸಿದ್ದು ಒಬ್ಬ ಅಪ್ರಾಪ್ತನನ್ನು ವಶಕ್ಕೆ ಪಡೆದಿದ್ದಾರೆ. ಮಧ್ಯಪ್ರದೇಶದ ವಿದಿಶಾದ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜಿನಲ್ಲಿ ಇಂದು ಕಿಮೋಥೆರಪಿ ಡೇ ಕೇರ್ ಘಟಕವನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಂಟಿಯಾಗಿ ಉದ್ಘಾಟಿಸಿದ್ದಾರೆ. ಹೊಸ ಘಟಕದಿಂದ ಕ್ಯಾನ್ಸರ್ ರೋಗಿಗಳಿಗೆ ಉತ್ತಮ ಹಾಗೂ ವ್ಯವಸ್ಥಿತ ಕಿಮೋಥೆರಪಿ ಸೇವೆ ದೊರೆಯಲಿದೆ. ಉದ್ಘಾಟನೆಯ ಬಳಿಕ ಕೇಂದ್ರ ಸಚಿವರು ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳನ್ನು ಪರಿಶೀಲಿಸಲಿದ್ದಾರೆ. ಮಧ್ಯಪ್ರದೇಶ ಉಪಮುಖ್ಯಮಂತ್ರಿ ರಾಜೇಂದ್ರ ಶುಕ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವೈದ್ಯರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿರುವರು. ಚೀನಾದ ಮೋಚಿಯಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ದಕ್ಷಿಣ ಕೊರಿಯಾ ವಿರುದ್ದ 7-3 ಅಂತರದ ಭರ್ಜರಿ ಜಯ ಸಾಧಿಸಿದ ಭಾರತದ ಜೂನಿಯರ್ ಪುರುಷರ ತಂಡ ಸೆಮಿಫೈನಲ್ ಪ್ರವೇಶದ ಹಾದಿಯನ್ನು ಮತ್ತಷ್ಟು ಸುಗಮಗೊಳಿಸಿಕೊಂಡಿದೆ. ಪಂದ್ಯದ ಕೊನೆಯ ಹಂತದಲ್ಲಿ ತ್ರಿವಳಿ ಗೋಲು ಗಳಿಸಿ ಭಾರತದ ತಂಡ ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದೆ. ಹಾಲಿ ಚಾಂಪಿಯನ್ ಆಗಿರುವ ಭಾರತದ ತಂಡ ಪ್ರಸ್ತುತ ಆಡಿದ 3 ಪಂದ್ಯಗಳಿಂದ 7 ಅಂಕ ಗಳಿಸಿದ್ದು ನಾಳೆ ನಡೆಯಲಿರುವ ಚೀನಾ ತೈಪೆ ವಿರುದ್ದದ ಪಂದ್ಯದಲ್ಲಿ ಜಯ ಗಳಿಸಿದರೆ ಸೆಮಿಫೈನಲ್ ಸ್ಥಾನ ಖಚಿತಪಡಿಸಿಕೊಳ್ಳಲಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೆವ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ 16 ಸುತ್ತಿನ ಪಂದ್ಯದಲ್ಲಿ ಅವರು ಇಟಲಿಯ ಲೂಸಿಯಾನೊ ಡರ್ಡೆರಿ ವಿರುದ್ದ 6-2, 6-2, 7-6 ಅಂತರದಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ಅಮೆರಿಕದ ಕೋಕೋ ಗೌಫ್ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ಕೂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ 2026 ಏಷ್ಯನ್ ಕ್ರೀಡಾಕೂಟ ಇದೇ 19 ಅಕ್ಟೋಬರ್ 4 ನಡೆಯಲಿದೆ. ಆದರೆ ಕ್ರೀಡಾ ಸ್ಪರ್ಧೆಗಳು ಉದ್ಘಾಟನಾ ಸಮಾರಂಭಕ್ಕೆ 9 ದಿನ ಮುನ್ನ ಇದೇ 10 ಆರಂಭಗೊಳ್ಳಲಿವೆ. ಭಾರತದ ಸ್ಪರ್ಧಾ ಅಭಿಯಾನ ಇದೇ 17 ಟೆಕ್ಬಾಲ್ನೊಂದಿಗೆ ಆರಂಭವಾಗಲಿದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಇದೇ 18 ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ 3 ದಿನಗಳ ಭೇಟಿಗಾಗಿ ಶ್ರೀಲಂಕಾಗೆ ತೆರಳಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಬಲೂಚಿಸ್ತಾನದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಕುರಿತು ವಿಶ್ವಸಂಸ್ಥೆ ತಜ್ಞರಿಂದ ಕಳವಳ, ಸ್ವತಂತ್ರ ತನಿಖೆಗೆ ಆಗ್ರಹ. ಏಷ್ಯಾಕಪ್ ಹಾಕಿ, ದಕ್ಷಿಣ ಕೊರಿಯಾ ವಿರುದ್ಧ ಭಾರತದ ಜೂನಿಯರ್ ತಂಡಕ್ಕೆ ಜಯ. ಹಾಗೂ ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂಥ ಅಭ್ಯಾಸವುಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

0: attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026. Issued in public interest by the Department of Animal Husbandry and Dairy, Government of India.
1: ನಮಸ್ತೆ, ಶುಭ ಮಧ್ಯಾಹ್ನ. ಇದು ವಿವಿಧ ಭಾರತಿ 102.9 FM ಕೇಳ್ತಾ ಇದ್ದೀರಾ. 1:22:40 ಸಮಯವಾಗಿದೆ. ಹೌದು, ಮಂಗಳವಾರ ಮಧ್ಯಾಹ್ನ ಗೇಮ್ ಶೋನಲ್ಲಿ ಕ್ವಿಜ್ ಸಮಯ. ಮಂಗಳವಾರದ ಮಧ್ಯಾಹ್ನದ ಈ ಹೊತ್ತು ರಸಪ್ರಶ್ನೆ ಕಾರ್ಯಕ್ರಮದ ಸಮಯ ಆಗಿದೆ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ. ನಿಮ್ಮ ಹೆಸರು, ನಿಮ್ಮ ಊರು, ಹಾಗೆ ನಮ್ಮ ಉತ್ತರ ಇಷ್ಟನ್ನು ಮಾತ್ರ ಕಳಿಸ್ಕೊಡಿ. ದಯವಿಟ್ಟು ಜಾಸ್ತಿ ಮೆಸೇಜ್ ಮಾಡಿದರೆ ನಿಮ್ಮ ಉತ್ತರವನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ನೀವೆಲ್ಲ ಹೇಳ್ತಿರೋಯ್ಯೋ, ನನ್ನ ಮೆಸೇಜ್ ನೋಡಲಿಲ್ಲ, ನಾನು ಸರಿ ಉತ್ತರ ಕಳಿಸಿದ್ದೆ ಅಂತೆಲ್ಲ ಹೇಳ್ತಾ ಇರ್ತೀರಾ. ಹಾಗೆ ಆಗಬಾರ್ದು ಅಂದರೆ ಆದಷ್ಟು ಸರಳವಾಗಿ ನಿಮ್ಮ ಹೆಸರು, ನಿಮ್ಮ ಊರು, ಹಾಗೆ ಉತ್ತರ ಅಷ್ಟನ್ನು ಮಾತ್ರ ಕಳಿಸ್ಕೊಟ್ರೆ ಎಲ್ಲರ ಮೆಸೇಜ್ಗಳನ್ನ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಯಾರ್ಯಾರಿಗೆ ನಮ್ಮ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಇದೆ ಎಲ್ಲರೂ ಕೂಡ ನಮ್ಮ ಸಂಖ್ಯೆಯನ್ನು ಬರ್ಕೊಳ್ಳಿ. 9483091029 ಇದು ವಿವಿಧ ಭಾರತೀಯ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನಾವು ಕೇಳುವಂತಹ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ರೆ ನೀವು ನಮಗೆ ಉತ್ತರ ಕೊಡಬಹುದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇನ್ನು ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದ ಮೊದಲ ಒಂದು ಪ್ರಶ್ನೆ. ಈ ಪ್ರಶ್ನೆ ಯಾರ್ಯಾರಿಗೆ ಹೇಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ, ಒಂದು ಪ್ರಯತ್ನ ಅಂತ ಅಂದ್ಕೊಳ್ಬಹುದು. ಈ ಪ್ರಶ್ನೆಯನ್ನು ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಿ, ಯಾವ ಥರ ಉತ್ತರ ಕಳಿಸ್ಕೊಡ್ತೀರಿ ಅಂತ ನಾನು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನಮ್ಮ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಪಿ ಅಂದರೆ ಪಿ ಫಾರ್ ಪೀಕಾಕ್ ಅಂತ ಹೇಳ್ತೀವಲ್ಲ, ಪಿ ಅಕ್ಷರದಿಂದ, ಇಂಗ್ಲೀಷ್ ಪಿ ಅಕ್ಷರದಿಂದ ಶುರುವಾಗುವಂಥ ಎರಡು ಪದಗಳು ಅಥವಾ ಹೆಸರು, ಪಿ ಫಾರ್ ಪೀಕಾಕ್ ಪಿ ಅಕ್ಷರದಿಂದ ಶುರುವಾಗುವಂಥ ಎರಡು ಪದ ಅಥವಾ ಹೆಸರು. ಒಂದು ಬಣ್ಣಕ್ಕೆ ಹೆಸರಾಗಿದ್ದು ಅಥವಾ ಒಬ್ಬರು ಬಣ್ಣಕ್ಕೆ ಹೆಸರಾದವರು, ಇನ್ನೊಂದು ಅಥವಾ ಇನ್ನೊಬ್ಬರು ಮಣ್ಣಿಗೆ ಹೆಸರಾದವರು. ಪಿ ಅಕ್ಷರದ ಎರಡು ಪದ ಅಥವಾ ಹೆಸರು, ಒಂದು ಬಣ್ಣಕ್ಕೆ ಹೆಸರಾಗಿದ್ದು ಮತ್ತೊಬ್ಬರು, ಒಬ್ಬರು ಬಣ್ಣಕ್ಕೆ ಹೆಸರಾಗಿದ್ದು ಮತ್ತೊಂದು ಮಣ್ಣಿಗೆ ಹೆಸರಾಗಿದ್ದು. ಕನ್ನಡದಲ್ಲಿ ಪಿಯಿಂದ ಶುರುವಾಗಿ ಕನ್ನಡ ಪದಗಳನ್ನ ನಾವು ತಗೊಂಡಾಗ, ಇಂಗ್ಲೀಷ್ ಪಿಯಿಂದನೇ ಹೌದು, ಕನ್ನಡದಲ್ಲಿ ಕೂಡ ಪಿಯಿಂದ ಶುರುವಾಗಿ ಕನ್ನಡದಲ್ಲಿ ಸಿ ಮತ್ತು ಸೋ ಅಕ್ಷರದಿಂದ ಕೊನೆಯಾಗುತ್ತೆ. ಇಂಗ್ಲೀಷಿಂದನೇನು ಕೊನೆಯಾಗುತ್ತೆ ಅಂತ ಹೇಳ್ತಾ ಇಲ್ಲ, ಆದರೆ ಇಂಗ್ಲೀಷ್ನಲ್ಲೂ ಕೂಡ ಇಂಗ್ಲೀಷ್ ಆಲ್ಫಬೆಟ್ ಪಿ ಫಾರ್ ಪೀಕಾಕಿಂದನೇ ಶುರುವಾಗುತ್ತೆ, ಕನ್ನಡದಲ್ಲೂ ಪಿಯಿಂದ ಶುರುವಾಗಿ, ಕನ್ನಡದಲ್ಲಿ ಮಾತ್ರ ಸಿ ಮತ್ತು ಸೋ ಅಕ್ಷರದಿಂದ ಎರಡೂ ಪದಗಳು ಎಂಡ್ ಆಗುತ್ತೆ. ಒಂದು ವಸ್ತು ಹೌದು, ಮತ್ತೊಬ್ಬರು ಅಂತಾರಾಷ್ಟ್ರೀಯ ಖ್ಯಾತರು. ಹೇಳಿ, ಹೆಸರು ಯಾವುದು, ವಸ್ತು ಯಾವುದು ಅನ್ನೋದನ್ನು ನೀವು ನಮಗೆ ಬರೆದು ಕಳಿಸ್ಬೇಕು.

ತಾಳಿಯ ಭಾಗ್ಯ ಚಿತ್ರದ ಗೀತೆಯನ್ನ ಕೇಳಿದ್ವಿ ನಾವು. ಚೌದೇಶಂಕರ್ ಅವರು ಬರೆದಿದ್ದು, ಸತ್ಯಂ ಅವರ ಸಂಗೀತ ಇತ್ತು, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದ ಗೀತೆ ಇದಾಗಿತ್ತು. 1:29:55 ಸಮಯ ಆಗಿದೆ. ಮಂಗಳವಾರದ ಮಧ್ಯಾಹ್ನದ ಈ ಸಮಯದಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಕ್ಕೆ ಅದಕ್ಕಿಂತ ಬ್ಯೂಟಿಫುಲ್ ಆಗಿರುವಂತಹ ಉತ್ತರಗಳನ್ನ ನೀವೆಲ್ಲರೂ ಕಳಿಸ್ಕೊಟ್ಟಿದ್ದೀರಿ. ಅಂದರೆ ನಾನು ಸ್ವಲ್ಪ ಅನುಮಾನ ಒಂದು ರೀತಿ ಇತ್ತು ನನಗೆ, ಯಾವ ಥರ ತಗೊಳ್ಬೋದು ಈ ಪ್ರಶ್ನೆ, ಎಷ್ಟರ ಮಟ್ಟಿಗೆ ಯಾರ್ಯಾರು ಯಾವ್ಯಾವ ರೀತಿ ಉತ್ತರ ಬರುತ್ತೋ ಅಂಥೇಳಿ. ಆದರೆ ತುಂಬ ಜನ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದೀರಿ, ಅದು ಬಹಳ ಖುಷಿಯಾಗುವಂಥದ್ದು. ಆದರೂ ಕೂಡ ಕೆಲವ್ರದ್ದೆಲ್ಲ ಸ್ವಲ್ಪ ಒಂದು ಸರಿ ಉತ್ತರ, ಮತ್ತೊಂದು ಬೇರೆ ಬೇರೆ ರೀತಿಯ ಉತ್ತರಗಳಿದೆ. ಏನಾದರೂ ಒಂದಷ್ಟು ಜನ ಸರಿಯಾದಂಥ ಉತ್ತರ ಕೊಟ್ಟಿರೋದು ಬಹಳ ಖುಷಿಯಾಗುತ್ತೆ. ನಮ್ಮ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಪಿ ಫಾರ್ ಪಿಕಾಕ್ ಅಂತೀವಲ್ಲ, ಹಾಗೆ ಇಂಗ್ಲೀಷ್ ಪಿ ಅಕ್ಷರದಿಂದ ಶುರುವಾಗುವಂತಹ ಎರಡು ಪದಗಳು ಅಥವಾ ಹೆಸರು ಅಂತ ಹೇಳಿದ್ದೆ. ಒಂದು ಬಣ್ಣಕ್ಕೆ ಹೆಸರಾದದ್ದು, ಒಬ್ಬರು ಬಣ್ಣಕ್ಕೆ ಹೆಸರಾದವರು, ಮತ್ತೊಂದು ಮಣ್ಣಿಗೆ ಹೆಸರಾಗಿದ್ದು, ಕನ್ನಡದಲ್ಲಿ ಪಿಯಿಂದ ಶುರುವಾಗಿ ಕನ್ನಡದಲ್ಲಿ ಕೊನೆಗೆ ಸಿ ಸೋ ಅಕ್ಷರದಿಂದ ಕೊನೆಯಾಗುತ್ತೆ. ಹೌದು, ಒಂದು ವಸ್ತು, ಮತ್ತೊಬ್ಬರು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದವರು, ಯಾರು ಏನು ಎತ್ತ ಹೇಳಿ ಅಂತ ನಾನು ಕೇಳಿದ್ದು. ಯಾರ್ಯಾರು ಪ್ರಯತ್ನ ಮಾಡಿದ್ದಾರೆ ಅಂತ ನೋಡೋಣ, ಅದ್ರ ಜೊತೆಗೆ ಸರಿ ಉತ್ತರ ಕೊಟ್ಟವ್ರು ಯಾರು ಅಂತ ಕೂಡ ನೋಡ್ತಾ ಹೋಗೋಣ. ನಮಗೆ ಪ್ರಯತ್ನ ಪಟ್ಟಿದ್ದು ಹೊನ್ನೂರು ಅಲಿಯವರ ಪ್ರಯತ್ನ ಖುಷಿ ಕೊಡ್ತಾ ಇದೆ. ಕಲಾರುಣ್ಣವರ ಜೊತೆಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ನೇತ್ರಾ ಕೆಂಗೇರಿಯಿಂದ, ಹಾಗೆಯೇ ಮತ್ತೆ ಯಾರಪ್ಪ, ರೇಖಾ ಯಲಹಂಕ ಅವ್ರದ್ದು ಹೌದು, ಮತ್ತು ಲಯನ್ ಅಶೋಕ್ ಕುಮಾರ್ ಶ್ರೀರಾಮ್ಪುರದಿಂದ, ಮತ್ತೊಬ್ಬರು ಗುರುರಾಜ ಸೋಮಯ್ಯಜಿ ಜ್ಞಾನ ಭಾರತಿಯಿಂದ, ಪೂರ್ಣಿಮಾ ಲಾಲ್ಬಾಗ್ ಬೆಂಗಳೂರಿನಿಂದ, ಮತ್ತೊಬ್ಬರು ಹೆಸರು ಇಷ್ಟು ದೊಡ್ಡದಾಗಿ ಹಾಕಿದ್ರೆ ಪ್ರತಿಭಾ ಹೆಬ್ಬಾಳ. ದಯವಿಟ್ಟು ನಾನು ಆವಾಗಲೇ ಹೇಳಿದ ಹಾಗೆ ಕಡಿಮೆ ಪದಗಳಿದ್ದಷ್ಟು ಒಳ್ಳೆಯದು. ಮತ್ತೊಬ್ಬರು ಯಾರಿವರು ಅಪ್ಪ ಹೆಸರೇ, ಉಮೇಶ್ ನಾರಾಯಣ ಸ್ವಾಮಿ ದೊಮ್ಲೂರು ಇಲ್ಲಿಂದ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ, ಮತ್ತು ಯಾರಪ್ಪ, ದೇವಿ ಸಿಂಗ್ ಸರೋಜಾ ಸಿಂಗ್, ಹಾಗೆ ಯಾರು ಬಿ ಎನ್ ಭರತ್ ಭರತನಗರ ಇಲ್ಲಿಂದ, ಮತ್ತೊಬ್ಬರು ಇಷ್ಟು ಜನ ಹೆಚ್ಚು ಕಡಿಮೆ ಪ್ರಯತ್ನಗಳನ್ನು ಮಾಡಿ ಸಕ್ಸಸ್ ಆಗಿದ್ದಾರೆ ಅಂತ. ಎಸ್, ಈಗ ನಾವು ನೋಡ್ತಾ ಹೋಗೋಣ ಉತ್ತರ ಏನು ಅಂತ ಹೇಳಿ. ಪಿ ಅಕ್ಷರದಿಂದ ಆರಂಭ ಆಗುವ ಎರಡು ಪದಗಳು ಈಗಾಗಲೇ ನೀವು ಉತ್ತರ ಕೊಟ್ಟಿರುವ ಹಾಗೆ. ಹೌದು, ಪಾಬ್ಲು ಪಿಕಾಸೊ ವಿಶ್ವವಿಖ್ಯಾತ ಚಿತ್ರ ಕಲಾವಿದರು. ಹೌದು, ನೀವೆಲ್ಲ ಬಹಳಷ್ಟು ಜನ ಹೇಳಿದ್ದೀರಿ. ಅದರ ಜೊತೆಗೆ ಇನ್ನೊಂದು ಪದವನ್ನು ಬಹಳ ಕಡಿಮೆ ಜನ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡು ಅಥವಾ ಗೊತ್ತಿಲ್ಲದೇನೋ ಏನೇನೋ ಆಗಿಬಿಟ್ಟು ಪಿಕಾಸಿ ಪ್ಯಾಬ್ಲು ಪಿಕಾಸೊ ವಿಶ್ವವಿಖ್ಯಾತ ಚಿತ್ರ ಕಲಾವಿದರು ಒಂದು, ಅದರ ಜೊತೆಗೆ ನಮಗೆ ಬೇಕಾಗಿದ್ದಿದ್ದು ಪಿಕಾಸಿ ಅನ್ನುವಂಥ ಪದ. ಈಗಾಗಲೇ ಹೇಳಿದಾಗೆ ಪ್ಯಾಬ್ಲು ಪಿಕಾಸೊ ಇವರು ಪ್ರಸಿದ್ಧರು, ಜಗದ್ವಿಖ್ಯಾತ ಚಿತ್ರ ಕಲಾವಿದರು. ಅಷ್ಟೇ ಅಲ್ಲ, ಶಿಲ್ಪಕಲೆ, ರೇಖಾಚಿತ್ರ, ಮಡಿಕೆ ಕಲೆಯಲ್ಲೂ ಕೂಡ ಸಿದ್ಧಹಸ್ತರು. 91 ವರ್ಷದ ಬದುಕಿನಲ್ಲಿ 50,000 ಹೆಚ್ಚು ವೈವಿಧ್ಯಮಯ ಕಲಾಕೃತಿಗಳನ್ನು ರಚಿಸಿದ್ದಾರೆ. ಬಣ್ಣಗಳ ಬದಲಾವಣೆ ಇವರ ಒಂದು ಚಿತ್ರಗಳ ವೈಶಿಷ್ಟ್ಯ. ಅಂದರೆ ಬ್ಲೂ ಪೀರಿಯಡ್ ಮತ್ತು ಗುಲಾಬಿ ಪೀರಿಯಡ್ ಅಂತ ಹೇಳಿಕೊಂಡು ಅವರ ಬದುಕಿನಲ್ಲಿ ನಡೆಯುವಂತಹ ಘಟನಾವಳಿಗಳಿಗೆ ಬಣ್ಣವನ್ನು ಕೊಟ್ಟು ಅದನ್ನು ಡಾರ್ಕ್ ಬ್ಲೂ ಅಂತ ಹೇಳಿದಾಗ ಅದನ್ನು ಬೇಸರ ದುಃಖದ ಪ್ರತೀಕವಾಗಿ ಬಳಸಿದ್ರು. ಗುಲಾಬಿ ಪೀರಿಯಡ್ ಅಂದಾಗ ಖುಷಿಯಾಗಿದ್ದಂಥ ಸಂದರ್ಭದಲ್ಲಿ ಗುಲಾಬಿ ಬಣ್ಣವನ್ನು ಬಳಸಿ ಚಿತ್ರಕಲೆಯನ್ನು ಪ್ರಸಿದ್ಧಿ ಮಾಡಿದವರು. ಪ್ಯಾಬ್ಲು ಪಿಕಾಸು ಅನ್ನೋದು ಒಂದು ಪದ. ಇನ್ನೊಂದು ಪದ ಬಹಳಷ್ಟು ಜನಕ್ಕೆ ಪಿಕಾಸಿ ಅಂತ ಹೇಳಿದ್ರೆ
ಅದು ನೆಲವನ್ನ ಅಗಿಯೋದಕ್ಕೆ ಬಳಸುವಂತ ಒಂದು ಟೂಲ್ ಪಾಟರಿ ಅಂತ ಕೂಡ ಕೆಲವರೆಲ್ಲ ಕೊಟ್ಟಿದ್ದೀರಾ. ಪಾಟರಿ ಇಂಗ್ಲಿಷ್ ಪದ, ಕನ್ನಡ ಪದ ನಮಗೆ ಬೇಕಾಗಿದ್ದು. ಕನ್ನಡ ಪದ ಇಂಗ್ಲಿಷ್ ಪದ ಎರಡನ್ನು ಕೂಡ ನಾವಿಲ್ಲಿ ಮ್ಯಾಚ್ ಮಾಡಿದ್ವಿ. ಪಿಕಾಸಿ ಕನ್ನಡದ ಪಿಕಾಸಿ, ಪಿಕಾಸಿ ಅಂದ್ರೆ ನೆಲವನ್ನ ಅಗಿಯೋದಕ್ಕೆ ಬಳಸುವಂತ ಒಂದು ಟೂಲ್ ಅದು. ಗಟ್ಟಿ ನೆಲ ಇದ್ದಾಗ ಅಥವಾ ಕನ್ಸ್ಟ್ರಕ್ಷನ್ ಎಲ್ಲ ಇದ್ದಾಗ ಕೃಷಿ ಕೆಲಸಗಳು ಅದಕ್ಕೆ ಮಣ್ಣಿಗೆ ಅಂತ ಹೇಳಿದ್ದು, ಅದಕ್ಕೇನೆ ಮಣ್ಣಿಗೆ ಬಳಸುವಂಥದ್ದು ಬಣ್ಣಕ್ಕೆ ಹೆಸರಾಗಿದ್ದು ಅಂತ ಹೇಳಿ. ಪಿಕಾಸೋ ಮತ್ತು ಪಿಕಾಸಿ ಈ ಎರಡೂ ಪದಗಳನ್ನು ಬಹಳಷ್ಟು ಜನ ಕೊಟ್ಟಿದ್ದೀರಿ, ತುಂಬ ತುಂಬ ಖುಷಿಯಾಯಿತು, ಧನ್ಯವಾದ. ಇನ್ನು ನಮ್ಮ ಎರಡನೆಯ ಪ್ರಶ್ನೆ, ಹೌದು, ವಿವಿಧ ಭಾರತೀಯ ಎರಡನೆಯ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇದು ಕೂಡ ಸರಳವಾಗಿದೆ, ಸುಂದರವಾಗಿದೆ. ಏನಪ್ಪ ಪ್ರಶ್ನೆ ಅಂದರೆ, ಒಂದೇ ವರ್ಷದಲ್ಲಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿಯೇ ಗ್ರಂಥ ರಚನೆ ಮಾಡಿದ ವಿದೇಶಿಯ, ಒಂದೇ ವರ್ಷದಲ್ಲಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಗ್ರಂಥ ರಚನೆ ಮಾಡಿದ ವಿದೇಶಿಯ, ವಿಶೇಷವಾಗಿ ಇದು ಬಳ್ಳಾರಿ ಅಂತ ಊರಿನಲ್ಲಿ ಮಾಡಿದ ಕೆಲಸ, ಕ್ರೈಸ್ತ ಮಿಷನರಿ ಅಥವಾ ಪಾದ್ರಿ ಯಾರು? ಒಂದೇ ವರ್ಷದಲ್ಲಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಗ್ರಂಥ ರಚನೆ ಮಾಡಿದ ಕ್ರೈಸ್ತ ಮಿಷನರಿ ಪಾದ್ರಿ ಯಾರು? ಬಳ್ಳಾರಿ ಉತ್ತರ ಕರ್ನಾಟಕದ ಬಳ್ಳಾರಿನಲ್ಲಿ ಇದು. ಇಸ್ವಿಯನ್ನು ನೀವು ನೆನಪು ಮಾಡಿಕೊಳ್ಳೋದಾದರೆ 1700 ಅಂತ ಇಟ್ಕೊಳ್ಬಹುದು. ಸಾಮಾನ್ಯವಾಗಿ ಎಲ್ಲರೂ ಬಿ ಎಲ್ ರೈಸ್ ಅಂತ ಹೇಳ್ತೀರಿ. ರೈಸ್ ಅವರನ್ನು ಹೊರತುಪಡಿಸಿ ಕೂಡ ಇದ್ದಾರೆ. ಇನ್ನೊಂದೇನೆಂದರೆ ಸಲ್ಕೆ ಅಂತ ಕೂಡ ಹೇಳ್ತಾರೆ ಅಂತ ಹೇಳ್ತಾ ಇದ್ರ, ಸಲ್ಕೆ ಬೇರೆ ಪಿಕಾಸಿ ಬೇರೆ, ಅದು ಕೂಡ ತುಂಬ ವ್ಯತ್ಯಾಸ ಇದೆ, ಅದನ್ನು ನಾವು ಗಮನಿಸಬೇಕು. ಎಸ್, ನೀವು ಹೇಳ್ತಾ ಇರುವ ಹಾಗೆ ಕಿಟ್ಟೆಲ್ ಅಲ್ಲ, ಮತ್ತೊಬ್ಬರೇನೋ ಕಳಿಸಿದ್ದೀರಿ, ರೈಸ್ ಕೂಡ ಅಲ್ಲ. ಅವರನ್ನು ಹೊರತುಪಡಿಸಿ ಬೇರೊಬ್ಬರು ಇದ್ದಾರೆ, ಅವರ ಹೆಸರನ್ನು ಹುಡುಕಿ ನೀವು ನಮಗೆ ವಾಟ್ಸಪ್ ಮಾಡಿ 9838309109 ವಿವಿಧ ಭಾರತೀಯ ಈ ಸಂಖ್ಯೆಗೆ ಮಂಗಳವಾರದ ಮಧ್ಯಾಹ್ನದ ಈ ಹೊತ್ತಿನಲ್ಲಿ 1:36:50 ಸಮಯದಲ್ಲಿ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಜೊತೆಯಾಗಿರೋದು ಬಾನುಲಿ.

ನಮ್ಮ ಕೇಳುಗರು ಹೇಳ್ತಾ ಇದ್ರೆ ಸೊಗಸಾದ ಪ್ರಶ್ನೆ, ಬ್ಯೂಟಿಫುಲ್ ಆಗಿರುವಂತಹ ಹಾಡುಗಳ ಜೊತೆಗೆ ಮಧ್ಯಾಹ್ನದ ಈ ಜರ್ನಿ ಸಾಗ್ತಾ ಇದೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಖುಷಿ ಪಡ್ತಾ ಇದ್ದೀವಿ. ಉತ್ತರ ಅಂತೂ ಕಳಿಸ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಒಂದಷ್ಟು ಜನರ ಉತ್ತರ ಬಂದಿದೆ. ಬಹಳಷ್ಟು ಜನ ತುಂಬ ಕರೆಕ್ಟ್ ಆಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಪ್ರಶ್ನೆ ಕೇಳೋದೇ ತಡ, ಟಕ ಟಕ ಟಕ ಅಂತ ಉತ್ತರಗಳು ಬಂದು ನಮ್ಮ ಕಂಪ್ಯೂಟರ್ನಲ್ಲಿ ಬೀಳುತ್ತೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಅಂತ ನಾವು ನೋಡ್ಕೊಂಡು ಬರೋಣ, ಬನ್ನಿ. ಎಲ್ಲಿ ಎಲ್ಲ ಇಷ್ಟೊಂದೆಲ್ಲ ಡೀಟೇಲ್ಸ್ ಕೊಟ್ಟರೆ ಹೇಗೆ ಹುಡುಕದೆ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಸುಲಭ ಆಗಿದೆ ನಿಮ್ಮ ಕೆಲಸ, ಆದರೂ ಪರವಾಗಿಲ್ಲ, ಅಷ್ಟೆಲ್ಲ ಉತ್ತರ ಕೊಟ್ಟಿದ್ರಲ್ಲ ಅದಕ್ಕೆ.

ಸಾಕ್ಷಿಯಾಗುತ್ತೆ. ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಲಲಿತಮಣಿ ಕಳಸದಿಂದ, ರಾಜಶೇಖರ್ ಭೂಪನಾಳ ಮಧ್ಯಪ್ರದೇಶದಿಂದ, ಮತ್ತೊಬ್ಬರು ಯಾರಪ್ಪ ಏನೇನೋ ಬೇರೆ ಬೇರೆ ಹೆಸರೆಲ್ಲ ಬಂದಿದೆ. ಲಿಯೋನಾರ್ಡೋ ಡಾವಿಂಚಿ ಅಂತೆಲ್ಲ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಹೆಸರುಗಳು ಬಂದಿದೆ. ನಮಗೆ ಬೇಕಾಗಿರುವಂಥ ಹೆಸರು ಬಂದಿದೆಯಾ? ಯಾರೋ ಮೊದಲನೇ ಪ್ರಶ್ನೆಗೆ ಇವಾಗ ಉತ್ತರ ಕೊಟ್ಟಿದ್ದೀರಲ್ಲಪ್ಪ. ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ಹಾಗೆ ತುಂಬ ಡೀಟೇಲ್ ಕೊಟ್ಟರೆ ನಾನು ಅದನ್ನ ಮೆಸೇಜ್ ಓಪನ್ ಮಾಡೋಕ್ಕಾಗಲ್ಲ. ಹರೀಶ್ ಅವರು ಮಲ್ಲೇಶ್ವರಂಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರದಿಂದ, ಬಿ ಎಲ್ ರೈಸ್ ಅಲ್ಲ ಅಂತ ಹೇಳಿದ್ದೆ ನಾನು, ಮತ್ತು ರಾಜಣ್ಣ ಹೃತ್ವಿಕ್ ಹೊರಮಾವು ಬೆಂಗಳೂರಿನಿಂದ, ಶರತ್ ಪದ್ಮಜ ಬಿಡೆ ಬೆಂಗಳೂರು, ಪ್ರತಿಭಾ ಹೆಬ್ಬಾಳ ನೇತ್ರಾ ಕೆಂಗೇರಿ, ಮತ್ತಾರು ಫರ್ಡಿನೆಂಡ್ ಕಿಟಲ್ ಖಂಡಿತ ಅಲ್ಲ, ಉಮೇಶ್ ನಾರಾಯಣ ಸ್ವಾಮಿ ದೊಮ್ಲೂರಿನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ನಳಿನ ಧೀರಜ್ ಹಲಸೂರು ಬೆಂಗಳೂರಿನಿಂದ, ಮತ್ತು ಯಾರಪ್ಪ ಇವರು ಹೆಸರು ಸರಿಯಾಗಿ ಕೊಟ್ಟಿರೋರು ಅಂತ ಹುಡುಕ್ತಾ ಹೋದಾಗ ಜಗದಾಂಬಿಕಾ ಹಂಸವೇಣಿ ವೃತ್ತ ಕೂಡ ಕರೆಕ್ಟಾಗಿದೆ. ಅವರ ಜೊತೆಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಪ್ರಶ್ನೆ ಕೇಳಿದ ತಕ್ಷಣ ಟಪ್ ಅಂತ ಉತ್ತರ ಕೊಟ್ಬಿಟ್ರು. ಇನ್ಯಾರು ಅಂತ ಹುಡುಕಿದಾಗ ಇಷ್ಟು ಜನರ ಉತ್ತರ ಸರಿಯಾಗಿದೆ. ನಮ್ಮ ಪ್ರಶ್ನೆ ಆಗಿತ್ತು, ಒಂದೇ ವರ್ಷದಲ್ಲಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಗ್ರಂಥ ರಚನೆ ಮಾಡಿದ ವಿದೇಶೀಯ, ವಿಶೇಷವಾಗಿ ಬಳ್ಳಾರಿ ಅಂತ ಹೇಳಿದ್ದೆ, ಆಮೇಲೆ ಇಸ್ವಿ ಕೂಡ ಹೇಳಿದಕ್ಕಾಗಿ ಬಹುಶಃ ನಿಮಗೆ ಹುಡುಕ್ಲಿಕ್ಕೆ ಸುಲಭ ಆಗಿದೆ ಅಂತ ಕಾಣುತ್ತೆ. ಒಂದೇ ವರ್ಷದಲ್ಲಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಗ್ರಂಥ ರಚನೆ ಮಾಡಿದ ವಿದೇಶೀಯ ಕ್ರೈಸ್ತ ಮಿಷನರಿ ಪಾದ್ರಿ ಯಾರು ಅನ್ನುವ ಪ್ರಶ್ನೆಗೆ ನೀವೆಲ್ಲರೂ ಹೇಳಿರುವ ಹಾಗೆ ರೆವರೆಂಡ್ ಜಾನ್ ಹ್ಯಾಂಡ್ಸ್ ಅಂತ. ಸ್ವಲ್ಪ ಇದರದ್ದು ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋದಾದರೆ, ನಮ್ಮ ಕನ್ನಡ ಭಾಷಾ ಸಾಹಿತ್ಯದ ಒಂದು ಪುನರುಜ್ಜೀವನ ಕಾರ್ಯ ಮಾಡೋದರಲ್ಲಿ ಕ್ರೈಸ್ತ ಮಿಷನರಿಗಳ ಪಾತ್ರ ಬಹಳ ವಿಶೇಷವಾದದ್ದು. ಅವರು ಭಾರತಕ್ಕೆ ಬಂದಿದ್ದು ನಮ್ಮ ಅಲ್ಲಿದ್ದಂತಹ ಒಂದು ಬಡತನ ಇರಬಹುದು, ಅಜ್ಞಾನ, ಹೀಗೆ ಬೇರೆ ಬೇರೆ ವಿಚಾರಗಳಲ್ಲಿ ಬಾಧಿತರಾಗಿದ್ದಂತಹ ಇಲ್ಲಿಯ ಭಾರತೀಯರನ್ನು ತಮ್ಮ ಧರ್ಮಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ. ಬಂದ ಮೇಲೆ ಇಲ್ಲಿಯ ಜನರ ಭಾಷೆಯನ್ನು ಕಲಿತಾರೆ. ಭಾಷೆಯನ್ನು ಕಲಿತಾಗ ನಮ್ಮ ಕೆಲಸ ಸುಲಭ ಆಗುತ್ತೆ ಅಂತ ಹೇಳಿ ಆಯಾ ಭಾಷೆಯ ತಿಳುವಳಿಕೆಯನ್ನು ಬೇರೆ ಬೇರೆ ಕಡೆಯಲ್ಲಿರುವಂಥ ಮಿಷನರಿಗಳು ಮಾಡ್ತಾ ಹೋಗ್ತಾರೆ. ಹಾಗೆ ಮಿಷನರಿಗಳು ಕನ್ನಡ ಭಾಷೆಯನ್ನು ಕಲಿತಾರೆ. ಈ ಒಂದು ಕ್ರೈಸ್ತ ಮಿಷನರಿಗಳ ಬಗ್ಗೆ ಮಾತಾಡೋದ ಅಂಥ ಸಂದರ್ಭದಲ್ಲಿ ರೆವರೆಂಡ್ ಕಿಟ್ಟಲ್ ಅವರು ಮಾಡಿದಂಥ ಒಂದು ಕೆಲಸ ಅಂದರೆ ರೆವರೆಂಡ್ ಕಿಟ್ಟಲ್ ಅವರು ಒಂದು ಮಾಡಿದಂತಹ ಕೆಲಸ, ಮಹಾಸೌಧವನ್ನು ಅವರು ಕಟ್ಟೋದಕ್ಕೆ ಶುರು ಮಾಡಿದ್ರು. ಆದರೆ ಆ ಸೌಧಕ್ಕೆ ತಳಪಾಯ ಹಾಕಿದವರು ಬಹಳಷ್ಟು ಮಿಷನರಿಗಳು. ಅದರಲ್ಲಿ ಬಳ್ಳಾರಿಯ ಲಂಡನ್ ಮಿಷನ್ ಸಂಸ್ಥೆಯ ಜಾನ್ ಹ್ಯಾಂಡ್ಸ್ ಅವರ ಕೆಲಸ ನಾವು ಬಹಳ ಮೆಚ್ಚಿಕೋಬೇಕಾಗಿರುವಂಥದ್ದು. ಹ್ಯಾಂಡ್ ಏನಿದಾರಲ್ಲ ಜಾನ್ ಹ್ಯಾಂಡ್ಸ್, ಕನ್ನಡವನ್ನು ಕಲಿಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಕನ್ನಡ ಗೊತ್ತಿರುವಂಥ ಇಬ್ಬರನ್ನ ಅವರು ನೇಮಕ ಮಾಡಿಕೊಂಡು ಹಗಲೂ ರಾತ್ರಿ ಕಷ್ಟಪಟ್ಟು ಕನ್ನಡವನ್ನು ಕಲಿತಾರೆ. ಅಂದರೆ ಅವತ್ತಿನ ಕಾಲಕ್ಕೆ ಕನ್ನಡ ಭಾಷೆಯನ್ನು ಕಲಿಸೋದಕ್ಕಾಗಲಿ ಕಲಿಯೋದಕ್ಕಾಗಲಿ ಯಾವುದೇ ರೀತಿಯ ವ್ಯಾಕರಣದ ಪುಸ್ತಕಗಳು ಇರದಿದ್ದಂಥ ಕಾಲದಲ್ಲಿ ನನಗೂ ಸಹಾಯ ಆಗುತ್ತೆ ಅಂತ ಹೇಳಿ ಇಂಥದ್ದೊಂದು ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ತಾನೇ ಒಂದು ವ್ಯಾಕರಣ ಎಲ್ಲವೂ ಇರುವಂಥ ಒಂದು ಶಬ್ದಕೋಶವನ್ನು ರೆಡಿ ಮಾಡ್ಕೊಳ್ತಾರೆ. ಒಂದೇ ವರ್ಷದಲ್ಲಿ ಕನ್ನಡವನ್ನು ಚೆನ್ನಾಗಿ ಕಲಿತು ತನ್ನ ವ್ಯಾಕರಣದ ಟಿಪ್ಪಣಿಗಳ ಸಹಾಯದಿಂದ ಸಾವಿರಾರು ಶಬ್ದಗಳನ್ನು ಗುರುತಿಸಿ 1812 ವರ್ಷದಲ್ಲಿ ಒಂದು ಬೈಬಲ್ನ ಬಹಳಷ್ಟು ಬೈಬಲ್ನಲ್ಲಿರುವಂಥ ಅಧ್ಯಾಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಹಾಗಾಗಿ ಈ ಜಾನ್ ಹ್ಯಾಂಡ್ಸನ್ 1839 ಬಳ್ಳಾರಿಯಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ. ಸಾಕಷ್ಟು ಕೆಲಸ ಮಾಡಿದ ಮೇಲೆ ವಾಪಸ್ ಇಂಗ್ಲೆಂಡ್ಗೆ ಹೋಗ್ತಾರೆ. ಹೋಗಿ ಅಲ್ಲಿ ಸೇಂಟ್ ಪೀಟರ್ ಚರ್ಚ್ನಲ್ಲಿ ಧರ್ಮ ಉಪದೇಶಕನಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾನೆ. 1841 ಬೆಂಗಳೂರಿನಿಂದ ವಾಪಸ್ ಅವರು ತಮ್ಮ ಊರಿಗೆ ಹೋಗ್ತಾರೆ. ಇದಿಷ್ಟು ರೆವರೆಂಡ್ ಜಾನ್ ಹ್ಯಾಂಡ್ಸ್.

0: ಪ್ರಿನ್ಸ್ ಅವರ ಒಂದು ಕೆಲಸದ ಕುರಿತಾದ ಒಂದು ಪುಟ್ಟ ಮಾಹಿತಿ.
1: ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡದ ಉತ್ಸವ ಅದು ಒಂದು ದಿನದ ಉತ್ಸವವಲ್ಲ, ಅದು ನಿತ್ಯೋತ್ಸವ.
3: ಕನ್ನಡ ಕನ್ನಡಿಗ, ಈ ಬಾಂಧವ್ಯಕ್ಕೆ ನಿಲುಗಡೆ ಇಲ್ಲ. ಭಾಷಾ ಬಾಂಧವ್ಯವನ್ನು ನಮ್ಮ ಚಿತ್ತ ಭಿತ್ತಿಯಲ್ಲಿ ಜಾಗೃತಗೊಳಿಸೋಣ.

0: ಎಲ್ಲ ತರತಮ ಭಾವಗಳನ್ನು ಹೊರದೂಡಿ ಭಾವೈಕ್ಯ ತುಂಬಿದ ಸುಂದರ ನಾಡನ್ನು ಕಟ್ಟೋಣ.
1: ಸಿರಿಗನ್ನಡಂ ಗೆಲ್ಗೆ,
0: ಸಿರಿಗನ್ನಡಂ ಬಾಳ್ಗೆ.

1:48 ಸಮಯ ಆಗಿದೆ. ವಿವಿಧ ಭಾರತಿ ರಸಪ್ರಶ್ನೆ ಗೇಮ್ ಶೋ ಕಾರ್ಯಕ್ರಮ ನಡೀತಾ ಇದೆ. ಒಲವು ಮೂಡಿದಾಗ ಚಿತ್ರದ ಹಾಡನ್ನು ಕೇಳಿ ಬಂದ್ವಿ ನಾವು. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಜೀವದೇಶಂಕರ್ ಅವರೇ ಸೊಗಸಾದ ಹಾಡನ್ನು ಬರೆದಿದ್ದು, ರಾಜನ್ ನಾಗೇಂದ್ರ ಅವರ ಅದ್ಭುತವಾದ ಸಂಗೀತ ಇತ್ತು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು. ಇನ್ನೊಂದು ಸರಳವಾದ ಸಿಂಪಲ್ ಆಗಿರುವಂಥ ಎಲ್ಲರೂ ಉತ್ತರಿಸುವಂಥ ಒಂದು ಪ್ರಶ್ನೆ ಇದೆ ಈ ಮಂಗಳವಾರದ ಮಧ್ಯಾಹ್ನದ ಈ ಹೊತ್ತಿನಲ್ಲಿ. ಈ ಪ್ರಶ್ನೆ ಏನಪ್ಪ ಅಂದರೆ, ದೇಶದಲ್ಲಿ ಪ್ರಾಕೃತಿಕ ವಿಪತ್ತುಗಳು ಸಂಭವಿಸಿದಾಗ ಕೂಡಲೇ ಜನರ ನೆರವಿಗೆ ಬರುವ ತಂಡ ಯಾವುದು? ದೇಶದಲ್ಲಿ ಏನಾದರೂ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಾಗ ಕೂಡಲೇ ಜನರ ನೆರವಿಗೆ ಬರುವ ತಂಡ ಯಾವುದು? ಈ ಪ್ರಶ್ನೆ ಜೊತೆಗೆ ಕೇಳ್ಕೊಂಡಿದ್ರಲ್ವಾ, ನಿಮ್ಮ ಹೆಸರು, ನಿಮ್ಮ ಊರು, ಉತ್ತರ ಇಷ್ಟು ಮಾತ್ರ ಕಳಿಸ್ಕೊಡಿ. ಜಾಸ್ತಿ ಡೀಟೇಲ್ಸ್ ದಯವಿಟ್ಟು ಬೇಡವೇ ಬೇಡ.

0: ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಹಾಡು ಮೂರು ಜನ್ಮ ಚಿತ್ರದ್ದು, ಆರ್ ಎನ್ ಜಿ ಗೋಪಾಲ್ ಅವರು ಬರೆದದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಜಾನಕಿಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು. ನಮ್ಮ ಪ್ರಶ್ನೆಯಾಗಿತ್ತು, ದೇಶದಲ್ಲಿ ಪ್ರಾಕೃತಿಕ ವಿಪತ್ತುಗಳು ಸಂಭವಿಸಿದಾಗ ಕೂಡಲೇ ಜನರ ನೆರವಿಗೆ ಬರುವ ತಂಡ ಯಾವುದು ಅಂತ. ನಿಮ್ಮ ಉತ್ತರ ತುಂಬ ಜನ ಸರಿ ಉತ್ತರ ಕೊಟ್ಟಿದ್ದಾರೆ, ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಉತ್ತರಗಳು ಕೂಡ ನಮಗೆ ಬಂದಿದೆ. ಪರವಾಗಿಲ್ಲ, ಸರಿ ಉತ್ತರ ಕೊಟ್ಟವ್ರಿಗೆ ಹಾಗೆ ಪ್ರಯತ್ನ ಮಾಡಿದವ್ರಿಗೆ ಎಲ್ಲರಿಗೂ ಕೂಡ ಚಪ್ಪಾಳೆ ಅಂತೂ ಇದ್ದೇ ಇದೆ. ನೋಡ್ತಾ ಹೋಗೋಣ ಯಾರ್ಯಾರು ಏನೇನು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಅಬ್ಬಾ ತುಂಬಾನೇ ಸಂದೇಶಗಳು ಬಂದಿದೆ, ನೋಡೋಣ. ಈಗ ಮೊದಲಿಂದ ಯಾರು ಹೆಸರೇ ಹಾಕಿಲ್ಲ, ಹೆಸರಾಕಿಲ್ಲ ಅಂದ್ರೆ ನಾನು ಓದ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಮ್ ಅವರು ಶ್ರೀನಗರದಿಂದ, ರಮೇಶ್ ಬಡಿಗೇರ್ ಘಟಪ್ರಭಾ ಇಲ್ಲಿಂದ, ಮತ್ತೊಬ್ರು ಚಂದ್ರಮ್ಮ ರಾಜಗೋಪಾಲ್ ಬೇತಮಂಗ್ಲ ಕೋಲಾರ ಜಿಲ್ಲೆ, ದೀಪ ವಿಭಾ ದೀಪಕ್ ಬೆಂಗಳೂರಿನಿಂದ, ಹರೀಶ್ ಅವರು ಮಲ್ಲೇಶ್ವರಂಯಿಂದ, ರವಿಚಂದ್ರನ್ ಮಡಿಕೇರಿಯಿಂದ, ಗುರುರಾಜ ಸೋಮಯ್ಯ ಜಿ ಜ್ಞಾನಭಾರತಿಯಿಂದ, ಮತ್ತೊಬ್ಬರು ಇಷ್ಟೊಂದು ಕಳಿಸಿದ್ರೆ ನಾ ಹೇಗೆ ಓದೋದು, ಗಂಗಾಧರ ದೇಸಣಗಿ ಕಲಬುರಗಿ ಜಿಲ್ಲೆ, ಕಾವೇರಿ ನಗರದಿಂದ ರಾಘವೇಂದ್ರ ಪ್ರಜ್ವಲ್, ಮತ್ತು ಹೆಚ್ ನಾಗೇಶ್ ಶಿವಮೊಗ್ಗ, ಇವರ ಉತ್ತರ ಓ ತಪ್ಪಾಗಿದೆ ಇದು. ಮತ್ತು ಯಾರಿದು ಮಂಜುಶ್ರೀ ಧಾರವಾಡದಿಂದ, ಕಲಾ ಅರುಣ್, ಗಾಯತ್ರಿ ಚಂದ್ರಶೇಖರ್, ವಿಜ್ಞಾನನಗರದ ಹರಿಹರನ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಅನಂತ್ ಕುಮಾರ್ ಅರಸ್ ಕಡಬ ಗುಬ್ಬಿ, ಹೆಸರು ಕಳಿಸಿಲ್ಲ ಅಂದರೆ ನಾನು ಓದ್ಲಿಕ್ಕೆ ಆಗೋದಿಲ್ಲ, ವೆಂಕಟೇಶ್ ನಾಯಕ್ ಕಡೂರು ಬೀರೇನಹಳ್ಳಿಯಿಂದ, ಹೆಚ್ ಎಸ್ ಮೂರ್ತಿ, ಗೌರಿ ಬಿದನೂರು ಅಲ್ಲಿಂದ, ಯಾರಪ್ಪ ಇವರು ಗೌರಿ ಬಿದನೂರು, ಸುರೇಶ್ ಭಟ್ ಅವರ ಉತ್ತರ ಬೇರೆ ಥರ ಇದೆ, ಇದು ನಮಗೆ ಹೊಂದಿಕೆ ಆಗೋದಿಲ್ಲ. ಮತ್ತಾರು ಕಸ್ತೂರಿ ಮಡಿಕೇರಿಯಿಂದ, ಯಾರಿದು ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ, ಮತ್ತು ಯಾರಪ್ಪ ರೇಖಾ ಯಲಹಂಕ, ಉಮೇಶ್ ನಾರಾಯಣ ಸ್ವಾಮಿ ದೊಮ್ಲೂರು, ಶರಣಬಸವ ಸೀಕಲ್, ಶೋಭಾ ಹಾಸನ್, ಆಮೇಲೆ ಎಕ್ಸಂಬಾ ಪ್ರಸಾದ್ ಬಾಕಳೆ, ಶಿವಲಿಂಗಪ್ಪ ಕವಳಿ, ಮನೋಜ್ ಕವಳಿ ಇಲ್ಕಲ್, ನೇತ್ರ ಕೆಂಗೇರಿ, ಸುಮಾ ಚಿಕ್ಕಮಗಳೂರು, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡ್, ಜಗ್ಗು ಎಲ್ಲಿಂದ ಅಂತ ಗೊತ್ತಿಲ್ಲ, ಎನ್ ಜಿ ಬಸವರಾಜ್ ಚಿತ್ರದುರ್ಗ, ಯಾರಿವರು ಪ್ರತಿಭಾ ಹೆಬ್ಬಾಳ, ಇಂದುಮತಿ ನಾಯಕ್ ಹೆಬ್ರಿ, ಮಾಧವಿ ಪ್ರಸಾದ್ ಬೆಂಗಳೂರು, ಯಾರಿದು ಉದಯ ಕರ್ಕೇರ ಉಡುಪಿ, ಜಿ ಸಿ ನಾರಾಯಣ ಸ್ವಾಮಿ ಮಾಲೂರು ಕೋಲಾರ, ಗೀತಾ ಜೋಶಿ ಕಲಬುರಗಿ, ಸಿಂಧನೂರು ಸುರೇಶ್ ಬಳೂಟಗಿ, ಪುಷ್ಪ ಶಾನ್ಬಾಗ್ ಗದಗ್, ಮಮತಾ ಮೋಹನ್ ಭಟ್ನಿ ಕೇಶವಪುರ, ನುಂಕಪ್ಪ ಕಾಂಬ್ಳೆ, ಪ್ರಸನ್ನ ಮೆಲ್ಬೋರ್ನ್ ಆಸ್ಟ್ರೇಲಿಯಾ, ನಳಿನಾ ಧೀರಜ್ ಹಲಸೂರು ಬೆಂಗಳೂರು, ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಸಿದ್ದಲಿಂಗಮೂರ್ತಿ ಸಿರಿಗೆರೆ, ಜೆ ಎಸ್ ಚಂದನ ಚಿತ್ರದುರ್ಗ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ರಾಜಶೇಖರ್ ಭೂಪನಾಳ ಮಧ್ಯಪ್ರದೇಶ, ರಾಜ್ಕುಮಾರ್ ಕಾತರಕಿ ಈಶಣ್ಣ ಮತ್ತಿಗಾರಹಳ್ಳಿ, ಹೊನ್ನೂರು ಅಲಿ ಹನುಮಂತಾಪುರ, ಸುದರ್ಶನ್ ರಾಜಗೋಪಾಲ್, ವಿಜಯ್ ವಿಲ್ಸನ್ ಗಾರ್ಡನ್ನಿಂದ, ಶರತ್ ಪದ್ಮಜಾ ಬಿಡೆ, ಬಿಂದು ಪ್ರಕಾಶ್, ಮತ್ತು ವಿಜಯ್ ಕುಮಾರ್ ಮುಳೆ ಅವ್ರ ಹತ್ರ ತಪ್ಪಾಗಿದೆ, ಎನ್ ಆರ್ ಪ್ರಸಾದ್ ಅವ್ರು ಇನ್ನೂ ಟೈಪ್ ಮಾಡ್ತಾ ಇದ್ದಾರೆ ಇವಾಗ. ಇಷ್ಟು ಜನರು ಕೊಟ್ಟಿರುವಂಥ ಉತ್ತರ ಸರಿಯಾಗಿದೆ. ಏನಂದರೆ ನ್ಯಾಷನಲ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ NDRF ಅಂದರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಹೇಳಿ, ಇದು ದೇಶದಲ್ಲಿ ಎಲ್ಲೇ ಆದರೂ ಕೂಡ ಏನಾದರೂ ವಿಪತ್ತುಗಳು ಅನಿರೀಕ್ಷಿತವಾಗಿ ಆಗುವಂಥ ಯಾವುದೇ ರೀತಿಯ ತೊಂದರೆ, ಅದು ಚಂಡಮಾರುತ ಇರ್ಬೋದು, ಸುನಾಮಿ ಇರ್ಬೋದು, ಪ್ರವಾಹ, ಭೂಕಂಪ, ಭೂಕುಸಿತ, ಬಿರುಗಾಳಿ, ಹಿಮಪಾತ, ಹೀಗೆ ಏನೇ ಆದರೂ ಕೂಡ, ಅಥವಾ ಕಾರ್ಖಾನೆಗಳಲ್ಲಿ ಉಂಟಾಗುವಂಥ ರಾಸಾಯನಿಕ ವಿಷಾನಿಲ ಸೋರಿಕೆ, ಬೆಂಕಿ ಅವಘಡ, ರೈಲು ದುರಂತ, ದೋಣಿ ದುರಂತ, ಹೀಗೆ ಜನರ ಸಾವು ನೋವಿಗೆ ಕಾರಣ ಕಾರಣ ಆಗುವಂತಹ ಘಟನೆಗಳು ಅಥವಾ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟ, ಕಷ್ಟ ನಷ್ಟ, ಪರಿಸರ ನಾಶ ಇಂತಹ ಸಂದರ್ಭಗಳಲ್ಲಿ ಜನರ ನೆರವಿಗೆ ಬರೋದು ಯಾವುದು, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ, NDRF, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಹೇಳಿ. ಹಾಗಾಗಿ ಎಲ್ಲ ಕಡೆಗಳಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಏನೇನು ವಿಪತ್ತುಗಳು ಉಂಟಾಗುತ್ತೆ ಅಂಥ ಕಡೆಗಳಲ್ಲಿ ತಕ್ಷಣಕ್ಕೆ ಜನರ ನೆರವಿಗೆ ಬರುತ್ತೆ ರಾಷ್ಟ್ರೀಯ ನ್ಯಾಷನಲ್ NDRF, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಹೇಳಿ. ಇವರು ಎಲ್ಲ ಕಡೆಗಳಲ್ಲಿ ಕೂಡ ಎಲ್ಲ ಹಂತದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಜಿಲ್ಲೆ, ರಾಜ್ಯ, ತಾಲೂಕು ಎಲ್ಲ ಕಡೆಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಒಂದು ಟೀಮನ್ನು ಇಟ್ಕೊಂಡಿದ್ದು ತಕ್ಷಣಕ್ಕೆ ಸ್ಥಳೀಯ ತೊಂದರೆಗಳನ್ನು ಗಮನಿಸಿ ಅಲ್ಲಿಗೆ ಹೇಗೆ ಹೋಗಬೇಕು, ಅಲ್ಲಿ ಸ್ಥಿತಿಗತಿ ಏನು, ಯಾವ ರೀತಿಯ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡ್ರೆ ಅಲ್ಲಿ ನಾವು ಜನರನ್ನು ರಕ್ಷಣೆ ಮಾಡಬೇಕು, ನಮಗೆ ಏನು ಬೇಕು, ಮಾನವ ಸಂಪನ್ಮೂಲ ಬೇಕಾ, ಹಣಕಾಸು ಬೇಕಾ, ಆಹಾರ ಬೇಕಾ, ಔಷಧಿ ಬೇಕಾ, ಹೀಗೆ ಯಾವ ಥರದ ಒಂದು ಸಹಾಯ ಜನರಿಗೆ ಬೇಕು ಅನ್ನೋದನ್ನು ಗಮನಿಸಿ ತಮ್ಮದೇ ಆದಂಥ ಒಂದು ಪ್ಲ್ಯಾನ್ ಮಾಡಿಕೊಂಡು ತಕ್ಷಣ ಕಾರ್ಯಾಚರಣೆಗೆ ಇಳಿಯುತ್ತಾರೆ. ಹಾಗಾಗಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಜನರಿಗೆ ತಕ್ಷಣಕ್ಕೆ ನೆರವಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಸಮಯ 2 ಗಂಟೆ ಆಗೇ ಬಿಡ್ತು. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನು ಕೇಳೋಣ.
1: Noon. This is Akashwani and I am Valsa Williams with the Midday News. The headlines. Prime Minister Narendra Modi lays foundation stone, inaugurates and dedicates to the nation development projects worth 35,000 crore rupees in Gujarat. Says India has emerged as a global manufacturing hub, producing its own advanced train and metro coaches. Prime Minister Modi to inaugurate and address the Global FinTech Fest, GFF 2026, in Mumbai this evening. Bombay High Court refuses to quash summons issued to Congress MP Rahul Gandhi in 2019 defamation case over his remarks against Prime Minister Narendra Modi. IMD forecasts heavy rainfall over Bihar, eastern Uttar Pradesh, Odisha, West Bengal and northeastern parts of the country today. And India wins 2 gold and 1 silver at the 2026 World Para Archery Series in Ahmedabad today. Prime Minister Narendra Modi today inaugurated and laid the foundation stone for various development initiatives worth over 35,000 crore rupees in Vadodara in Gujarat. The Prime Minister dedicated to the nation 3 key sections of the Western Dedicated Freight Corridor, marking the full completion and operationalization of the freight corridor network.

ಪ್ರಯತ್ನ ಮಾಡಬೇಕೆಂದು ತಿಳಿಸ್ತಾ ಇದ್ದೀನಿ. ಯಾವ ಹಾಡುಗಳನ್ನು ಪ್ರಸಾರ ಮಾಡಲು ಸಾಧ್ಯವಿಲ್ಲ ಮತ್ತು ಹಾಡುಗಳನ್ನು ಪ್ರಸಾರ ಮಾಡಬಹುದು ಎಂಬುದನ್ನು ಅವರು ಸರಿಯಾಗಿ ಪರಿಶೀಲಿಸಬೇಕೆಂದು ಮತ್ತೊಮ್ಮೆ ನಾನು ತಿಳಿಸ್ತೀನಿ ಅಂಥೇಳಿ ನಿಮ್ಮ ಕಡೆಯಿಂದ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತೇನೆ ಅಂಥೇಳಿ ದಾಸನ್ಪುರದಿಂದ ರೋಹಿತ್ ಶರ್ಮಾ ಅವರು ತಮ್ಮ ಒಂದು ಅನಿಸಿಕೆಗಳನ್ನು ಹೇಳಿದ್ದಾರೆ. ಅದೇ ಥರ ಇನ್ನೊಬ್ಬರು ನಮಗೆ ಒಂದು ಇಮೇಲ್ ಮುಖಾಂತರ ಈಗ ತಾನೇ ಕಳಿಸಿದ್ದಾರೆ. ಇವರ ಒಂದು ಇಮೇಲ್ ಈ ಥರ ಇದೆ. ಸ್ಪಂದನ ಪ್ರತಿ ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುತ್ತಿರುವ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆ ಧನ್ಯವಾದಗಳು. ಪ್ರತಿ ಭಾನುವಾರ ಮತ್ತು ಶನಿವಾರ ಪ್ರಸಾರವಾಗುತ್ತಿರುವ ಸಂದೇಶ ನಮಗೆ, ಸಂಗೀತ ನಿಮಗೆ ಹಾಗೂ ಪ್ರತಿ ಸೋಮವಾರ ಪ್ರಸಾರವಾಗುತ್ತಿರುವ ಇಮೇಲ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ನಮಗೆ ತುಂಬ ಇಷ್ಟ ಆಯಿತು. ಆದರೆ ನೀವು ಸಂದೇಶ ಕಳಿಸಿದ ಹಾಗೂ ಮೇಲ್ ಕಳಿಸಿದ ಎಲ್ಲ ಕೇಳುಗರ ಹೆಸರುಗಳನ್ನು ಒಮ್ಮೆಲೇ ಓದಿ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಪ್ರಸಾರ ಮಾಡುತ್ತಿದ್ದೀರಿ. ಇದು ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಒಬ್ಬ ಕೇಳುಗರ ಹೆಸರು ಓದಿ ಅವರ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡದೆ ಎಲ್ಲ ಕೇಳುಗರ ನಮ್ಮ ಇಷ್ಟ ಗೀತೆಯನ್ನು ಒಟ್ಟಿಗೆ ಎಲ್ಲರ ಹೆಸರುಗಳನ್ನು ಹೇಳ್ತೀರಾ, ಅದು ಹೇಗೆ ಅಂಥೇಳಿ ಇವರು ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಇವರು ಕೆಂಪಣ್ಣ ವಡಪ್ಪಲ್ಗಲ್. ಇವರು ನಿಮ್ಮ ಸಂದೇಶ ನಮಗೆ ಅರ್ಥ ಆಯಿತು. ಪ್ರತಿ ಹಾಡಿಗೂ ನಿಮ್ಮ ಒಬ್ಬೊಬ್ಬರ ಹೆಸರನ್ನು ನಾವು ಹೇಳ್ತಾ ಹೋದರೆ ಸ್ವಲ್ಪ ಸಮಯಾವಕಾಶ ಜಾಸ್ತಿ ಬೇಕಾಗತ್ತೆ. ಸಮಯದ ಒಂದು ಅಭಾವ ಸಮಯದಲ್ಲಿ ಒಂದೇ ಹಾಡಿಗೆ ನಾಲ್ಕೈದು ಜನ ಹೆಸರನ್ನು ಹೇಳಿ ನಾವು ಒಂದೇ ಹಾಡನ್ನು ಅವ್ರ ಕೋರಿಕೆ ಅಂತ ಪ್ರಸಾರ ಮಾಡಿರಬಹುದು. ಇದರ ಬಗ್ಗೆ ನಾವು ಏನು ಮಾಡಬಹುದು ಅನ್ನೋದನ್ನು ನಾವು ಮುಂದಿನ ಒಂದು ಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ನಾವು ಮತ್ತೆ ಭೇಟಿಯಾಗಿ ನಿಮ್ಮ ಜೊತೆಗೆ ನಾವು ನಿಮ್ಮ ಒಂದು ಏನು ಅನಿಸಿಕೆ ಅಭಿಪ್ರಾಯ ಏನಿದೆ ಇದರ ಬಗ್ಗೆ ನಾವು ಮಾತನಾಡುತ್ತೇವೆ. ಇದು ಇಂದಿನ ಏನು ನಮ್ಮ ಇಮೇಲ್ ಮುಖಾಂತರ ಬಂದಿರುವಂತಹ ಎರಡು ಒಂದು ಇಮೇಲ್ಗಳು. ಇಮೇಲ್ ಕಳಿಸಿದಂತಹ ರೋಹಿತ್ ಅವ್ರಿಗೆ ಮತ್ತು ಯಾರಿವರು ಕೆಂಪಣ್ಣ ಅವ್ರಿಗೆ ಧನ್ಯವಾದಗಳು. ಮತ್ತೊಬ್ಬರು ಪದ್ಮಭೂಷಣ ಪುರಸ್ಕೃತ ಮೇರುಗಾಯಕಿ ವಾಣಿ ಜಯರಾಮ್ ಅವ್ರ ಬಗ್ಗೆ ಕೆಲವು ಗೀತೆಗಳನ್ನು ಪ್ರಸಾರ ಮಾಡಿ ಅಂಥೇಳಿ ಮಹಲಿಂಗಪ್ಪ ಜಲವಾದಿಯವರು ಕಳಿಸಿದ್ದಾರೆ. ತೀರದ ಬಯಕೆ, ನಾ ಮರೆಯಲಾರೆ ಈ ಸುದಿನ, ಬಾಡದ ಹೂವು, ಪ್ರೇಮಲೋಕ ಹೊಡೆದು ಬಾಳು, ಅನುಭವ ಹೋದಯ ದೂರ ಜೊತೆಗಾರ, ಕಳ್ಳು ವೀಣೆ ನುಡಿಯಿತು ನನ್ನ ಸೇವೆ ವೀಣ, ಸೇವೆನ ವೀಣಾ ವಾದನ, ಮನೆ ಬೆಳಗಿದ ಸೊಸೆ, ಹೀಗೆ ಒಲವ ಕರಿಗೆ ಮಾನಸ ಸರೋವರ ಹಾಡು, ಹಳೆಯದಾದರೇನು. ಇದೆಲ್ಲ ತುಂಬ ಹಳೆಯ ಹಾಡು ಅಂತ ಎಲ್ರಿಗೂ ಗೊತ್ತು. ತುಂಬ ಫೇಮಸ್ ಒಂದು ಸಾಂಗ್ ಇದು. ಬಂಗಾರದ ಜಿಂಕೆ ಈ ಜೀವನ ಈ ಹಾಡು, ಅಪರಂಜಿಯಿಂದ ಹಾಡು ತಂದ ದೇವರು ಗುಡಿ, ಈ ಚಿತ್ರದ ಶ್ರೀಕೃಷ್ಣ ಜನಿಸಿದ ಧರಿಯಲ್ಲಿ ನಿನಗಾಗಿ ನಾನು, ಇದು ಬಂಗಾರದ ಈ ಕರಗವು. ಮತ್ತು ಹೃದಯ ಪಲ್ಲವಿ ಚಿತ್ರದಿಂದ ಹೃದಯ ತುಂಬಿ ಹಾಡುವೆ, ಮತ್ತು ಉಪಾಸನೆ ಚಿತ್ರದಿಂದ ಭಾವವೆಂಬ ಅರಳಿ. ಈ ಗೀತೆಗಳನ್ನು ನೀವು ಪ್ರಸಾರ ಮಾಡಿ ವಾಣಿ ಜಯರಾಮ್ ಅವರ ಒಂದು ಪುರಸ್ಕೃತ ಏನು ಪದ್ಮಭೂಷಣ ಪುರಸ್ಕೃತ ಮೇರುಗಾಯಕಿ ಅವರ ಒಂದು ಹಾಡುಗಳನ್ನು ಪ್ರಸಾರ ಮಾಡಿ ಅಂತೇಳಿ ಇವರು ನಮಗೆ ಸಂದೇಶದ ಮೂಲಕ ತಮ್ಮ ಏನು ಕೋರಿಕೆಯನ್ನು ಸಲ್ಲಿಸಿದ್ದಾರೆ. ಸಮಯ ಸಂದರ್ಭ ನೋಡಿಕೊಂಡು ಖಂಡಿತ ಪ್ರಸಾರ ಮಾಡ್ತೀವಿ. ಯಾರು ಮಹಲಿಂಗಪ್ಪ ಜಲವಾದಿಯವರೇ. ಈಗ ಒಂದು ಹಾಡು ನಿಮಗಾಗಿ ಈಗ ಕೇಳೋಣ.

ಕೇಳಿದ್ರೆ ಒಳ್ಳೆಯ ಗೀತೆಯನ್ನು ಕೇಳಿದ್ರಲ್ಲ, ತುಂಬ ಸೊಗಸಾದಂತಹ ಗೀತೆಯನ್ನು ತಾವು ಆಲಿಸಿದ್ರಿ. ಈ ಭೋಪಾ ವೆಂಕಟೇಶ್ ಅವರು ನಮ್ಮ ಸ್ಪಂದನ ವಿಭಾಗಕ್ಕೆ ಒಂದು ಪತ್ರವನ್ನು ಬರೆದು ಈ ಥರ ತಿಳಿಸ್ತಾ ಇದ್ದಾರೆ. ನಿಲಯದ ನಿರ್ದೇಶಕರಿಗೆ ಹಾಗೂ ಸ್ಪಂದನ ನಡೆಸಿಕೊಡುವಂತಹ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು. ನಿಮ್ಮ ನಿಲಯದಿಂದ ಈ ಕಾರ್ಯಕ್ರಮಗಳು, ಏನು ದಿನ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಒಂದು ರೀತಿಯಲ್ಲಿ ನಮಗೆ ಇಷ್ಟ ಆಗ್ತಾ ಇದೆ. ವಿಶೇಷವಾಗಿ ಸ್ಪಂದನ ಕಾರ್ಯಕ್ರಮಕ್ಕೆ ಪತ್ರ ಬರೆದು ಪತ್ರ ಸಂಸ್ಕೃತಿಯನ್ನು ಬೆಳೆಸಿ ನೀವು ಮತ್ತೆ ಈ ಒಂದು ಪತ್ರಾಧಾರಿತ ಕಾರ್ಯಕ್ರಮ ನಡೆಸ್ತಾ ಇರುವುದು ನಮಗೆ ತುಂಬ ಒಂದು ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಅಂಥೇಳಿ ಇವರು ತನ್ನ ಏನು ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಮೆಚ್ಚಿನ ಚಿತ್ರಗೀತೆಗಳಿಗೆ ಸರಿಯಾದ ವಿಳಾಸದೊಂದಿಗೆ 8 ಪತ್ರಗಳನ್ನು ಈ ಹಿಂದೆ ಬರೆದಿದ್ದೆ, ಆದರೆ ಇದುವರೆಗೂ

0: ನಾನು ಏನು ಬರೆದಂತಹ ಒಂದು ಬರೆದು ನಿಮಗೆ ಮನವಿ ಪತ್ರದ ಮುಖಾಂತರ ಕೋರಿಕೆಯನ್ನು ಸಲ್ಲಿಸಿದಂತಹ ಒಂದು ಚಿತ್ರಗೀತೆಯು ಇದುವರೆಗೆ ಪ್ರಸಾರ ಆಗ್ತಾ ಇಲ್ಲ, ಯಾವಾಗ ನೀವು ಪ್ರಸಾರ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಭೋಪ ವೆಂಕಟೇಶ್ ಅವರೇ, ನಾವು ಪ್ರತಿ ಸೋಮವಾರ ಪತ್ರಾಧಾರಿತ ಹಾಗೂ ಇಮೇಲ್ ಆಧಾರಿತ ಏನು ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ನಿಮ್ಮ ಒಂದು ಏನು ಪತ್ರಗಳನ್ನು ಕೂಡ ನಾವು ಓದಿ ಆ ಒಂದು ಗೀತೆಗಳನ್ನು, ನಿಮ್ಮ ಒಂದು ಏನು ಕೋರಿಕೆ ಗೀತೆಗಳನ್ನು ಕೂಡ ಪ್ರಸಾರ ಮಾಡಿದ್ದೀವಿ. ನೀವು ಆ ಸಮಯದಲ್ಲಿ ನಿಮ್ಮ ಒಂದು ಕೋರಿಕೆ ಗೀತೆಯನ್ನು ಕೇಳದೇ ಇರಬಹುದು, ಮತ್ತೊಮ್ಮೆ ಆ ಗೀತೆಯನ್ನು ನಾವು ಪ್ರಸಾರ ಮಾಡಿದ್ದೀವಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಖಾತ್ರಿಪಡಿಸ್ಕೊಂಡು ಮುಂದಿನ ಸ್ಪಂದನಾ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಏನು ಕೋರಿಕೆಯ ಬಗ್ಗೆ, ಚಿತ್ರಗೀತೆಯ ಬಗ್ಗೆ ನಾವು ನಿಮ್ಮೊಂದಿಗೆ ಮಾತನಾಡ್ತೀವಿ. ಕೇಳಿದ್ರೆ ಈಗ ತಾನೇ ಇನ್ನೊಂದು ಇಮೇಲ್ ನಮಗೆ ಬಂದು ತಲುಪಿದೆ. ಇವರು ಚಿಕ್ಕ ತಿರುಪತಿಯಿಂದ ಪ್ರಕಾಶ್ ಶ್ಯಾಮ್ಲಾ ಅವರು. ತಾವು ಸ್ಪಂದನಾ ಕಾರ್ಯಕ್ರಮ ನಡೆಸ್ತಾ ಇರೋದು ತುಂಬ ಸಂತೋಷ, ನಮ್ಮ ಏನು ಪ್ರಶ್ನೆಗಳಿಗೆ ನೀವು ಸ್ಪಂದಿಸ್ತಾ ಇರೋದು ತುಂಬಾ ನಮಗೆ ಖುಷಿ ತಂದಿದೆ. ಹಾಗೆಯೇ ನೀವು ಒಂದಿನ ಇಮೇಲನ್ನು ತಾವು ತಗೊಳ್ಳಿ, ಒಂದಿನ ಮಾಮೂಲಿ ಏನು ಪತ್ರಗಳನ್ನು ಆಧಾರಿತ ಒಂದು ಗೀತೆಗಳನ್ನು ಕೂಡ ತಗೊಳ್ಳಿ ಅಂಥೇಳಿ ಇವರು ಒಂದು ಸಣ್ಣ ಸಲಹೆಯನ್ನು ನಮ್ಗೆ ಕೊಟ್ಟಿದ್ದಾರೆ. ಅಂದರೆ ನಮ್ಗೆ ಅರ್ಥ ಆಯಿತು, ಒಂದಿನ ಇಮೇಲ್ ಆಧಾರಿತ ತಗೊಳ್ಳಿ, ಮತ್ತೊಂದು ದಿನ ಪತ್ರಾಧಾರಿತ, ಹೀಗೆ ದಿನ ಬಿಟ್ಟು ದಿನ ಏನು ಒಂದೇ ದಿನ ಪತ್ರಾಧಾರಿತನೇ ಅಥವಾ ಇಮೇಲ್ ಆಧಾರಿತನೇ ಅಲ್ಲದೆ ಒಂದು ದಿನ ಮಾತ್ರ ಪತ್ರಾಧಾರಿತ, ಇನ್ನೊಂದು ದಿನ ಇಮೇಲ್ ಆಧಾರಿತ, ಈ ಥರ ನೀವು ಗೀತೆಗಳನ್ನು ಪ್ರಸಾರ ಮಾಡಿ ಅಂಥೇಳಿ ಇವರು ತಮ್ಮ ಸಲಹೆಯನ್ನು ನಮಗೆ ಇಮೇಲ್ ಮುಖಾಂತರ ಕಳಿಸಿದ್ದಾರೆ. ಚಿಕ್ಕ ತಿರುಪತಿಯಿಂದ ಪ್ರಕಾಶ್ ಶ್ಯಾಮ್ಲಾ ಅವರು. ಆಯಿತು ಪ್ರಕಾಶ್ ಶ್ಯಾಮ್ಲಾ ಅವರೇ, ನಿಮ್ಮ ಒಂದು ಏನು ಕೋರಿಕೆಯಂತೆ ನಾವು ಅದರ ಬಗ್ಗೆ ಕೂಡ ಯೋಚನೆ ಮಾಡ್ತೀವಿ. ಇದು ಇಂದಿನ ಸ್ಪಂದನ ಕಾರ್ಯಕ್ರಮ ಆಗುತ್ತೆ. ಕೇಳುಗ್ರೆ ನೀವು ನಮಗೆ ದಿನ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ನಾವು ವಾರದ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರಸಾರವಾಗುವಂತಹ ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಇಮೇಲ್ ಮುಖಾಂತರ ನಿಮ್ಮ ಸಲಹೆ ಸೂಚನೆಗಳನ್ನು ನಮಗೆ ನೀಡಬಹುದು. ನಮ್ಮ ಇಮೇಲ್ ವಿಳಾಸ ಹೀಗಿದೆ, kannadavividhabharati@gmail.com. ಮತ್ತೊಮ್ಮೆ kannadavividhabharati@gmail.com. ಮತ್ತು ನಮ್ಮ ಪತ್ರದ ವಿಳಾಸ, ನಿಲಯದ ನಿರ್ದೇಶಕರು, ಸ್ಪಂದನ ವಿಭಾಗ, ವಿವಿಧ ಭಾರತಿ ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು 56001. ಈ ವಿಳಾಸಕ್ಕೆ ನೀವು ನಿಮ್ಮ ಸಲಹೆ ಸೂಚನೆಗಳನ್ನು ನಮಗೆ ಬರೆದು ಕಳಿಸಬಹುದು. ಈಗ ಪ್ರದೇಶ ಸಮಾಚಾರ, ಸಮಯ 2:30 ಆಗುತ್ತಲೇ ಇದೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು: ಕ್ವಾಂಟಮ್ ಸಿಟಿ ನಿರ್ಮಾಣಕ್ಕೆ ಜಾಗತಿಕ ತಂತ್ರಜ್ಞಾನ ಕ್ಷೇತ್ರದ ನಾಯಕರಿಗೆ ಆಹ್ವಾನ ನೀಡಿದ ರಾಜ್ಯ ಸರ್ಕಾರ. ಎರಡನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ಮುಖ್ಯಮಂತ್ರಿ ಭೇಟಿ, ರೈತರು ವರ್ತಕರೊಂದಿಗೆ ಮಾತುಕತೆ. 8ನೇ ದಿನಕ್ಕೆ ಕಾಲಿಟ್ಟ ಬಳ್ಳಾರಿ ಚಲೋ ಪಾದಯಾತ್ರೆ, ಸಮಾವೇಶಕ್ಕೆ ಅನುಮತಿ ನಿರಾಕರಿಸಿದ ಜಿಲ್ಲಾಡಳಿತ. ಹಾಗೂ ಮಂಗಳೂರು ಕಾರಾಗೃಹದ ವಿಚಾರಣಾಧೀನ ಕೈದಿಗಳಲ್ಲಿ ಸ್ಮಾರ್ಟ್ಫೋನ್ ಪತ್ತೆ, ಪ್ರಕರಣ ದಾಖಲು. ರಾಜ್ಯದ ಪ್ರಸ್ತಾವಿತ ಕ್ವಾಂಟಮ್ ಸಿಟಿಯನ್ನು ಸಂಶೋಧನೆ, ನಾವೀನ್ಯತೆ ಮತ್ತು ಜಾಗತಿಕ ಮಟ್ಟದ ತಂತ್ರಜ್ಞಾನ ಸಹಭಾಗಿತ್ವದ ಪ್ರಮುಖ ಕೇಂದ್ರವಾಗಿ ರೂಪಿಸಲು ಜಾಗತಿಕ ತಂತ್ರಜ್ಞಾನ ಕಂಪನಿಗಳು, ನವೋದ್ಯಮಗಳು, ಹೂಡಿಕೆದಾರರು ಹಾಗೂ ಸಂಶೋಧಕರು ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಬಾಹ್ಯಾಕಾಶ, ಮೊಬಿಲಿಟಿ ಮತ್ತು ಡ್ರೋನ್ ಕ್ಷೇತ್ರಗಳ ಉನ್ನತ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನ ಕಂಪನಿಗಳು ರಾಜ್ಯದಲ್ಲಿ ತಮ್ಮ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು, ಪರೀಕ್ಷಿಸಲು, ಉತ್ಪಾದಿಸಲು ಮತ್ತು ವಾಣಿಜ್ಯ ಮಟ್ಟದಲ್ಲಿ ವಿಸ್ತರಿಸಲು ಅನುಕೂಲಕರ ವಾತಾವರಣ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಕರ್ನಾಟಕ ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ 2025-30 2033ರ ವೇಳೆಗೆ ಭಾರತದ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ %50 ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ %5 ಪಾಲು ಪಡೆಯುವುದು, $3 billion ಹೂಡಿಕೆ ಆಕರ್ಷಿಸುವುದು ಹಾಗೂ 50,000 ವೃತ್ತಿಪರರಿಗೆ ತರಬೇತಿ ನೀಡುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ದುಂಡುಮೇಜಿನ ಸಭೆಯಲ್ಲಿ ಇಸ್ರೋ ಮಾಜಿ ಅಧ್ಯಕ್ಷ ಡಾ ಎಸ್ ಸೋಮನಾಥ್, ದಕ್ಷಿಣ ಭಾರತದಲ್ಲಿನ ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಡ್ಸ್ಮನ್ ಸೇರಿದಂತೆ ಹೂಡಿಕೆದಾರರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಬರ ಪರಿಶೀಲನೆ ಮುಂದುವರೆದಿದ್ದು, ಎರಡನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಣೆಗೆ ಅರ್ಹತೆ ಪಡೆದಿವೆ. ಶೀಘ್ರವೇ ಈ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲು ನಿರ್ಧರಿಸಿರುವುದಾಗಿ ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ 200 ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲ್ಪಡುವ ಪರಿಸ್ಥಿತಿ ಇದ್ದು, ಕರಾವಳಿ ಪ್ರದೇಶ ಹೊರತುಪಡಿಸಿ ಉಳಿದೆಡೆ ಬರಗಾಲವಿದೆ ಎಂದು ಹೇಳಿದ್ದಾರೆ. ಕೆಲ ತಾಲೂಕುಗಳನ್ನು ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದೆ ಎಂಬ ಆರೋಪವನ್ನು ಅವರು ತಳ್ಳಿಹಾಕಿದ್ದಾರೆ. ಈಗಾಗಲೇ ಘೋಷಿಸಿರುವ ಪಟ್ಟಿಯಲ್ಲಿ ವಿರೋಧ ಪಕ್ಷದ ಶಾಸಕರಿರುವ ತಾಲೂಕುಗಳೂ ಇವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ನಿಯಮಗಳಡಿ ಬರ ಪ್ರದೇಶಗಳನ್ನು ಘೋಷಣೆ ಮಾಡಲಾಗಿದೆಯೇ ಹೊರತು ರಾಜ್ಯ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನೈಸ್ ನಿವೇಶನ ಹಂಚಿಕೆ ವಿಚಾರದಲ್ಲಿ ಯಾರಿಗೂ ವೈಯಕ್ತಿಕ ಲಾಭ ಮಾಡಿಕೊಡುವ ಉದ್ದೇಶವಿಲ್ಲ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ದಿಢೀರ್ ಭೇಟಿ ನೀಡಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ತೆಂಗು ಬೆಳೆಗಾರರು, ವರ್ತಕರು ಹಾಗೂ ಮಂಡಿ ಮಾಲೀಕರ ಜೊತೆ ಮಾತುಕತೆ ನಡೆಸಿ ಸಮಸ್ಯೆ ಆಲಿಸಿದರು. ಎಪಿಎಂಸಿಯಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನು ತಕ್ಷಣದಿಂದಲೇ ನಿಲ್ಲಿಸುವಂತೆ ಸೂಚಿಸಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ಅನುಸರಿಸುತ್ತಿರುವವರನ್ನು ಬಂಧಿಸಿ ಪ್ರಕರಣ ದಾಖಲಿಸುವಂತೆ ತಿಳಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರು ಹಾಗೂ ವ್ಯಾಪಾರಿಗಳಿಗೆ ನ್ಯಾಯ ದೊರಕಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ರಾಜ್ಯದ ಎಲ್ಲಾ ಎಪಿಎಂಸಿ ಮಾರುಕಟ್ಟೆಗಳಿಗೆ ಸಚಿವರು ಭೇಟಿ ನೀಡಿ ಪರಿಶೀಲಿಸಿ ರೈತರಿಗೆ ಹಾಗೂ ವರ್ತಕರಿಗೆ ನ್ಯಾಯ ಒದಗಿಸಬೇಕು ಎಂದು ಹೇಳಿದ್ದಾರೆ. ವರ್ತಕರಿಂದ ಹೆಚ್ಚು ಹಣ ವಸೂಲಿ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರೈತರಿಂದ ನೇರ ಖರೀದಿ ವೇಳೆ ತೂಕ ಮೋಸ ಆಗದಂತೆ ಕ್ರಮ ವಹಿಸಬೇಕು ಎಂದು ಎಪಿಎಂಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಳಗಾವಿಯ ಜೀವರ್ಗಿ ತಾಲೂಕಿನ ಇಟ್ಟನಹಳ್ಳಿ ಗ್ರಾಮದ ರೈತರ ಬೆಳೆ ವಿಮೆಗೆ ಪಾವತಿಸಿದ್ದ ಹಣವನ್ನು ಡಿಸಿಸಿ ಬ್ಯಾಂಕಿಗೆ ಪಾವತಿ ಮಾಡದ ಹಿನ್ನೆಲೆಯಲ್ಲಿ 93 ರೈತರ ವಿಮೆ ತಿರಸ್ಕೃತಗೊಂಡಿದೆ. ನಿರ್ಲಕ್ಷ್ಯ ತೋರಿರುವ ಸೊಸೈಟಿ ಕಾರ್ಯದರ್ಶಿ ವಜಾಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಇಟ್ಟನಹಳ್ಳಿ ಗ್ರಾಮದ ರೈತ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಬೆಳೆ ವಿಮೆ ತಿರಸ್ಕೃತಗೊಂಡಿರುವುದರ ಬಗ್ಗೆ ಅಳಲು ತೋಡಿಕೊಂಡರು. ಈ ವೇಳೆ ರೈತರು ಹಣ ಪಾವತಿ ಮಾಡಿರುವ ಪಟ್ಟಿ ಪರಿಶೀಲಿಸಿದ ಮುಖ್ಯಮಂತ್ರಿ ಕೂಡಲೇ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳನ್ನು ವಜಾಗೊಳಿಸುವಂತೆ ಆದೇಶಿಸಿದ್ದಾರೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳಿಂದ ತಮಿಳುನಾಡಿಗೆ ಬಿಡುಗಡೆ ಮಾಡಲಾಗುತ್ತಿರುವ ಕಾವೇರಿ ನೀರಿನ ಪ್ರಮಾಣವನ್ನು 57% ಕಡಿತಗೊಳಿಸಲಾಗಿದೆ. ಮಳೆಯ ಪ್ರಮಾಣ ಇಳಿಮುಖವಾದ ಹಿನ್ನೆಲೆಯಲ್ಲಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಕೊಡಗಿನಲ್ಲಿ ಮಳೆ ಸಂಪೂರ್ಣವಾಗಿ ನಿಂತಿದ್ದು ಜಲಾಶಯಕ್ಕೆ ಬರುತ್ತಿದ್ದ ನೀರಿನ ಪ್ರಮಾಣದಲ್ಲಿ ಇಳಿಕೆ ಕಂಡುಬಂದಿದೆ. 124.80 ಅಡಿ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ 106.84 ಅಡಿಗಳಷ್ಟಿದೆ. ಒಳಹರಿವು 2,511 ಕ್ಯೂಸೆಕ್ ಇದ್ದು ಹೊರಹರಿವು 4,800 ಕ್ಯೂಸೆಕ್ ಆಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬಳ್ಳಾರಿ ಚಲೋ ಪಾದಯಾತ್ರೆ 8ನೇ ದಿನವಾದ ಇಂದು ಸಂಡೂರು ತಾಲೂಕಿನ ಹಳೆ ದರೋಜಿ ಗ್ರಾಮದಿಂದ ಆರಂಭವಾಗಿದೆ. ಪಾದಯಾತ್ರೆಗೂ ಮುನ್ನ ನಾಡೋಜ ಬುರ್ರಕಥಾ ದರೋಜಿ ಈರಮ್ಮ ಅವರ ಸ್ಮಾರಕಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ನಮನ ಸಲ್ಲಿಸಿದರು. ಪಾದಯಾತ್ರೆಯಲ್ಲಿ ಪಕ್ಷದ ಮುಖಂಡರಾದ ಅಶ್ವಥ್ ನಾರಾಯಣ್, ಬಿ ಶ್ರೀರಾಮಲು, ಜಿ ಜನಾರ್ದನ ರೆಡ್ಡಿ, ಸಿಟಿ ರವಿ ಸೇರಿದಂತೆ ಹಲವರು ಕಾರ್ಯಕರ್ತರೊಂದಿಗೆ ಹೆಜ್ಜೆ ಹಾಕಿದರು. 10 ದಿನಗಳ ಬಳ್ಳಾರಿ ಚಲೋ ಪಾದಯಾತ್ರೆಯ ಬಳಿಕ ಬಳ್ಳಾರಿಯಲ್ಲಿ ಬಿಜೆಪಿ ನಡೆಸಲು ಉದ್ದೇಶಿಸಿದ್ದ ಬೃಹತ್ ಸಮಾವೇಶಕ್ಕೆ ಅನುಮತಿ ನೀಡಲು ಜಿಲ್ಲಾಡಳಿತ ನಿರಾಕರಿಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಬಳ್ಳಾರಿ ಜಿಲ್ಲಾಡಳಿತ ಸರ್ಕಾರದ ಒತ್ತಡಕ್ಕೆ ಮಣಿದು ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಸೆಪ್ಟೆಂಬರ್ 10 ಬಳ್ಳಾರಿಯಲ್ಲಿ ಸಮಾವೇಶ ನಡೆಸಲು ಬಿಜೆಪಿ ಜಿಲ್ಲಾಡಳಿತದಿಂದ ಅನುಮತಿ ಕೋರಿತ್ತು. ಕಾರ್ಯಕ್ರಮದಲ್ಲಿ ಸುಮಾರು 50,000 ಮಂದಿಯನ್ನು ಆಹ್ವಾನಿಸಲು ನಿರ್ಧರಿಸಲಾಗಿತ್ತು. ಮಂಗಳೂರು ಕಾರಾಗೃಹದಲ್ಲಿ ವಿಚಾರಣಾಧೀನ ಖೈದಿಗಳು ಸ್ಮಾರ್ಟ್ಫೋನ್ ಬಳಸುತ್ತಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಮಂಗಳೂರಿನಲ್ಲಿರುವ ಜಿಲ್ಲಾ ಕಾರಾಗೃಹದ ಎ ಬ್ಲಾಕ್ ಮೇಲೆ ದಿಢೀರ್

0: ದಾಳಿ ನಡೆಸಿದ ಪೊಲೀಸರು ಖೈದಿಗಳ ಬಳಿ ಇದ್ದ 10 ಸ್ಮಾರ್ಟ್ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೈಲಿನೊಳಗೆ ನಿಷೇಧಿತ ಮೊಬೈಲ್ ಬಳಕೆಯಾಗುತ್ತಿರುವ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 3,508 ಆಂಬ್ಯುಲೆನ್ಸ್ ಸಿಬ್ಬಂದಿ ಸಾಮೂಹಿಕ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಆಂಬ್ಯುಲೆನ್ಸ್ ಸೇವೆಯಲ್ಲಿನ ಬಿಕ್ಕಟ್ಟಿಗೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಪುಟಗಟ್ಟಲೆ ಜಾಹೀರಾತು ನೀಡುವ ಸರ್ಕಾರಕ್ಕೆ 108 ಸಿಬ್ಬಂದಿಗೆ ನ್ಯಾಯ ನೀಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಸಿಬ್ಬಂದಿಯ ಬೇಡಿಕೆ ಈಡೇರಿಕೆಗೆ ಕುರಿತಂತೆ ಸರ್ಕಾರ ಮೌನ ವಹಿಸಿರುವ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಹಾಗೂ ಅಪೌಷ್ಟಿಕತೆ ನಿವಾರಣೆಗೆ ರಾಗಿ ಮಾಲ್ಟ್ ಉತ್ತಮ ಆಹಾರವಾಗಿದ್ದು ವಿದ್ಯಾರ್ಥಿಗಳ ಕ್ರಿಯಾಶೀಲತೆಗೆ ಸಹಕಾರಿಯಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಬಾಲಕರ ಶಾಲೆಯಲ್ಲಿ ಅನ್ನಪೂರ್ಣ ಬೆಳಗಿನ ಪೌಷ್ಟಿಕ ಆಹಾರ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾ ವಾಸಂತಿ ಅಮರ್, ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಮೇಶ್ ಉಪಸ್ಥಿತರಿದ್ದರು. ಗಣೇಶೋತ್ಸವದ ಹೆಸರಿನಲ್ಲಿ ನಿಯಮ ಉಲ್ಲಂಘಿಸುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ನೂತನ ಪೊಲೀಸ್ ಆಯುಕ್ತ ಭೂಷಣ್ ಭೋರಸೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಗಣೇಶ ಹಬ್ಬದ ಸೌಹಾರ್ದತಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮೈಸೂರು ದಸರಾ ಮಾದರಿಯಲ್ಲಿ ಹುಬ್ಬಳ್ಳಿಯ ಗಣೇಶೋತ್ಸವವು ಖ್ಯಾತಿಗಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ವಾಂಟಮ್ ಸಿಟಿ ನಿರ್ಮಾಣಕ್ಕೆ ಜಾಗತಿಕ ತಂತ್ರಜ್ಞಾನ ಕ್ಷೇತ್ರದ ನಾಯಕರಿಗೆ ಆಹ್ವಾನ ನೀಡಿದ ರಾಜ್ಯ ಸರ್ಕಾರ. ಎರಡನೇ ಹಂತದಲ್ಲಿ 25 ತಾಲೂಕುಗಳು ಬರಪೀಡಿತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ಮುಖ್ಯಮಂತ್ರಿ ಭೇಟಿ, ರೈತರು ವರ್ತಕರೊಂದಿಗೆ ಮಾತುಕತೆ. ಎಂಟನೇ ದಿನಕ್ಕೆ ಕಾಲಿಟ್ಟ ಬಳ್ಳಾರಿ ಚಲೋ ಪಾದಯಾತ್ರೆ, ಸಮಾವೇಶಕ್ಕೆ ಅನುಮತಿ ನಿರಾಕರಿಸಿದ ಜಿಲ್ಲಾಡಳಿತ. ಹಾಗೂ ಮಂಗಳೂರು ಕಾರಾಗೃಹದ ವಿಚಾರಣಾಧೀನ ಖೈದಿಗಳಲ್ಲಿ ಸ್ಮಾರ್ಟ್ಫೋನ್ ಪತ್ತೆ, ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ.

ಸಮಯ ಆಗಿದೆ 2:41:25. ಕೇಳ್ತಾ ಇದ್ರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಚಿತ್ರತಾನ ಕಾರ್ಯಕ್ರಮ ಈಗ ಶುರುವಾಗುತ್ತೆ. ಚಿತ್ರತಾನ ಕಾರ್ಯಕ್ರಮ ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂಥ ಅವಕಾಶ. ಒಂದು ಮೊಟ್ಟೆಯ ಕಥೆಯ ಚಿತ್ರದ ಗೀತೆಗಳನ್ನು ಕೇಳ್ತಾ ಹೋಗೋಣ. ಒಂದು ಮೊಟ್ಟೆಯ ಕಥೆ, ಈ ಸಿನಿಮಾದ ಸ್ಟೋರಿ ನಮಗೆಲ್ಲ ಗೊತ್ತೇ ಇದೆ. ಸಿನಿಮಾದಲ್ಲಿ ಅಂದರೆ ಮದುವೆ ಆಗಬೇಕಾ ಅಂತ ಹೇಳಿ ಹುಡುಗಿನ ಹುಡುಕ್ತಾ ಇರಬೇಕಾದ್ರೆ ಮದುವೆ ಮಾಡಿಕೊಳ್ಳುವವರು ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಅನ್ನುವುದನ್ನು ಒಂದು ರೀತಿ ನಗ್ನಗ್ತಾನೆ ಕಾಮಿಡಿಯಾಗಿ ಹೇಳ್ತಾನೆ. ತಲೆಯಲ್ಲಿ ಕೂದಲು ಇಲ್ಲದೇ ಇರುವಂಥವರು ಅನುಭವಿಸುವಂಥ ಕಷ್ಟ, ಮುಜುಗರ ಇವೆಲ್ಲವನ್ನು ಕೂಡ ಸಿನಿಮಾದಲ್ಲಿ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ. ಕೆಲವೊಂದು ಸಲ ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ

ಅನ್ನುವಂಥದ್ದನ್ನು ಕೂಡ ಬಹಳ ಸೊಗಸಾಗಿ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ. ಒಂದು ಮೊಟ್ಟೆಯ ಕಥೆ ಸಿನಿಮಾದಲ್ಲಿ, ಮಂಗಳೂರು ಭಾಷೆ, ಅಲ್ಲಿಯ ವಾತಾವರಣ, ಅಲ್ಲಿಯ ಲೊಕೇಶನ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಭವಿಷ್ಯವನ್ನು ಹೇಳುವವರ ಕುರಿತಾದಂಥ ಒಂದು ನಂಬಿಕೆ, ಹಾಗೆಯೇ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಎಷ್ಟು ಮುಖ್ಯ ಅನ್ನೋದನ್ನು ಸಿನಿಮಾ ಬಹಳ ಚೆನ್ನಾಗಿ ನಮಗೆ ಹೇಳಿಕೊಡುತ್ತೆ. ನಿರ್ದೇಶಕನಾಗಿ ನಟನಾಗಿ ರಾಜ್ ಬಿ ಶೆಟ್ಟಿಯವರ ಅಭಿನಯ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಕೂಡ ಅವ್ರಿಗೂ ಕೂಡ ಅದೇ ರೀತಿಯ ಒಂದು ಏನು ಇರೋದ್ರಿಂದ ಒಂದು ಪಾತ್ರವಾಗಿ ನಿರ್ದೇಶಕನಾಗಿ ನಟನಾಗಿ ರಾಜ್ ಬಿ ಶೆಟ್ಟಿಯವರ ಬದುಕು ಸಿನಿಮಾದಲ್ಲಿ ಕಥೆಯ ಮೂಲಕ, ಈ ಜಗತ್ತಿನಲ್ಲಿ ಯಾರು ಕೂಡ ಪರಿಪೂರ್ಣರಲ್ಲ. ಬೇರೆಯವರು ಚೆನ್ನಾಗಿದ್ದಾರೆ, ಅವ್ರ ಜೀವನ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಒಂದು ಸಲ ನಾವು ನಿಜವಾಗ್ಲೂ ನೋಡಿದಾಗ ಇಷ್ಟು ಸಲ ಅನಿಸುತ್ತೆ, ಓ ನಮ್ಮ ಪರಿಸ್ಥಿತಿನೇ ಪರವಾಗಿಲ್ಲಪ್ಪ, ಅವ್ರಿಗಿಂತ ನಮ್ಮದೇ ಬೆಟರ್ ಅಂತ ಹೇಳುವ ಹಾಗೆ ಒಂದು ತೆಳು ಹಾಸ್ಯದಿಂದ ಮನಸ್ಸಿನಲ್ಲಿ ಉಳಿಯುವಂಥ ಸಿನಿಮಾ ಒಂದು ಮೊಟ್ಟೆಯ ಕಥೆ. ಈ ಒಂದು ಸಿನಿಮಾದ ಹಾಡುಗಳನ್ನು ನಾವು ಕೇಳ್ತಾ ಹೋಗೋಣ ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದು ಮೊಟ್ಟೆಯ ಕಥೆ ಚಿತ್ರದ ಹಾಡುಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 3:15 ಸೆಕೆಂಡ್ಗಳು. ಇನ್ನೀಗ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ.

ಸಮಯ ಆಗಿದೆ 4:20 ಮಂಗಳವಾರದ ಸಂಜೆಯ ಈ ಕಾರ್ಯಕ್ರಮ ಪರಿಮಳ. ಸಂಜೆಯ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬನ್ನಿ, ಚಂದದ ಹಾಡುಗಳು ಮಾತು ಮತ್ತು ಕಾರ್ಯಕ್ರಮದಲ್ಲಿ ಹಾಡುಗಳ ಜೊತೆಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಸಾಗೋಣ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಹಾಗೆ ಸಂಗೀತಕ್ಕೆ ತೀರಾ ಹತ್ತಿರದ ಸಂಬಂಧ. ಸಿನಿಮಾ ನೋಡುವ ಮಾಧ್ಯಮ ಆದರೂ ಅಲ್ಲಿ ಬರುವ ಪಾತ್ರಗಳು, ಹೇಳುವ ಮಾತು, ಕಟ್ಟಿಕೊಡುವಂತಹ ಸನ್ನಿವೇಶ, ಆಲೋಚನೆಯ ಹಿಂದೆ ಕಥೆ ಇರಲೇಬೇಕು, ಅದೇ ಚಿತ್ರಕಥೆ. ಹಾಗೆ ಹಾಡುಗಳು ಕೂಡ ಬೇಕೇ ಬೇಕು. ಬಹಳಷ್ಟು ಸಿನಿಮಾಗಳಲ್ಲಿ ಸಿನಿಮಾಗೆ ಅಂತಲೇ ಹಾಡು ಬರಿತಾ ಇದ್ದಂತಹ ಚಿತ್ರ ಸಾಹಿತಿಗಳು ಸಾಕಷ್ಟು ಜನ ಇದ್ದರು. ಚಿವುದೇಶಂಕರ್ ಅವರು, ಆರ್ ಎನ್ ಜೆ ಗೋಪಾಲ್, ವಿಜಯ ನರಸಿಂಹ, ಮಹದೇವ್ ಬಣಕಾರ್, ಹುಣಸೂರು ಕೃಷ್ಣಮೂರ್ತಿ, ಸೌರತ್ ಅಶ್ವಥ್ ಸೇರಿದ ಹಾಗೆ ನಮ್ಮ ಕನ್ನಡದ ಕವಿಗಳು ಅಂತಲೇ ಹೆಸರಾಗಿರುವಂಥ ಕುವೆಂಪು, ಬೇಂದ್ರೆ, ಜಿ ಎಸ್ ಶಿವರುದ್ರಪ್ಪ, ವಿ ಸಿ, ಎಚ್ ಎಸ್ ವೆಂಕಟೇಶ್ ಮೂರ್ತಿ, ನಿಸಾರ್ ಅಹಮದ್ ಸೇರಿದ ಹಾಗೆ ಅನೇಕ ಕವಿಗಳ ಹಾಡುಗಳನ್ನು ಸಿನಿಮಾದಲ್ಲಿ ಬಳಸಿಕೊಳ್ಳಲಾಗಿದೆ. ಈ ಬಗ್ಗೆ ಒಂದಷ್ಟು ಮಾತಾಡ್ತಾ ಚಂದದ ಹಾಡುಗಳು ನಿಮ್ಮ ಜೊತೆಯಾಗುತ್ತೆ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ. ಕೇಳ್ತಾನೇ ಇರಿ, ನಮ್ಮ ಜೊತೆಯಾಗಿರಿ. ವಿವಿಧ ಭಾರತಿ ನಿಮ್ಮ ನಿತ್ಯದ ಸಂಗಾತಿ.

ಗಲಾಟೆ ಚಿತ್ರದಾಗಿದೆ ಅನ್ನ ಕೇಳಿದ್ರಿ. ಕವಿರಾಜ್ ಅವರು ಬರೆದದ್ದು, ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಇತ್ತು, ಅನುರಾಧ ಭಟ್ ಮತ್ತು ಸಂತೋಷ್ ಅವರ ಧ್ವನಿಯಲ್ಲಿದ್ದ ಗೀತೆ ಇದಾಗಿತ್ತು. ಪರಿಮಳ ಕಾರ್ಯಕ್ರಮದಲ್ಲಿ ಕವಿಗಳ ಹಾಡುಗಳನ್ನು ಸಿನಿಮಾದಲ್ಲಿ ಬಳಸಿರೋ ಬಗ್ಗೆ ಒಂದೆರಡು ಮಾತುಗಳನ್ನು ಆಳ್ತಾ ಚಂದದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಹೌದು, ಸಾಹಿತಿಗಳ ಹಾಡುಗಳನ್ನು ಸಾಕಷ್ಟು ಸಿನಿಮಾಗಳಲ್ಲಿ ಅಳವಡಿಸಿಕೊಂಡಿರುವ ಬಗ್ಗೆ ಈ ಹಿಂದೆ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆಯವ್ರ ಕಡೆಯಿಂದ ನೀವು ತಿಳ್ಕೊಂಡಿದ್ದೀರಾ. ನಮಗೆಲ್ಲ ಗೊತ್ತಿರುವ ಹಾಗೆ 1963 ಬಂದ ಸಿನಿಮಾ ಕುಲವಧು, ಅದರಲ್ಲಿ ಜಿ ಕೆ ವೆಂಕಟೇಶ್ ಅವರ ಕನ್ನಡ ಕವಿಗಳ ಗೀತೆಗಳನ್ನು ಬೆಳ್ಳಿ ತೆರೆಗೆ ಅಳವಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆಗ ಕವಿ ಬೇಂದ್ರೆ ಅವರ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಎನ್ನುವಂಥ ಹಾಡು ಎಸ್ ಜಾನಕಿಯವರ ಒಂದು ಸುಶ್ರಾವ್ಯ ಕಂಠದಲ್ಲಿ ಬಂತು. ತುಂಬ ಜನಪ್ರಿಯವಾದಂಥ ಹಾಡಿದು. ಪ್ರತಿ ವರ್ಷ ಯುಗಾದಿ ಹಬ್ಬ ಬರಕ್ಕೆ ಮುಂಚೆ, ಯುಗಾದಿ ಹಬ್ಬ ಮುಗಿದ ಮೇಲೆ, ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಮತ್ತೆ ಕೇಳಿಕೊಳ್ಳುವಂಥ ಹಾಡು. ಜಿ ಕೆ ವೆಂಕಟೇಶ್ ಅವರು ಕೂಡ ಈ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ರು. ಕುಲವಧು ಚಿತ್ರದ ಈ ಹಾಡನ್ನು ಬೇಂದ್ರೆಯವರ ಈ ಹಾಡನ್ನು ಬಳಸ್ಕೊಂಡಿರೋದು ಒಂದು ವಿಶೇಷ. ಹಾಗೆಯೇ ಅಷ್ಟು ಮಾತ್ರ ಅಲ್ಲ, ಬೇಂದ್ರೆಯವರ ಬೇರೆ ಬೇರೆ ಹಾಡುಗಳನ್ನು ಕೂಡ ಶರಪಂಜರದಲ್ಲಿ, ಬೆಳ್ಳಿಮೋಡದಲ್ಲಿ, ಒಂದು ವಿಚಿತ್ರ ಪ್ರಪಂಚ ಅನ್ನುವಂಥ ಶೀರ್ಷಿಕೆ ಇದ್ದಂತಹ ಸಿನಿಮಾದಲ್ಲಿ ಕೂಡ ಬೇಂದ್ರೆಯವರ ಹಾಡುಗಳನ್ನು ಬಳಸ್ಕೊಳ್ಳಲಾಗಿತ್ತು. ಅದಾದಮೇಲೆ 1955 ಆ ಸಿನಿಮಾ ತೆರೆಗೆ ಬಂತು. ಅದಾದಮೇಲೆ ಒಂದು ಹಾಡು ಬಂದ ರಾವಣ ಅನ್ನುವ ಹಾಡು ಬಹಳಷ್ಟು ಜನಪ್ರಿಯ ಆಯಿತು. ಆದರೆ ಆ ಸಿನಿಮಾ ಅಷ್ಟೊಂದು ಸರಿಯಾಗಿ ಜನಪ್ರಿಯತೆಯನ್ನು ಪಡ್ಕೊಳ್ಳಲಿಲ್ಲ ಅಂತಾಯಿತು. ಮತ್ತೆ 1957 ಭಕ್ತ ಮಾರ್ಕಂಡೆಯ ಸಿನಿಮಾಕ್ಕಾಗಿ ಬೇಂದ್ರೆಯವರು ಎರಡು ಹಾಡುಗಳನ್ನು ಬರೆದುಕೊಡ್ತಾರೆ. ಅದಾದಮೇಲೆ ಸಿನಿಮಾಕ್ಕೆ ಅಂತಲೇ ಅವರು ಬರೀಲಿಲ್ಲ, ಆದರೆ ಅವರು ಬರೆದಂತಹ ಬಹಳಷ್ಟು ಹಾಡುಗಳು ಸಿನಿಮಾ ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ಳಲಾಯಿತು.

ಜಯಮ್ಮನ ಮಗ ಚಿತ್ರದ ಹಾಡು ಕೇಳಿದ್ರಿ. ಸುಪ್ರಿಯಾ ಲೋಹಿತ್ ಅರ್ಜುನ್ ಜನ್ಯ ಅವರು ಹಾಡಿದ್ರು. ದುನಿಯಾ ವಿಜಯ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಇದ್ದಂಥ ಗೀತೆ ಇದಾಗಿತ್ತು. ಹೌದು, ಒಬ್ಬರು ಹೇಳ್ತಾ ಇದ್ದಾರೆ ಇದೇನು ಪ್ರಸಾರ ಆಗ್ತಾ ಇರುವ ವಿಷಯಕ್ಕೂ ಹಾಡುಗಳಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂಥೇಳಿ. ಹೌದು, ಕವಿಗಳ ಹಾಡುಗಳು ಅಂತ ಹೇಳಿದ್ದೆ ನಾನು ಈಗಾಗಲೇ ಹೇಳಿದ ಹಾಗೆ. ಕುಲವಧು ಸಿನಿಮಾದಲ್ಲಿ ಬೇಂದ್ರೆ ಅವರ ಕವಿತೆ ಎಸ್ ಜಾನಕಿಯವರ ಧ್ವನಿಯಲ್ಲಿ ಬಹಳ ಚಂದವಾಗಿ ಮೂಡಿ ಬಂತು. ಪ್ರತಿ ವರ್ಷ ಯುಗಾದಿಗೆ ಮೊದಲು, ಯುಗಾದಿ ದಿನ, ಯುಗಾದಿಯ ನಂತರದಲ್ಲಿ ಮತ್ತೆ ಮತ್ತೆ ಮತ್ತೆ ಕೇಳುವಂಥ ಸೊಗಸಾದ ಹಾಡು. ಅದಾದಮೇಲೆ ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾ ಬೆಳ್ಳಿಮೋಡ 67ರಲ್ಲಿ ಬಂದಂಥ ಸಿನಿಮಾದಲ್ಲಿ ಮೂಡಲ ಮನೆಯ ಮುತ್ತಿರ ನೀರಿನ ಎರಕಾವ ಹೊಯ್ದ ಈ ಹಾಡು ತುಂಬಾ ಜನಪ್ರಿಯವಾದಂಥ ಹಾಡು. ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಹೊಂದಿಕೆ ಆಗುವಂಥ ಹಾಡು. ಈ ಹಾಡನ್ನು ಕೂಡ ಬಳಸ್ಕೊಳ್ಳಲಾಯಿತು. ಆ ಒಂದು ಹಾಡಿನಲ್ಲಿ ಕೆಲವೊಂದು ಸಾಲುಗಳು, ಇದು ಬರೀ ಬೆಳಗಲ್ಲೋ ಅಣ್ಣ, ಇಂಥ ಒಂದೆರಡು ಸಾಲುಗಳನ್ನು ಕೈಬಿಟ್ಟದಕ್ಕೆ ಒಂದಷ್ಟು ಆಕ್ಷೇಪಣೆಗಳು ಕೂಡ ಬಂತು. ಆದರೆ ಸಿನಿಮಾದಲ್ಲಿ ಕೃಷ್ಣಪ್ರಸಾದ್ ಅವರ ಛಾಯಾಗ್ರಹಣ, ಕಲ್ಪನಾ ಅವರ ಸುಂದರವಾದ ಮನೋಜ್ಞವಾದ ಅಭಿನಯದಿಂದಾಗಿ ಆ ಹಾಡು ಒಂಥರ ಬೆಳ್ಳಿ ತೆರೆಯ ಕಾವ್ಯ ಅನ್ನುವ ಹಾಗೇ ಹೆಸರಾಯಿತು. ಇನ್ನು ಚಕ್ರತೀರ್ಥ ಸಿನಿಮಾದಲ್ಲಿ ಕೂಡ ಕುಣಿಯೋಣು ಬಾರ ಕುಣಿಯೋಣು ಬಾರ, ಇದು 67ರಲ್ಲಿ ಬಂದದ್ದು, ಅದು ಬಳಸ್ಕೊಂಡ್ರು. ಅದಾದಮೇಲೆ ಅರಿಶಿನ ಕುಂಕುಮ ಸಿನಿಮಾದ ಹಾಡು, ಕೆ ಎಸ್ ಎಲ್ ಸ್ವಾಮಿಯವರು ಬೇಂದ್ರೆಯವರ ಕವಿತೆ ಇಳಿದು ಬಾ ತಾಯಿ ಇಳಿದು ಬಾ, ಇದನ್ನು ಅಳವಡಿಸ್ತಾರೆ. ಫಿಲ್ಮಲ್ಲಿ ಕಲ್ಪನಾ ಮತ್ತು ತಂಡದವರು ಒಂದು ರೀತಿ ಬ್ಯಾಲೆ ಥರ ಡಾನ್ಸ್ ರೂಪದಲ್ಲಿ ಇದನ್ನು ಶೂಟಿಂಗ್ ಮಾಡಿದ್ದಾರೆ. ಜೊತೆಗೆ ಪಿ ಬಿ ಶ್ರೀನಿವಾಸ್ ಅವರನ್ನು ತೆರೆ ಮೇಲೆ ತಂದಂಥ ಸಿನಿಮಾ ಇದು. ವಿಜಯ ಭಾಸ್ಕರ್ ಅವರ ಸಂಗೀತದ ಈ ಸಿನಿಮಾ

ಅಂತೂ ತುಂಬಾ ಜನಪ್ರಿಯ ಆಯಿತು. ಆಮೇಲೆ ಅದೇ ಥರ ಬೇಂದ್ರೆಯವ್ರದ್ದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಅಂತ ಶರಪಂಜರ ಸಿನಿಮಾದಲ್ಲಿ ಅಳವಡಿಸಲಾಯಿತು. ಈ ಹಾಡು ಕೂಡ ತುಂಬಾ ತುಂಬ ಜನ ಇಷ್ಟಪಟ್ಟರು. ಹೀಗಾಗಿ ಬೇಂದ್ರೆಯವರ ಸಾಕಷ್ಟು ಹಾಡುಗಳು ತೆರೆಗೆ ಬಂತು. ಮತ್ತು 1984 ಕೂಡ ಒಂದು ಶೃಂಗಾರ ಮಾಸ ಅನ್ನುವ ಸಿನಿಮಾ ಡಾಕ್ಟರ್ ರಾಜೀವ್ ತಾರಾನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಒಂದು ಹಾಡನ್ನು ಬಳಸ್ಕೊಳ್ತಾರೆ. ಮತ್ತು ನಮಗೆಲ್ಲ ಗೊತ್ತಿರುವ ಹಾಗೆ 1990 ಪ್ರೇಮ ತರಂಗ ಸಿನಿಮಾ, ಅದರಲ್ಲಿ ನೀ ಹಿಂಗ ನೋಡಬೇಡ ನನ್ನ, ಇದು ಯಾಕೋ ಅಷ್ಟೊಂದು ಅಂದರೆ ನಾವು ಸಾಮಾನ್ಯ ಜನರಾಗಿ ನಾವು ಹಾಡನ್ನು ಕೇಳ್ತೀವಿ ಇಷ್ಟಪಡ್ತೀವಿ, ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಅದು ಯಾವ ಥರದ ಹಾಡು, ನೋವಿನಲ್ಲಿ ಹಾಡುವಂಥದ್ದ, ತುಂಬ ಜನ ಪ್ರೇಮಗೀತೆ ಅಂತ ಕೂಡ ಅಂದ್ಕೊಳ್ತಾರೆ. ಹಾಗಾಗಿ ಬೇಂದ್ರೆ ಅಭಿಮಾನಿಗಳಿಗೆ ಒಂದಷ್ಟು ಜನರಿಗೆ ಈ ರೀತಿಯ ಒಂದು ಹಾಡು ಇಷ್ಟ ಆಗಲಿಲ್ಲ ಅಂತ ಕೂಡ ಕೆಲವರು ಹೇಳ್ತಾರೆ. ಆಮೇಲೆ ಅದಾದಮೇಲೆ ಅಂದರೆ ಕವಿಗಳ ಹಾಡು ಒಂದು ಆಸ್ಫೋಟ ಅನ್ನುವಂಥ ಒಂದು ಸಿನಿಮಾದಲ್ಲಿ ಬಳಸ್ಕೊಂಡ್ರು ಅಂತ ಹೇಳ್ತಾರೆ. ಬಟ್ ಅದು ಯಾವುದು ಅಂತ ಗೊತ್ತಾಗಲಿಲ್ಲ. ಬೇಂದ್ರೆ ಅವರ ಹಾಡುಗಳು ಕವಿತೆಗಳು ಭಾವಗೀತೆಗಳಾಗಿ ಸಾಕಷ್ಟು ಮನ್ನಣೆಯನ್ನು ಪಡ್ಕೊಳ್ತು. ಬೆಳ್ಳಿತೆರೆಯಲ್ಲಿ ಹೆಚ್ಚಲ್ಲದೇ ಇದ್ರೂ ಕೂಡ ಈಗ ಹೇಳಿದ ಹಾಗೆ ಸಾಕಷ್ಟು ಹಾಡುಗಳನ್ನು ಸಿನಿಮಾದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ನಾವೀಗ ಕೇಳೋಣ ಯಾವುದು ಯಾರಿಗೂ ಹೇಳೋಣ ಬೇಡ.

ಪರಿಮಳ ಕಾರ್ಯಕ್ರಮದಲ್ಲಿ ಕವಿಗಳ ಹಾಡು ಸಿನಿಮಾಗಳಲ್ಲಿ ಬಳಸಿರುವ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ದೇವೆ. ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಕವಿಗಳ ಹಾಡುಗಳು ಈಗ ತಾನೇ ನಾವು ಕೇಳಿದ್ವಿ. ಮರಳಿಗುಡಿಗೆ ಚಿತ್ರದಾಗಿದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಕೆ ಎಸ್ ನಿಸಾರ್ ಅಹಮದ್ ಅವರ ಕವಿತೆಗೆ ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದರು. 4:29:29 ಸಮಯ ಆಗಿದೆ. ಕನ್ನಡ ಸಿನಿಮಾ ಕ್ಷೇತ್ರಕ್ಕೆ ಸಾಹಿತಿಗಳ ಹಾಡುಗಳನ್ನು ತಂದು ಅದಕ್ಕೆ ಸಂಗೀತ ಸಂಯೋಜನೆ ಮಾಡುವಂಥ ಕನಸನ್ನು ಕಂಡವರು ಜಿ ಕೆ ವೆಂಕಟೇಶ್ ಅವರು. ಕುವೆಂಪು ಅವರಿಂದ ಚಿತ್ರಗೀತೆಯನ್ನು ಬರೆಸಬೇಕು ಅನ್ನುವ ಒಂದು ಕನಸಿತ್ತು ಅವರಿಗೆ. ಆದರೆ ಕುವೆಂಪು ಅವರು ಅವರಿಗೆ ಚಿತ್ರಗೀತೆಗಳನ್ನು ಬರೆದು ಕೊಡದೇ ಇದ್ರು ಕೂಡ, ಆದರೆ ಸಿನಿಮಾಗಳಲ್ಲಿ ತಮ್ಮ ಹಾಡುಗಳನ್ನು ಬಳಸೋದಕ್ಕೆ ಅವರಿಗೆ ಒಪ್ಪಿಗೆಯನ್ನು ಕೊಡ್ತಾರೆ. ಇಂಥ ಒಂದು ಮೊದಲ ಪ್ರಯತ್ನ ನಡೆದಿದ್ದು 1963 ಗೌರಿ ಸಿನಿಮಾದಲ್ಲಿ ಯಾವ ಜನ್ಮದ ಮೈತ್ರಿ ಅನ್ನುವಂಥ ಒಂದು ಕುವೆಂಪು ಅವರ ಹಾಡನ್ನು ಗೌರಿ ಸಿನಿಮಾದಲ್ಲಿ ಅಳವಡಿಸಿ ಕುವೆಂಪು ಅವರ ಕವನವನ್ನು ಸಿನಿಮಾದಲ್ಲಿ ತರ್ತಾರೆ. ಕುವೆಂಪು ಅವರ ಬಹಳ ಪ್ರಸಿದ್ಧವಾದ ಒಂದು ಪದ್ಯ, ಅದು ಪದ್ಯ ಈಗ ನಾಡಗೀತೆಯಾಗಿದೆ, ಜಯ ಭಾರತ ಜನನೀಯ ತನುಜಾತಿ. ಇದನ್ನು ಸಾಹಿತ್ಯದ ಬಗ್ಗೆ ಒಲವನ್ನು ಹೊಂದಿದ್ದವರು ಮತ್ತು ಅವರು ಕೂಡ ಸೃಜನಶೀಲ ಕವಿ ಅಂತಲೇ ಹೆಸರಾಗಿದ್ದಂಥ ಕುರ ಸೀತಾರಾಮ ಶಾಸ್ತ್ರಿಗಳು ತಮ್ಮ ಸಿನಿಮಾದಲ್ಲಿ ಶೀರ್ಷಿಕೆ ಹಾಡನ್ನಾಗಿ ಬಳಸ್ಕೊಳ್ತಾರೆ. ಕುವೆಂಪು ಅವರ ಜನಪ್ರಿಯ ಪದ್ಯಗಳು, ಕವಿತೆಗಳು ಕಲಾವತಿ ಸಿನಿಮಾದಲ್ಲಿದೆ, ಮಾವನ ಮಗಳು, ಮಿಸ್ ಲೀಲಾವತಿ, ಮಾರ್ಗದರ್ಶಿ, ಹೀಗೆ ಸುಮಾರು 70 ಮತ್ತು 80 ಕುವೆಂಪು ಅವರ ಹಾಡುಗಳನ್ನು ಹೆಚ್ಚಾಗಿ ಬಳಸದೇ ಇದ್ರೂ ಕೂಡ 65-70 ಈ ಒಂದು ದಶಕಗಳಲ್ಲಿ ಹೆಚ್ಚು ಹಾಡುಗಳನ್ನು ಬಳಸ್ಕೊಳ್ಳಲಾಗುತ್ತೆ. ಅದಾದಮೇಲೆ 1982 ಹೊಸಬೆಳಕು ಸಿನಿಮಾದ ಹಾಡು ತೆರೆದಿದೆ ಮನೆಯೋ ಬಾ ಅತಿಥಿ, ಇದು ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಳ್ತು. ಈ ಒಂದು ಹಾಡಿನಿಂದಾಗಿ ಒಂದಷ್ಟು ಜನ ಉತ್ತೇಜಿತರಾಗಿ ಒಂದಷ್ಟು ಜನ ನಿರ್ಮಾಪಕರು ಕುವೆಂಪು ಅವರ ಬೇರೆ ಬೇರೆ ಕವಿತೆಗಳನ್ನು ತಮ್ಮ ಸಿನಿಮಾಗಳಲ್ಲಿ ಬಳಸ್ಕೊಳ್ತಾರೆ. ಕಾಮನಬಿಲ್ಲು ಸಿನಿಮಾದಲ್ಲಿ ಮತ್ತು ಒಂದು ಅದೊಂಥರ ಸಿನಿಮಾಕ್ಕೆ ಎಲ್ಲದಕ್ಕೂ ಕೂಡ ಒಂದು ವಿಶೇಷ ಒಂಥರ ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದಂಥ ಸಂದರ್ಭ ಅಂತಲೇ ಹೇಳಬಹುದು. ಹೀಗೆ ಕುವೆಂಪು ಅವರು ತಮ್ಮ ಪದ್ಯಗಳನ್ನು ಸಿನಿಮಾಗಳಲ್ಲಿ ಬಳಸ್ಕೊಳ್ಳೋದಕ್ಕೆ ಅವ್ರನ್ನ ಕೇಳಿದಾಗ ಯಾವುದೇ ರೀತಿಯ ಆಕ್ಷೇಪಣೆಯನ್ನು ಸಲ್ಲಿಸ್ತಿಲ್ಲ ಈ ಎಲ್ಲ ಹಾಡುಗಳಿಗೆ. ಆದರೆ ಒಂದು ಕಡೆ ಹೇಳ್ತಾರೆ, ಹಂತಕನ ಸಂಚು ಸಿನಿಮಾದಲ್ಲಿ ಜೀವನ ಸಂಜೀವನ ಈ ಹಾಡನ್ನು ಬಳಸ್ಕೊಂಡಾಗ ಎಲ್ಲೋ ಒಂದು ಕಡೆ ಕುವೆಂಪು ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಂಥೇಳಿ. ಆದರೆ ಹಾಡಿರುವ ಶೈಲಿ ನಮಗೆ ಸಾಮಾನ್ಯ ಜನಕ್ಕೆ ಇಷ್ಟ ಆಗುತ್ತೆ, ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅಂತ ಕೂಡ ಹೇಳಲಾಗಿದೆ.

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಮಾವನ ಮಗಳು ಚಿತ್ರದ ಹಾಡು ಕೇಳಿ ಬಂತು. ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ ಅನ್ನುವ ಗೀತೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಲಿದ್ದು ಕುವೆಂಪು ಅವರ ರಚನೆಟಿ ಚಲಪತಿ ರಾವ್ ಅವರ ಸಂಗೀತ ಇತ್ತು. ಇಷ್ಟಕಾಮ್ಯ ಚಿತ್ರದ ಹಾಡು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿದ್ದು. ಅಜನೀಶ್ ಲೋಕನಾಥ್ ಬಿ ಅವರು ಸಂಗೀತ ಸಂಯೋಜನೆ ಮಾಡಿ ಶ್ರೇಯಾ ಘೋಷಾಲ್ ಅವರೊಂದಿಗೆ ಧ್ವನಿಯಾಗಿದ್ದರು. ಕವಿಗಳು ಬರೆದಿರುವಂತಹ ಪದ್ಯಗಳು ಸಿನಿಮಾಗಳಲ್ಲಿ ಅಳವಡಿಸಿರುವ ಕುರಿತಾಗಿ ನಾವು ಮಾತಾಡ್ತಾ ಇದ್ದೇವೆ. ಮಾಸ್ತಿ ಕನ್ನಡದ ಆಸ್ತಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಹೌದು, ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ನಾಲ್ಕು ಕವನಗಳು ಪದ್ಯಗಳು ಸಿನಿಮಾದಲ್ಲಿ ಬಳಕೆ ಆಗಿದೆ. ಅಂದರೆ ಎಲ್ಲ ಹಾಡುಗಳು ಕೂಡ ಕಾಕನಕೋಟೆ ಎನ್ನುವ ಸಿನಿಮಾದಲ್ಲಿ ಬಂದಿದೆ. ಕಾಕನಕೋಟೆ ಈ ಒಂದು ಇದು ಮೊದಲು ನಾಟಕ ಆಗಿತ್ತು. ಈ ನಾಟಕವನ್ನು ಬಹಳ ಸೊಗಸಾಗಿ ಸಿ ಆರ್ ಸಿಂಹ ಮತ್ತು ಅವರ ತಂಡದವರು ನಿರ್ದೇಶನ ಮಾಡ್ತಾರೆ. ಅದಾದಮೇಲೆ ಸಿನಿಮಾ ಕೂಡ ಆಗುತ್ತೆ. ಈ ಕಾಕನಕೋಟೆ ಎನ್ನುವಂಥ ಸಿನಿಮಾ ಬಹಳಷ್ಟು ವಿಶೇಷಗಳನ್ನು ಒಳಗೊಂಡಿತ್ತು. ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ರಚನೆ ಮೊದಲ ಬಾರಿಗೆ ಬೆಳ್ಳಿತೆರೆಗೆ ಬಂತು ಮತ್ತು ಅವರದ್ದೇ ಕವಿತೆಗಳು ಚಿತ್ರಗೀತೆಗಳಾಗಿ ಬಹಳಷ್ಟು ಯಶಸ್ವಿಯಾದವು. ಸಿ ಆರ್ ಸಿಂಹ ಅವರಿಗೂ ಕೂಡ ಇದು ಮೊದಲ ಸಿನಿಮಾ ನಿರ್ದೇಶನದ ಅನುಭವ ಅಂತ ಹೇಳ್ತಾರೆ. ಹಾಗೆಯೇ ಈ ಸಿನಿಮಾ ಅಂದರೆ 1976-77 ಬಂದಂಥ ಈ ಸಿನಿಮಾದ ಮೂಲಕ ಸಿ ಅಶ್ವಥ್ ಅವರು ಕೂಡ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ಮತ್ತು ಸುಲೋಚನ ಅವರು ಕೂಡ ಹಿನ್ನೆಲೆ ಗಾಯನ ಕ್ಷೇತ್ರಕ್ಕೆ ಬರ್ತಾರೆ. ಹೀಗೆ ಬೇರೆ ಬೇರೆ ವಿಶೇಷಗಳನ್ನು ಒಳಗೊಂಡಂಥ ಸಿನಿಮಾ ಕಾಕನಕೋಟೆ. ಕಾಕನಕೋಟೆ ಸಿನಿಮಾದಲ್ಲಿ ದೊಡ್ಡ ತಂಡನೇ ಕೆಲಸ ಮಾಡಿತು. ಶ್ರೀನಾಥ್, ಲೋಕೇಶ್, ಲೋಕನಾಥ್ ಎಲ್ಲರ ಒಂದು ಅಭಿನಯ ಇದ್ದಂಥ ಸಿನಿಮಾ ಇದು ಕಾಕನಕೋಟೆ. 76-77 ಸಂದರ್ಭದಲ್ಲಿ ಈ ಸಿನಿಮಾ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ಳುತ್ತೆ. ಹಾಗಾಗಿ ಈ ಸಿನಿಮಾದಲ್ಲಿ ಕೂಡ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಹಾಡುಗಳನ್ನು ಬಳಸ್ಕೊಳ್ಳಲಾಗಿದೆ. ಕೇಳೋಣ ನಾವೀಗ ಕಾಕನಕೋಟೆ ಚಿತ್ರದ ಹಾಡು. ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಾಹಿತ್ಯ, ಸಿ ಅಶ್ವಥ್ ಅವರ ಹಾಡುಗಾರಿಕೆಯಲ್ಲಿದೆ ಗೀತೆ.

ಪ್ಯಾರಿಸ್ ಪ್ರಣಯ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಂದಿತಾ ಅವರ ಧ್ವನಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಪ್ರಯೋಗ ಅವರ ಸಂಗೀತ ಸಂಯೋಜನೆ ಇತ್ತು. ಕೇಳುಗ್ರೆ, ಇದಾಗಿತ್ತು ಈ ಹೊತ್ತಿನ ಪರಿಮಳ ಕಾರ್ಯಕ್ರಮ. ಮತ್ತೊಮ್ಮೆ ಮತ್ತೊಂದು ಪರಿಮಳ ಕಾರ್ಯಕ್ರಮದಲ್ಲಿ ಚಿತ್ರ ಜಗತ್ತಿನ ಸುದ್ದಿಗಳನ್ನು ಹೊತ್ತು ನಿಮ್ಮತ್ತ ಬರ್ತೇವೆ. ಕೇಳ್ತಾನೆ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಬಹರೇನ್ನಿಂದ ಪದ್ಮಾ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ, ಎಂಥ ಚಂದದ ಹಾಡುಗಳು ಇಷ್ಟಕಾಮ್ಯ ಮತ್ತು ಕೆ ಎಸ್ ನಿಸಾರ್ ಅಹಮದ್ ಅವರ ಕವಿತೆಗಳು. ಹಾಡುಗಳನ್ನು ಕೇಳ್ತಾ ಕೇಳ್ತಾ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಯಿತು. ನನ್ನ ಕೆಲಸ ಕೂಡ ಎಷ್ಟು ಸರಾಗವಾಗಿ ನಡೀತಾ ಇದೆ ಅಂತ ಸರಾಗವಾಗಿ ಬಹರೇನ್ನಿಂದ ಮೆಸೇಜ್ ಮಾಡಿದ್ದೀರಾ, ಧನ್ಯವಾದಗಳು. ಮತ್ತು ಗೋವಿಂದ ಮೆನನ್ ಕೋಲಾರದಿಂದ ಹೇಳ್ತಾ ಇದ್ರೆ, ಶುಭ ಸಂಜೆ, ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ಪರಿಮಳ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಹೇಳ್ತಾ ಇದ್ರೆ ನಿರ್ಮಲಾ ಗೊರಗುಂಟೆ ಪಾಳ್ಯದಿಂದ, ಸೂಪರ್ ಕಾರ್ಯಕ್ರಮ ಅಂತ. ಹರಿಪ್ರಕಾಶ್ ಮಲ್ಲೇಶ್ವರಂಿಂದ ಕಾಕನಕೋಟೆ, ಎಂಥ ಸಿನಿಮಾ ಅಬಾಬಾ, ತುಂಬ ಚೆನ್ನಾಗಿದೆ, ಒಳ್ಳೆಯ ಡೈರೆಕ್ಷನ್ ಇದೆ, ಮ್ಯೂಸಿಕ್ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ, ಅದರಲ್ಲಿರುವಂಥ ಡೈಲಾಗ್ಸು ಎಲ್ಲವೂ ಸೂಪರೋ ಸೂಪರು. ಧನ್ಯವಾದಗಳು ಪರಿಮಳ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಅಂತ ಹೇಳ್ತಾರೆ. ಎನ್ ಎಂ ಕರ್ಜಗಿ ಮುರುಗೋಡ್ನಿಂದ ಪುಷ್ಪ ಶಾನ್ಬಾಗ್, ಪರಿಮಳ ಕಾರ್ಯಕ್ರಮದಲ್ಲಿ ಕವಿಗಳ ಹಾಡುಗಳು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ ಅಂತ. ಸುರೇಶ್ ಬಸವನೋರ ಕಲಬುರಗಿ, ಕವಿಗಳ ಹಾಡು ಖುಷಿ ತಂತು ಅಂತಾರೆ. ಇನ್ನು ಎಸ್ ಬಿ ಎಂ ಕಾಲನಿ ಭೀಮರಾವ್ ಅವರು, ಹೌದು ಕಾಮನಬಿಲ್ಲು ಸಿನಿಮಾದಲ್ಲಿ ಕುವೆಂಪು ಅವರ ನೇಗಿಲ ಹಿಡಿದು ಹೊಲದಳು ಆಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಈ ಹಾಡು ಬಳಸಿದ್ದಾರೆ. ಇದೇ ಹೆಸರುವಾಸಿಯಾಗಿ ರೈತರ ಗೀತೆಯಾಗಿ ಪ್ರಖ್ಯಾತಿಯನ್ನು ಪಡೆದಿದೆ ಅಂತ ಹೇಳ್ತಾರೆ. ಹೀಗೆ ನಿಮ್ಮ ಪ್ರೀತಿಯ ಸಂದೇಶಗಳು ಬಂದಿದೆ. ಚಂದ್ರಲಾಲ್ ಅವರು, ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ತುಂಬಾ ದಿನ ಆಗಿತ್ತು ಕೇಳಿ ಖುಷಿ ಆಗ್ತಾ ಇದೆ ಅಂತ ವಾಣಿಶ್ರೀ ಧಾರವಾಡದಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗ್ತೀನಿ ಬೆಳಗಿನಿಂದ ಇಲ್ಲಿವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ಬಾನುಲಿ ಬಂಧು, ನಾನು ಚಂದು. ಟಾಟಾ, ಬಾಯ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶಾದ್ಯಂತ ಮುಂಗಾರು ಬೆಳೆಗಳ ಬಿತ್ತನೆ ಪ್ರದೇಶ 1,086,000 ಹೆಕ್ಟೇರ್ ದಾಟಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಆದರೆ ಎಲ್ ನಿನೋ ಹವಾಮಾನ ಮಾದರಿಯ ಪ್ರತಿಕೂಲ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಭತ್ತ, ರಾಗಿ, ಜೋಳ ಹಾಗೂ ದ್ವಿದಳ ಧಾನ್ಯ ಬೆಳೆಯುವ ಪ್ರದೇಶದ ವ್ಯಾಪ್ತಿ ಗಣನೀಯವಾಗಿ ಕುಸಿತ ಕಂಡಿದೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ಆದೇಶದ ಬಗ್ಗೆ ಜಲಸಂಪನ್ಮೂಲ ಸಚಿವ ಎನ್ ಚೆಲುವರಾಯಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಳೆ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ರಸ್ತೆ ಸುರಕ್ಷತೆ ಉದ್ದೇಶದಿಂದ 5 ಪ್ರಮುಖ ಫ್ಲೈಓವರ್ಗಳು ಹಾಗೂ ಎಲಿವೇಟೆಡ್ ಕಾರಿಡಾರ್ಗಳಲ್ಲಿ ವಿವಿಧ ವರ್ಗದ ವಾಹನಗಳ ಸಂಚಾರಕ್ಕೆ ವಿಧಿಸಲಾಗಿರುವ ನಿರ್ಬಂಧಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸಲು ಬೆಂಗಳೂರು ಸಂಚಾರ ಪೊಲೀಸರು ನಿರ್ಧರಿಸಿದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಮೊಬೈಲ್ ಫೋನ್ ಬಳಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಕಸ್ಟಡಿ ವಿಚಾರಣೆಗೆ ಒಳಪಡಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಸಿ ವಾಹನಗಳ ಸಂಚಾರದ ಮೇಲೆ ಅರಣ್ಯ ಇಲಾಖೆ ನಿರಂತರ ನಿಗಾ ವಹಿಸಲು ನಿರ್ಧರಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇದೇ 22ರಂದು ಗುಜರಾತ್ನ ಏಕ್ತಾನಗರದಲ್ಲಿ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಭಾರತೀಯ ವಾಯುಪಡೆಯು ಇದೇ 14ರಿಂದ 16ರವರೆಗೆ ಜೈಸಲ್ಮೇರ್ನ ಪೋಖ್ರಾನ್ ಶ್ರೇಣಿಯಲ್ಲಿ ದ್ರೋಣಥಾನ್ 2026 ಆಯೋಜಿಸಿದೆ. ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ತೆಲಂಗಾಣದ ಐಟಿಐ ಕ್ಲಸ್ಟರ್ಗಳಿಗೆ ಒಟ್ಟು 735 ಕೋಟಿ ರೂಪಾಯಿಗಳ ಯೋಜನಾ ವೆಚ್ಚದೊಂದಿಗೆ ಕಾರ್ಯತಂತ್ರದ ಹೂಡಿಕೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಚೆನ್ನೈನಲ್ಲಿ ನಡೆಯುತ್ತಿರುವ ದುಲೀಪ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪೂರ್ವ ವಲಯ ನೀಡಿರುವ 708 ರನ್ಗಳ ಗುರಿ ಬೆನ್ನತ್ತಿರುವ ದಕ್ಷಿಣ ವಲಯ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ನಷ್ಟಕ್ಕೆ 240 ರನ್ ಗಳಿಸಿ ಆಡುತ್ತಿದೆ. ಮೋಕಿಯಲ್ಲಿ ನಡೆಯುತ್ತಿರುವ ಜೂನಿಯರ್ ಏಷ್ಯಾಕಪ್ ಮಹಿಳಾ ಹಾಕಿ ಪಂದ್ಯಾವಳಿಯ 3ನೇ ಎಲೈಟ್ ಫೂಲ್ ಪಂದ್ಯದಲ್ಲಿ ಭಾರತದ ವನಿತೆಯರು ಜಪಾನ್ ತಂಡವನ್ನು 7-0 ಅಂತರದಿಂದ ಸೋಲಿಸಿ ಏಷ್ಯಾಕಪ್ಗೆ ಪ್ರವೇಶ ಪಡೆದಿದ್ದಾರೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇದೀಗ ಕೇಳಲಿದ್ದೀರಿ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಕೇಳಬಹುದು. ಶುಭೋದಯ ಕರ್ನಾಟಕದಲ್ಲಿ 7:45 ನಾಳೆ ಪ್ರಸಾರವಾಗಲಿದೆ ಆಯುಷ್ ವಾಣಿ. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 12:05 ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 1:20 ಪದಬಂಧ. ಸಾಯಂಕಾಲ 4:00 ಪರಿಮಳ ಪ್ರಸಾರವಾಗಲಿದೆ. 2:40 ಮಧ್ಯಾಹ್ನ ಚಿತ್ರತಾನ ಮೂಡಿಬರಲಿದೆ. ಸಂಜೆ 5:05 ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 6:05 ಸೇಫ್ ಡ್ರೈವ್, ಗಾನಭಜಾನ, ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. 7:22 ಮಧುರಾಲಾಪ, 8:02 10:02 ಪ್ರೇಮ ನಿನಾದ, ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮ್ಮ ನಿಲಯದಿಂದ ಈಗ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು ಈಗ ನಿಮಗಾಗಿ.

ದೇವರ ಮಕ್ಕಳು ಚಿತ್ರದ ಗೀತೆ ಕೇಳಿದಿರಿ. ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿತ್ತು. ಗೀತೆಯನ್ನು ಬರೆದವರು ವಿಜಯ ನರಸಿಂಹ, ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್.

ನಾರಿ ಮುನಿದರೆ ಮಾರಿ ಚಿತ್ರಕ್ಕೆಂದು ಪಿ ಸುಶೀಲಾ ಅವರು ಹಾಡಿದ ಗೀತೆ ಕೇಳಿದಿರಿ. ಗೀತಪ್ರಿಯ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

0: ಬಲೆ ಝುಂ ಝುಂ
1: ಬಲೆ ಝುಂ ಝುಂ
0: ಬಲೆ ಝುಂ ಝುಂ
1: ಬಲೆ ಝುಂ ಝುಂ.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೊ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
2: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ ಕೇಳಿದಿರಿ. ಮಧುರ ಸಂಗಮ ಚಿತ್ರದಿಂದ ಗೀತೆಯನ್ನ ಆರಿಸಲಾಗಿತ್ತು. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಹಾಡಿದವರು ಎಸ್ ಜಾನಕಿ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಶಂಕರ್ ಗುರು ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ ಚಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಕಿಲಾಡಿ ಜೋಡಿ ಚಿತ್ರಕ್ಕೆಂದು ಎಸ್ ಜಾನಕಿ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿದ ಚಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ರಾಗ ಸಂಯೋಜನೆ ರಾಜನ್ ನಾಗೇಂದ್ರ ಅವರದು.

ಹಳ್ಳಿ ಹೈದ ಚಿತ್ರಕ್ಕೆಂದು ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಎಂ ರಂಗರಾವ್.

ಅಪರಾಧಿ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲಾ ಮತ್ತು ಸಂಗಡಿಗರಿಂದ ಸತ್ಯಂ ಅವರು ಸಂಗೀತ ನೀಡಿದ ಗೀತೆ ಇದು. ಗೀತೆಯ ರಚನಾಕಾರರು ವಿಜಯ ನರಸಿಂಹ,

0: ಸೂತ್ರದ ಗೊಂಬೆ ಚಿತ್ರದ ಗೀತೆ ಕೇಳಿದಿರಿ. ಹಾಡಿದವರು ಪಿ ಸುಶೀಲ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಇದುವರೆಗೆ ಆಲಿಸಿದಿರಿ. ಸಮಯ 6:01 ಆಗ್ತಾ ಇದೆ. ಕೇಳೋಣ ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಬರೆದ ಲೇಖನವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಮಾತೃವಂದನ ಯೋಜನೆ ಮತ್ತು ಪೋಷಣ್ ಮಾಸಿಕದ 10 ವರ್ಷಗಳ ಕುರಿತಾದ ಲೇಖನವು ಅಂಗನವಾಡಿ ವ್ಯವಸ್ಥೆಯನ್ನು ಜನಾಂದೋಲನವನ್ನಾಗಿ ಮಾಡುವ ಸಂದೇಶವನ್ನು ಎತ್ತಿ ತೋರಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ರಾಜ್ಯದ ಪ್ರಸ್ತಾವಿತ ಕ್ವಾಂಟಮ್ ಸಿಟಿಯನ್ನು ಸಂಶೋಧನೆ, ನಾವೀನ್ಯತೆ ಮತ್ತು ಜಾಗತಿಕ ಮಟ್ಟದ ತಂತ್ರಜ್ಞಾನ ಸಹಭಾಗಿತ್ವದ ಪ್ರಮುಖ ಕೇಂದ್ರವಾಗಿ ರೂಪಿಸಲು ಜಾಗತಿಕ ತಂತ್ರಜ್ಞಾನ ಕಂಪನಿಗಳು, ನವೋದ್ಯಮಗಳು, ಹೂಡಿಕೆದಾರರು ಹಾಗೂ ಸಂಶೋಧಕರು ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮಸಿಂಗ್ ಆಹ್ವಾನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ಸ್ಥಳೀಯ ಸಂಸ್ಥೆಗಳನ್ನು ದುರ್ಬಲಗೊಳಿಸುತ್ತಿದೆ. ಚುನಾವಣೆ ನಡೆಸದ ಕಾರಣ ಕೇಂದ್ರದಿಂದ ಬರಬೇಕಾದ 1,000,000,000,000 ರೂಪಾಯಿ ಅನುದಾನ ರಾಜ್ಯಕ್ಕೆ ಕೈತಪ್ಪುತ್ತಿದೆ ಎಂದು ಮಾಜಿ ಸಚಿವ ಎ ಮಂಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2007ರಲ್ಲಿ ಹಿರಿಯ ನಾಗರಿಕರ ರಕ್ಷಣೆಗಾಗಿ ಕಾಯ್ದೆ ಜಾರಿಗೆ ತಂದಿದ್ದು ಈ ಕಾಯ್ದೆ ಮತ್ತು ನಿಯಮಗಳನ್ನು ಹಿರಿಯ ನಾಗರಿಕರು ತಿಳಿದುಕೊಳ್ಳಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ವಿಜಯಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅರವಿಂದ ಹಾಗರಗಿ ಸಲಹೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 555 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 75,578 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 144 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,635 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.82 ರೂಪಾಯಿಯಷ್ಟಾಗಿದೆ. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿಯ 3ನೇ ಹಂತದಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿದೆ. ಪುರುಷರ ತಂಡ ಸ್ಪರ್ಧೆಯಲ್ಲಿ 2 ಚಿನ್ನ ಮತ್ತು ಮಹಿಳೆಯರ ರಿಕರ್ವ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಸೊಗಸಾಗಿತ್ತು. ಈ ದಿನ ಬೇರೆ ಬೇರೆ ರೀತಿಯ ಗೀತೆಗಳನ್ನು ಕೇಳಿದ್ವಿ ಅಂತ ಹೇಳ್ತೀರಿ. ಅಪರೂಪದ ಹಾಡುಗಳನ್ನು ಕೇಳಿದ್ವಿ ಅಂತಾರೆ ನಮ್ಮ ಶ್ರೋತೃ ಜೆ ಪಿ ನಗರದ ಚೆನ್ನಪ್ಪ ಅವರು. ಕೆ ತಿಪ್ಪೇಸ್ವಾಮಿಯವರು ಹಳೆಯ ಅಪರೂಪದ ಗೀತೆಗಳನ್ನು ಆಲಿಸಿದ್ವಿ ಅಂತಾರೆ. ಕನಸಿನಲ್ಲಿ ನೋಡಿದೆನೋ ಗೀತೆ ಕೇಳಿ ಖುಷಿಯಾಯಿತು, ಬಹಳ ದಿನಗಳಾಗಿತ್ತು ಈ ಗೀತೆ ಕೇಳಿ ಅಂತ ನಾಗರಾಜ ಶರ್ಮ ಹೇಳಿದಿರಿ. ಕವಿತಾ ಶ್ರೀನಿವಾಸ್ ಅವರು

ಆಗಿದೆ, ಭಾವ ವೈವಿಧ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ತೀರಿ. ಹಲಸೂರಿನ ರಾಜೇಶ್ ಅವರು, ಗೀತೆಗಳು ಸೊಗಸಾಗಿದ್ವು ಅಂತೀರಿ. ವರಲಕ್ಷ್ಮಿ ಪಿಂಡ್ಯದಿಂದ ಸಂದೇಶ ಕಳಿಸಿದ್ದೀರಿ. ರಮೇಶ್ ಮಠ ಕೋರಮಂಗಲದಿಂದ, ಶಾಂತಿರಾಮ್ ಜೋಗುಪಾಳ್ಯದಿಂದ, ಸಂಜಯ್ ಬೆಂಗಳೂರಿನಿಂದ, ಅರುಣ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಆನಂದ್ ಕುಲಕರ್ಣಿ ಸುಲೆಪೇಟೆ, ರತ್ನ ರಾಜಾಜಿನಗರದಿಂದ, ಮಂಗಳ ಮೈಸೂರಿನಿಂದ, ನಂಬರ್ 109 ಹೆಸರನ್ನು ಹಾಕಿಲ್ಲ ನೀವು. ವಿಭಿನ್ನವಾದ ಗೀತೆಗಳನ್ನು ಕೇಳಿದ್ವಿ ಅಂತಾರೆ. ಹಾಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಾಡುಗಳು ಚೆನ್ನಾಗಿತ್ತು ಅಂತಾರೆ ಶೈಲಿನಿ ಮುರಳೀಧರ್ ಅವರು. ಮಹಂತ್ ಮನ್ವಿತಾ ಕೌಂಟಿ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿದಿರಿ. ಯಾದಗಿರಿ ಮದ್ದೂರಿನಿಂದ ಸುರೇಶ್ ಅವರು. ಇನ್ನು ಸುಮಾರು ಸಂದೇಶಗಳಿವೆ. ನಿಮ್ಮ ಎಲ್ಲ ಸಂದೇಶಗಳಿಗೆ ಧನ್ಯವಾದ. ಕೇಳ್ತಾ ಇರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ ಮಾಡುವ ಹೊತ್ತು. ಸಮೀಕ್ಷೆ ವಿಷಯ ಏನು ಅಂತ ನಾಗರತ್ನ ಅವರು ಕೇಳಿದಿರಿ, ಹಾಗೆ ವಾಣಿ ಅವರು ಕೇಳಿದಿರಿ, ಕೌಸಲ್ಯ ಅವರು ಕೇಳಿದಿರಿ, ಕವಿತಾ ಶ್ರೀನಿವಾಸ್ ಅವರು ಕೇಳಿದಿರಿ. ಸಮೀಕ್ಷೆಯ ವಿಷಯ ಏನು, ಸಮೀಕ್ಷೆಗಾಗಿ ಕಾಯ್ತಾ ಇದ್ದೀವಿ ಅಂತ ಕೇಳಿ ಈ ಗೀತೆಯನ್ನು. ಆಮೇಲೆ ಸಮೀಕ್ಷೆಯ ವಿಷಯ ಏನು ಅಂತ ನೋಡೋಣ. ಕೇಳ್ತಾ ಇರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ನಮ್ಮ ಹುಡುಗರು ಚಿತ್ರದ ಗೀತೆ ಕೇಳಿದಿರಿ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಗೌಸ್ಪೀರ್ ಅವರು ಬರೆದದ್ದು, ಸಂಗೀತ ನೀಡಿದವರು ಅಭಿಮಾನ್ ರಾಯ್ ಡಿ. ಹೌದಲ್ಲ, ಕನಸಿನ ಮಳಿಗೆ ಒಂದನ್ನು ಮನಸ್ಸಿನ ಒಳಗೆ ತೆರೆದ್ರೆ ಎಂಥ ಚೆಂದ. ಇವತ್ತಿನ ವಿಭಾಗ ಸಮೀಕ್ಷೆ ಸ್ವಲ್ಪ ಹಾಗೆ, ಕನಸಿನ ಮಳಿಗೆಗಳು ಮೂಡ್ ಮಳಿಗೆಯನ್ನು ತೆರೆದ್ರೆ ಹೇಗೆ ಅಂತ. ಎಷ್ಟೋ ವಿಚಾರಗಳು, ಎಷ್ಟೊಂದು ಅನಿಸಿಕೆಗಳು, ಎಷ್ಟೊಂದು ಒತ್ತಡಗಳು, ಎಷ್ಟೊಂದು ನೋವು, ಎಷ್ಟೊಂದು ನಲಿವು, ಪ್ರತಿ ಕ್ಷಣ ನಮ್ಮ ಮೂಡ್ ಬೇರೆ ಬೇರೆ ಬೇರೆ ಬೇರೆ ಆಗ್ತಾ ಇರತ್ತಲ್ಲ. ಏನೂ ಮಾಡಬೇಕು ಅಂತ ಅಂದ್ಕೊಳ್ತೀವಿ, ಆದರೆ ಅದನ್ನು ತಕ್ಷಣ ಮಾಡೋಕ್ಕೆ ಆಗದೇ ಇರಬಹುದು, ಬೇಜಾರು, ಅಥವಾ ಯಾವುದೋ ಒಂದು ಅನಿರೀಕ್ಷಿತ ಘಟನೆ ಆಗುತ್ತೆ, ಖುಷಿಯೋ ಖುಷಿ, ಎಲ್ಲೋ ಒಂದು ದುಃಖದ ಸಮಾಚಾರ ಬರುತ್ತೆ, ಆ ದಿನ ಇಡೀ ಬೇಸರ, ಯಾವುದೋ ಒಂದು ಯಾರೋ ಏನೋ ಅಂದರು, ಆ ದಿನ ಇಡೀ ಕಿರಿಕಿರಿ, ಮನಸ್ಸು ತಾಳದ ಯಾವುದೋ ವೇದನೆಯನ್ನು ಅನುಭವಿಸುತ್ತೆ. ಹೀಗೆ ನಮಗೆ ಏನಾಗ್ತಾ ಇದೆ ಅನ್ನೋದೇ ಎಷ್ಟೋ ಸಲ ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ಮೂಡ್ ಸರಿಯಾಗೋದಕ್ಕೆ ಏನು ಮಾಡೋದು? ಆಯಿತು, ಹಾಡು ಕೇಳಬಹುದು, ಸಂಗೀತ ಕೇಳಬಹುದು, ಆಟ ಆಡಬಹುದು, ಬೇರೆ ಬೇರೆ ಬೇರೆ ಬೇರೆ ಕೆಲಸಗಳನ್ನು ನಮ್ಮ ನಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ನಾವು ಮಾಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಸಂಗೀತವನ್ನು ಆಶ್ರಯಿಸ್ತೀವಿ ಮೂಡ್ ಸರಿ ಹೋಗಬೇಕಾದರೆ ಅಂತ. ಆಯಿತು, ಈಗ ವಿಷಯಕ್ಕೆ ಬಂದ್ಬಿಡೋಣ. ಮೂಡ್ ಸರಿಯಾಗೋದಕ್ಕೆ ಅಂದರೆ, ಈಗ ಸಪೋಸ್ ನಮಗೆ ಬೇಜಾರಾಗಿದೆ, ಸಂತೋಷದ ಹಾಡು ಕೇಳಿದರೆ ನಮ್ಮ ಮೂಡ್ ಸರಿ ಹೋಗುತ್ತಾ ಅಥವಾ ಇನ್ನೂ ಕಿರಿಕಿರಿ ಆಗುತ್ತಾ? ಈಗ ನಾವು ಬೇಜಾರಲ್ಲಿ ಇರುವಾಗ ಸಂತೋಷದ ಗೀತೆ ಕೇಳಿದರೆ ಬೇಜಾರು ಹೋಗುತ್ತಾ ಅಥವಾ ಕಿರಿಕಿರಿ ಆಗುತ್ತಾ? ಅನೇಕರು ತಮ್ಮ ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಅದನ್ನು ಅರ್ಥೈಸಬಹುದು. ಸಂತೋಷವಾಗಿರುವಾಗ ಸಂತೋಷದ ಹಾಡುಗಳೇ ಬೇಕು ಅನಿಸುತ್ತೆ, ದುಃಖದಲ್ಲಿ ಇರುವಾಗ ದುಃಖದ ಗೀತೆಗಳೇ ಬೇಕು ಅನಿಸುತ್ತೆ, ಹೌದಾ? ಹಾಗೆಯೇ ಕೇಳಿದಾಗ ನಮ್ಮ ಮನಸ್ಸಿಗೆ ಹಿತ ಆಗತ್ತಾ? ಅಥವಾ ಮೂಡ್ ಸರಿ ಹೋಗಬೇಕಾದ್ರೆ ದುಃಖದಲ್ಲಿದ್ದಾಗ ಸಂತೋಷದ ಗೀತೆಯನ್ನು ಕೇಳಬೇಕಾ? ಇದು ಎಲ್ಲರನ್ನೂ ಸಾಮಾನ್ಯವಾಗಿ ಕಾಡುವ ಪ್ರಶ್ನೆ. ಬಹುಶಃ ನಮ್ಮ ಶ್ರೋತೃಗಳು ಕೆಲವು ಸರಿ ನಂಗೆ ಯಾಕೋ ಇವತ್ತು ಬೇಜಾರಾಗ್ತಾ ಇತ್ತು ಅದಕ್ಕೆ ಈ ಹಾಡು ಕೇಳಿದೆ ಅಂತ ಹೇಳ್ತಾರೆ. ಯಾವುದೋ ನೆನಪಲ್ಲಿ ನಾನು ಈ ಹಾಡನ್ನು ಕೇಳಿದೆ ಅಂತ ಹೇಳ್ತಾ ಇರ್ತೀನಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳಲ್ಲಿ ನಾವು ಮಾತಾಡುವಾಗ. ಈಗ ಈ ಪ್ರಶ್ನೆಗೆ ನಮ್ಮ ಶ್ರೋತೃಗಳು ಏನು ಹೇಳ್ತಾರೆ ನೋಡೋಣ. ಸಮೀಕ್ಷೆಯ ಪ್ರಶ್ನೆ, ನಾವು ಸಂತೋಷದಲ್ಲಿರುವಾಗ ಸಂತೋಷದ ಹಾಡೇ ಕೇಳಬೇಕೆ ಅಥವಾ ನಾವು ದುಃಖದಲ್ಲಿರುವಾಗ ದುಃಖದ ಹಾಡೇ ಕೇಳಬೇಕೆ? ಸ್ವಲ್ಪ ಅದಲು ಬದಲು ಆದರೆ ಕಿರಿಕಿರಿ ಆಗಬಹುದೇ? ಹೌದಾದರೆ ಹೌದೇನೆ, ಇಲ್ಲವಾದರೆ ಇಲ್ಲವೇನಿ? ನಮ್ಮ ವಾಟ್ಸಪ್ ಸಂಖ್ಯೆ 9483091029. ನಮ್ಮ ಮೂಡ್ ಹೇಗಿದೆಯೋ ಹಾಗೆ ಹಾಡು ಇರಬೇಕಾ ಅಥವಾ ಹಾಡು ನಮ್ಮ ಮೂಡನ್ನು ಬದಲಾಯಿಸುತ್ತಾ? ಇದು ನಮ್ಮ ಇವತ್ತಿನ ಸಮೀಕ್ಷೆಯ ಹೂರ್ಣ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 7:50ಕ್ಕೆ. ನೋಡೋಣ ಯಾರೆಲ್ಲ ಏನು ಹೇಳಿದರು.

ಡೀಲ್ ರಾಜ ಚಿತ್ರದ ಗೀತೆ ಕೇಳಿದಿರಿ. ಟಿಪ್ಪು, ರಶ್ಮಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ರಾಜ್ ಗೋಪಿ ಅವರು ಬರೆದ ಗೀತೆ, ಸಂಗೀತ ಅಭಿಮಾನ್ ರಾಯ್. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:17. ವಿಭಾಗ ಗಾನಭಜನ ಸಮೀಕ್ಷೆ. ಇವತ್ತಿನ ಸಮೀಕ್ಷೆಯ ವಿಷಯ ಇಷ್ಟೇ. ವಿಜ್ಞಾನ ಹೇಳುತ್ತೆ, ನಾವು ಬೇಸರವಾಗಿದ್ದಾಗ ಬೇಸರದ ಹಾಡನ್ನೇ ಹೆಚ್ಚು ಹೆಚ್ಚು ಕೇಳೋದಕ್ಕೆ ಇಷ್ಟಪಡ್ತೀವಿ. ಸಂತೋಷವಾಗಿರುವಾಗ ಸಂತೋಷದ ಹಾಡನ್ನೇ ಹೆಚ್ಚು ಹೆಚ್ಚು ಕೇಳೋದಕ್ಕೆ ಇಷ್ಟಪಡ್ತೀವಿ. ಆಗ ನಮ್ಮ ಒಳಗಿನ ಭಾವನೆಗಳ ಬಿಡುಗಡೆಯಾಗತ್ತೆ. ಆದ್ದರಿಂದ ನಮ್ಮ ಮನಸ್ಸಿಗೆ ಅನುಗುಣವಾದ ಸಂಗೀತವನ್ನು ನಾವು ಕೇಳ್ತಾ ಇರ್ತೀವಿ, ಅದನ್ನೇ ಆಯ್ಕೆ ಮಾಡ್ಕೋತೀವಿ. ಅಂದರೆ ನಾವು ತುಂಬ ಬೇಜಾರಲ್ಲಿರುವಾಗ ಯಾವುದೋ ಒಂದು ದುಃಖದ ಗೀತೆ ಕೇಳಿದಾಗ ನಾವು ದುಃಖಕ್ಕೆ ತಕ್ಷಣ ಜಾರೋದಿಲ್ಲ, ಅಥವಾ ಹಾಗೆ ನಾವು ದುಃಖದಲ್ಲಿ ಇರುವಾಗ ಒಂದು ಸಂತೋಷದ ಗೀತೆ ಕೇಳಿದ ಕೂಡಲೇ ನಮ್ಮ ದುಃಖವೆಲ್ಲ ಮರೆತು ನಾವು ಸಂತೋಷಕ್ಕೆ ಬಂದ್ಬಿಡ್ತೀವಿ ಅಂತನೂ ಅಲ್ಲ. ಅಂದರೆ ನಮ್ಮ ಮೂಡ್ ಏನು, ನಮ್ಮ ಮೂಡನ್ನು ಸಂಗೀತ ಅಥವಾ ನಾವು ಕೇಳುವ ಗೀತೆಗಳು ರೂಪಿಸುತ್ತಾ ಅಥವಾ ಬದಲಾಯಿಸುತ್ತಾ. ನಮ್ಮ ಯಾವುದೋ ವಿಚಾರದಲ್ಲಿ ನಾವಿರುವಾಗ ಗೀತೆಗಳು ನಮಗೆ ಯಾವ ರೀತಿ ಸಹಾಯ ಮಾಡಬಹುದು, ಹಾಡನ್ನು ಕೇಳಿದಾಗ ನಾವು ಒಂದು ಮನಸ್ಥಿತಿಯಿಂದ ಇನ್ನೊಂದು ಮನಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಆಗತ್ತಾ, ಅಥವಾ ನಾವು ನಮ್ಮದೇ ಮನಸ್ಥಿತಿಯಲ್ಲಿ ಇರುವ ಗೀತೆಗಳನ್ನು ಅಪೇಕ್ಷೆ ಪಡ್ತಾ ಇರ್ತೀವ. ಹೀಗೆ ಒಂದು ಚಿಂತನ ಮಂಥನ ನಮ್ಮ ಇವತ್ತಿನ ಸಮೀಕ್ಷೆಯಲ್ಲಿ. ನಿಮಗೆ ಏನನ್ಸುತ್ತೆ, ಒಂದು ಸಾಲಿನಲ್ಲಿ ನೀವು ನಿಮ್ಮ ಅನಿಸಿಕೆನ ಹೇಳಿ. ನಾವು ನಮ್ಮ ಪ್ರಶ್ನೆ, ನೀವು ಹೌದು ಅಥವಾ ಇಲ್ಲ ಅಂತ ಹೇಳೋದಾದರೆ, ಸಂಗೀತ ನಾವು ದುಃಖದಲ್ಲಿರುವಾಗ ಸಂತೋಷದ ಗೀತೆ ನಮ್ಮ ದುಃಖವನ್ನು ತೊಡೆದು ಹಾಕತ್ತಾ, ನಮ್ಮ ಮೂಡ್ನ ಸಂಗೀತ ಸಂಪೂರ್ಣವಾಗಿ ಬದಲಾಯಿಸುತ್ತಾ ಅನ್ನೋದು ಇವತ್ತಿನ ನಮ್ಮ ವಿಭಾಗ ಸಮೀಕ್ಷೆಯ ವಿಷಯ. ಒಂಬತ್ತು 4 8 3 0 9 1 0 2 9 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ನೀವು ನಿಮ್ಮ ಅನಿಸಿಕೆಯನ್ನು ಹೇಳಿ. 7:50 ಸುಮಾರಿನಲ್ಲಿ ನೋಡೋಣ.

ಎಮಿಲ್ ಅವರ ಸಂಗೀತ ನಿರ್ದೇಶನದಲ್ಲಿ ಹರಿ ಸಂತೋಷ್ ಅವರು ಬರೆದ ಗೀತೆ ಕೇಳಿದಿರಿ. ಪ್ರಭುತ್ವ ಚಿತ್ರದ ಗೀತೆ ಇದು. ಹಾಡಿದವರು ಕಾರ್ತಿಕ್ ಮತ್ತು ಸುಪ್ರಿಯಾ ರಾಮ್.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಏತಕ್ಕೆ ಕಾಯಿಸಿದೆ ಗೀತೆಯನ್ನು ಕೇಳಿದ್ರಲ್ಲ, ಈ ಗೀತೆಯನ್ನು ಒನ್ ಟೈಮ್ ಚಿತ್ರದಿಂದ ಆರಿಸಲಾಗಿತ್ತು. ರಾಜೇಶ್ ಕೃಷ್ಣನ್ ಹಾಗೂ ತನುಷಾ ಶ್ರೀನಿಧಿ ಅವರ ಧ್ವನಿಗಳಲ್ಲಿತ್ತು ಈ ಗೀತೆ. ಬರೆದು ಸಂಗೀತ ನೀಡಿದವರು ಅಭಿಮಾನ್ ರಾಯ್. ಕೇಳ್ತಾ ಇದ್ದೀರಿ ವಿಭಾಗ ಗಾನ ಭಜನ ಸಮೀಕ್ಷೆ. ಹಾಡು ಮೂಡನ್ನು ಚೇಂಜ್ ಮಾಡುತ್ತಾ, ಇದು ಇವತ್ತಿನ ನಮ್ಮ ಸಮೀಕ್ಷೆಯ ಮುಖ್ಯ ವಿಚಾರ. ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲಾನೆ. ಇದರ ಸುತ್ತಮುತ್ತ ಹಾಗೆ ನಾವು ನೋಡೋದಾದರೆ ಮನರಂಜನೆಗೆ ನಾವು ಹಾಡು ಕೇಳ್ತೀವಿ, ಏನೋ ಕೆಲಸ ಮಾಡ್ತಾ ಹಾಡು ಬರ್ತಾ ಇರುತ್ತೆ, ಕಿವಿ ಮೇಲೆ ಬೀಳ್ತಾ ಇರುತ್ತೆ, ಸುಮ್ಮನೆ ಹಾಡನ್ನು ಕೇಳ್ತಾ ಇರ್ತೀವಿ. ಬೇರೆ ಯಾವುದಾದರೂ ಶಬ್ದಗಳನ್ನು, ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ತುಂಬ ಗಲಾಟೆ ಅಕ್ಕಪಕ್ಕ ಎಲ್ಲ ಏನೇನೋ ಶಬ್ದಗಳು ಕಿವಿಗೆ ಬೀಳ್ತಾ ಇರುತ್ತೆ, ಅಂಥ ಟೈಮ್ನಲ್ಲಿ ನಾನು ಜೋರಾಗಿ ಸಂಗೀತ ಹಾಕ್ತೀನಿ, ಆಗ ಈ ಎಲ್ಲ ಶಬ್ದಗಳು ನನ್ನ ಕಿವಿಗೆ ಬೀಳದೆ ಬರೀ ಸಂಗೀತ ಮಾತ್ರ ನನ್ನ ಕಿವಿ ಮೇಲೆ ಬೀಳುತ್ತೆ, ಆಗ ನನಗೆ ಹಾಯಾಗಿರುತ್ತೆ, ನನ್ನ ಮನಸ್ಸು ಒಂದು ಪ್ರಸನ್ನ ರೂಪದಲ್ಲಿ ಇರುತ್ತೆ ಅಂತ. ಹಾಗೆ ಬೇರೆ ನಾಯ್ಸ್ನ ಮುಚ್ಚಿ ಹಾಕಲು ನಾವು ಸಂಗೀತವನ್ನು ಕೇಳಬಹುದು, ಅಥವಾ ನಮ್ಮ ಮನದ ಒಳಗಿನ ಯಾವುದೋ ಭಾವಕ್ಕೆ ಆತುಕೊಳ್ಳಲು ನಾವು ಸಂಗೀತವನ್ನು ಕೇಳಬಹುದು. ಸಂತೋಷವಾಗಿರುವಾಗ ಮತ್ತಷ್ಟು ಆ ಭಾವವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ನಾವು ಹಾಡುಗಳನ್ನು ಕೇಳ್ತೀವಿ. ದುಃಖದಲ್ಲಿರುವಾಗ ಎಲ್ಲೋ ಒಂದು ಕಡೆ ಆ ದುಃಖದ ಬಿಡುಗಡೆಗಾಗಿ ನಾವು ದುಃಖದ ಹಾಡನ್ನೇ ಮತ್ತಷ್ಟು ಬಯಸ್ತೀವಿ. ಹೀಗೆಲ್ಲ ನಾವು ಹಾಡುಗಳ ಸುತ್ತ ಮಾತಾಡ್ತಾ ಹೋಗಬಹುದು. ಆದರೆ ಇವತ್ತಿನ ನಮ್ಮ ವಿಷಯ ಏನಪ್ಪ ಅಂದರೆ, ನೋವಾದಾಗ

ನೋವಿನ ಹಾಡನ್ನೇ ಹಾಕಿ ಕೇಳ್ತಾ ನಾವು ಮತ್ತಷ್ಟು ಅಳಬೇಕಾ? ಅಥವಾ ನೋವಾದಾಗ ಸಂತೋಷದ ಹಾಡನ್ನು ಕೇಳಿ ನಮ್ಮ ಮೂಡನ್ನು ಚೇಂಜ್ ಮಾಡಿಕೊಳ್ಳೋದಕ್ಕೆ ಆಗುತ್ತ? ಇದು ನಮ್ಮ ಇವತ್ತಿನ ಪ್ರಶ್ನೆ. ಹಾಡು ನಮ್ಮ ಮೂಡನ್ನು ಚೇಂಜ್ ಮಾಡುತ್ತಾ? ಹೌದಾದರೆ ಹೌದು ಅನ್ನಿ, ಇಲ್ಲವಾದರೆ ಇಲ್ಲ ಅಂತ ಹೇಳ್ಬೋದು. 9483091029 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಹೇಳಬಹುದು. ಕೇಳ್ತಾ ಇದ್ದೀರಿ ವಿಭಾಗ ಗಾನಭಜನ ಸಮೀಕ್ಷೆ.

ಕನ್ಫ್ಯೂಸ್ ಆಗುತ್ತಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ, ಎಡವಟ್ಟಂತೂ ಆಗೋದು ಬೇಡ. ಕರುಡ್ಪತಿ ಚಿತ್ರದ ಗೀತೆ ಕೇಳಿದಿರಿ, ಕೋಮಲ್, ಯಶಿ, ಸುಪ್ರಿಯಾ ಲೋಹಿತ್ ಅವರ ಧ್ವನಿಗಳಲ್ಲಿ. ಸಮಯ 6:34. ಇವತ್ತಿನ ಸಮೀಕ್ಷೆಯ ವಿಷಯ, ನಮ್ಮ ಮೂಡ್ ಏನಿರುತ್ತೆ ಅದಕ್ಕೆ ತಕ್ಕ ಹಾಡ್ ಬಂದರೆ ಮಾತ್ರ ನಾವು

ಚೆನ್ನಾಗಿರ್ತೀವ ಅಥವಾ ನಮ್ಮ ಮೂಡ್ಗೆ ವಿರುದ್ಧವಾದ ಹಾಡುಗಳು ಬಂದರೆ ನಾವು ಆ ಹಾಡಿನ ರೀತಿ ಬದಲಾಗ್ತೀವ, ಅಂದರೆ ಹಾಡಿಗೆ ನಮ್ಮ ಮೂಡನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಇನ್ನು ಇದೇ ಪ್ರಶ್ನೆನ ಸ್ವಲ್ಪ ಬೇರೆ ಥರ ಕೇಳೋದಾದರೆ, ನಾವು ಸಂತೋಷವಾಗಿದ್ದಾಗ ದುಃಖದ ಹಾಡನ್ನು ಕೇಳಿದರೆ ನಾವು ದುಃಖಕ್ಕೆ ಏನಾದರೂ ಜಾರುವ ಸಾಧ್ಯತೆ ಇರುತ್ತಾ? ನಮ್ಮ ಸಂತೋಷ ಹೋಗಿ ನಾವು ಯಾವುದೋ ದುಃಖದ ನೆನಪನ್ನು ಮಾಡಿಕೊಂಡು ಸ್ವಲ್ಪ ಅಯ್ಯೋ ಅಂತ ಬೇಸರಕ್ಕೆ ಜಾರ್ತೀವ. ಅದನ್ನೇ ಸ್ವಲ್ಪ ಬದಲಾಯಿಸಿದರೆ ನಾವು ತುಂಬ ದುಃಖದಲ್ಲಿರುವಾಗ ಒಂದು ಸಂತೋಷದ ಗೀತೆಯನ್ನು ಕೇಳಿದಾಗ ನಾವು ದುಃಖವನ್ನು ಸಂಪೂರ್ಣವಾಗಿ ಮರಿತೀವ. ಹಾಡುಗಳಿಗೆ ಶಕ್ತಿ ಇದೆ. ಹೌದು, ಭೈರಪ್ಪ ಅವರು ತಮ್ಮ ಮಂದ್ರ ಕಾದಂಬರಿಯಲ್ಲಿ ರಾಗ, ರಸ, ಶ್ರೋತೃ, ಮೂಡ್, ಮನಸ್ಥಿತಿ ಹಾಗೆ ಪ್ರಸ್ತುತಪಡಿಸುವ ಕಲಾವಿದ ಈ ಎಲ್ಲದರ ಸುತ್ತಮುತ್ತ ಮಾತಾಡ್ತಾ ಅಂತಿಮವಾಗಿ ನಮ್ಮೊಳಗಿನ ಭಾವಕ್ಕೆ ಏನು ಬೇಕು ಅನ್ನುವ ಪ್ರಶ್ನೆಯನ್ನು ಉಳಿಸ್ತಾರೆ. ಹಾಗೆ ನಮಗೆ ಹಾಡು ಏನನ್ನು ನಮ್ಮ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡುತ್ತೆ, ಅಥವಾ ನಾವು ಏನು ನಿರೀಕ್ಷೆ ಮಾಡ್ತಾ ಇರ್ತೀವಿ, ಅಥವಾ ಏನೂ ನಿರೀಕ್ಷೆ ಮಾಡದೆ ಸದ್ದುಗಳನ್ನು ಅಡಗಿಸಲು ಸಾಂಗ್ ಕೇಳ್ತೀವ? ಹೀಗೆ ಚಿಂತನ ಮಂಥನ ನಮ್ಮ ವಿಭಾಗ ಸಮೀಕ್ಷೆಯಲ್ಲಿ ಇವತ್ತು. ಒಂದೇ ಮಾತಿನ ಪ್ರಶ್ನೆ ಅಂದರೆ, ಹಾಡುಗಳು ನಮ್ಮ ಆ ಕ್ಷಣದ ಮೂಡನ್ನು ಬದಲಾಯಿಸುತ್ತಾ? ಹೌದಾದರೆ ಹೌದನ್ನಿ, ಇಲ್ಲವಾದರೆ ಇಲ್ಲವೆನ್ನಿ. ಇದು ವಿಭಾಗ ಗಾನ ಭಜನಾ ಸಮೀಕ್ಷೆ.

0: ಅಂಬಾಸಡರ್ ಚಿತ್ರಕ್ಕೆಂದು ಸಂತೋಷ್ ವೆಂಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಕಾರ್ಯಕ್ರಮ ಮುಂದುವರೆಸೋಣ. ಈಗ 6:40 ಪ್ರದೇಶ ಸಮಾಚಾರದ ನಂತರ ಮತ್ತೆ ಕೇಳೋಣ. ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಆರ್ಸಿ ವಿರುದ್ದ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನ. ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ, ಸಚಿವ ಡಾ ಅಜಯ್ ಧರಂ ಸಿಂಗ್. ಕರ್ನಾಟಕದೊಂದಿಗೆ ಸಾಂಸ್ಕೃತಿಕ ಉತ್ಪಾದನೆ ಮತ್ತು ಎಎಸ್ ಸಾರಿಗೆ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಇಟಲಿ ಆಸಕ್ತಿ. ದೇಶಾದ್ಯಂತ ಮುಂಗಾರು ಬೆಳೆಗಳ ಬಿತ್ತನೆ ಪ್ರದೇಶ 1,086 ಲಕ್ಷ ಹೆಕ್ಟೇರ್ ದಾಟಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ದತ್ತಾಂಶದಲ್ಲಿ ತಿಳಿಸಿದೆ. ಆದರೆ ಎಲ್ನೀನೋ ಹವಾಮಾನ ಮಾದರಿಯ ಪ್ರತಿಕೂಲ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಭತ್ತ ಪ್ರದೇಶದ ವ್ಯಾಪ್ತಿ ಗಣನೀಯವಾಗಿ ಕುಸಿತ ಕಂಡಿದೆ. ಇದೇ ವೇಳೆ ಉದ್ದು ಮತ್ತು ಹೆಸರುಕಾಳುಗಳಂತಹ ದ್ವಿದಳ ಧಾನ್ಯಗಳ ಕೃಷಿ ಪ್ರದೇಶದ ವ್ಯಾಪ್ತಿಯಲ್ಲೂ ಇಳಿಕೆಯಾಗಿದೆ. ಜೋಳ ರಾಗಿ ಬಿತ್ತನೆ ಪ್ರದೇಶವೂ ಕುಸಿತ ಕಂಡಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ ನೀಡಿದ್ದಾರೆ. ಆಹಾರ ಮತ್ತು ಔಷಧಿಗಳನ್ನು ಖರೀದಿಸುವ ಮೊದಲು ಮುಕ್ತಾಯ ದಿನಾಂಕವನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಈವರೆಗೆ 3 ಕೋಟಿ ರೂಪಾಯಿ ಮೌಲ್ಯದ ಆಹಾರ ಮತ್ತು ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಇಂದು ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಔಷಧ ಮಂಡಳಿ ಬೆಂಗಳೂರಿನ ಆಹಾರ ಸಂಗ್ರಹಣೆ ಮತ್ತು ಸರಬರಾಜು ಘಟಕಗಳಲ್ಲಿ ದಾಳಿ ನಡೆಸಿ ಸುಮಾರು 1,40,00,000 ರೂಪಾಯಿ ಅಧಿಕ ಮೌಲ್ಯದ ಅವಧಿ ಮೀರಿದ ಹಾಗೂ ತಪ್ಪಾಗಿ ಬ್ರ್ಯಾಂಡ್ ಮಾಡಲಾದ ಆಹಾರ ಉತ್ಪನ್ನಗಳು ಹಾಗೂ ಔಷಧಿಗಳನ್ನು ವಶಪಡಿಸಿಕೊಂಡಿದೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ಆದೇಶದ ಬಗ್ಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸ್ಥಿತಿಯಲ್ಲಿ 6,000 ಕ್ಯೂಸೆಕ್ ನೀರು ಹರಿಸುವುದು ಅಸಾಧ್ಯ ಎಂದು ಹೇಳಿದ್ದಾರೆ. ದೆಹಲಿಯಲ್ಲಿ ಕುಳಿತು ಆದೇಶ ನೀಡುವ ಪ್ರಾಧಿಕಾರಗಳ ಕಾರ್ಯವೈಖರಿಯನ್ನು ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಳೆಯೇ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇಸ್ರೋ ಸಾಧನೆ ದೇಶದ ಹೆಮ್ಮೆಯಾಗಿದ್ದು, ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರಂ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಜಿಎಸ್ಎಲ್ವಿ F-17 EOS-5 ಉಡಾವಣೆ ಹಿನ್ನೆಲೆಯಲ್ಲಿ ಇಂದು ಇಸ್ರೋ ಅಧ್ಯಕ್ಷ ಹಾಗೂ ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿ ಡಾ ವಿ ನಾರಾಯಣನ್ ಅವರನ್ನು ಸಚಿವರು ಅಭಿನಂದಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೂರವಾಣಿ ಮೂಲಕ ಇಸ್ರೋ ಅಧ್ಯಕ್ಷರನ್ನು ಹಾಗೂ ಇಡೀ ತಂಡದ ಸಾಧನೆಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಇಸ್ರೋ ಮತ್ತು ಕರ್ನಾಟಕ ಸರ್ಕಾರದ ನಡುವಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಹಕಾರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ನೇಪಾಳಕ್ಕೆ ಇಟಲಿಯ ರಾಯಭಾರಿಯಾಗಿರುವ ಆಂಟೋನಿಯಾ ಬಾರ್ತೋಲಿ ಹಾಗೂ ಬೆಂಗಳೂರಿನ ಇಟಲಿ ಕಾನ್ಸುಲ್ ಜನರಲ್ ಜಿಯಾಂಡೋ ಮೆನಾಕೋ ಮಿಲಾನೊ ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ವೇಳೆ ಬೆಂಗಳೂರಿನ ಹೊರಭಾಗದಲ್ಲಿ ಕೃಷಿ, ಆಹಾರ ಮತ್ತು ತ್ಯಾಜ್ಯದಿಂದ ಇಂಧನ ತಯಾರಿಸುವ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುವುದು, ಸಮಗ್ರ ಮತ್ತು ಸಮರ್ಥ ನಗರ ಸಂಚಾರ ನಿರ್ವಹಣೆಗಾಗಿ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದಲ್ಲಿ ಪರಿಣತಿ ಹೊಂದಿರುವ ಇಟಲಿಯ ಕಂಪನಿಗಳ ಸೇವೆಗಳನ್ನು ಸಾರಿಗೆ ಕ್ಷೇತ್ರದಲ್ಲಿ ಬಲಗೊಳಿಸಿಕೊಳ್ಳುವಂತೆ ಪ್ರಸ್ತಾಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ರಾಜ್ಯದ ನಗರಗಳಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸುವ ಹಾಗೂ ಭವಿಷ್ಯದ ನಗರೀಕರಣಕ್ಕೆ ತಕ್ಕಂತೆ ಸಮಗ್ರ ಸಾರಿಗೆ ವ್ಯವಸ್ಥೆ ರೂಪಿಸುವ ನಿಟ್ಟನಲ್ಲಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ನಗರ ಭೂಸಾರಿಗೆ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸುಗಮ ಜನಸಂಚಾರ, ವೇಗದ, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ನವೀನ ಸಾರಿಗೆ ವ್ಯವಸ್ಥೆಗಳನ್ನು ಅಳವಡಿಸುವ ಕುರಿತು ಚರ್ಚಿಸಲಾಯಿತು. ಮೆಟ್ರೋ, ಬಸ್, ರೈಲು ಸೇರಿದಂತೆ ವಿವಿಧ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳ ಮೇಲೆ ಉತ್ತಮ ಸಮನ್ವಯ ಮತ್ತು ಸಂಪರ್ಕ ಕಲ್ಪಿಸುವ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು. ಬಳಿಕ ಅವರು ಮೈಸೂರಿನಲ್ಲಿ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಮಾದರಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಅಂತಾರಾಷ್ಟೀಯ ದರ್ಜೆಯ ಚಿತ್ರನಗರಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇದೇ ಮೊದಲ ಬಾರಿಗೆ ಪ್ರವಾಸೋದ್ಯಮ ಕ್ಷೇತ್ರದ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಿರುವ ಸಂಸ್ಥೆಗಳು, ಉದ್ಯಮಿಗಳು ಹಾಗೂ ವ್ಯಕ್ತಿಗಳನ್ನು ಗುರುತಿಸಲು ಕರ್ನಾಟಕ ಟೂರಿಸಂ ಅವಾರ್ಡ್ಸ್ 2026 ಆಯೋಜಿಸಲಾಗುತ್ತಿದೆ ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇದೇ 17ರವರೆಗೆ ನಾಮನಿರ್ದೇಶನಕ್ಕೆ ಅರ್ಜಿ ಸಲ್ಲಿಸಬಹುದು. ಇದೇ 27ರಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಲಿದೆ. ಪ್ರಶಸ್ತಿಗಳ ಆಯ್ಕೆಗೆ ಉದ್ಯಮ ಕ್ಷೇತ್ರದ ಹಿರಿಯರು, ವಿಷಯ ತಜ್ಞರು ಹಾಗೂ ಸಂಬಂಧಿತ ಪ್ರತಿನಿಧಿಗಳನ್ನು ಒಳಗೊಂಡ ಸ್ವತಂತ್ರ ಸ್ಕ್ರೀನಿಂಗ್ ಸಮಿತಿ ಕಾರ್ಯನಿರ್ವಹಿಸಲಿದೆ. ಬೆಂಗಳೂರು ನಗರದಲ್ಲಿ ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಹಾಗೂ ವಾಹನ ಸಂಚಾರ ಸುಗಮಗೊಳಿಸುವ ಉದ್ದೇಶದಿಂದ 5 ಪ್ರಮುಖ ಫ್ಲೈಓವರ್ ಹಾಗೂ ಎಲಿವೇಟೆಡ್ ಕಾರಿಡಾರ್ಗಳಲ್ಲಿ ವಿವಿಧ ವರ್ಗದ ವಾಹನಗಳ ಸಂಚಾರಕ್ಕೆ ವಿಧಿಸಲಾಗಿರುವ ನಿರ್ಬಂಧಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸಲು ಬೆಂಗಳೂರು ಸಂಚಾರ ಪೊಲೀಸರು ನಿರ್ಧರಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸಂಚಾರ ನಿರ್ಬಂಧಗಳನ್ನು ಜಾರಿಗೊಳಿಸಿದ ಬಳಿಕ ಬಿಜಿಎಸ್ ಫ್ಲೈಓವರ್, ಪೀಣ್ಯ ಫ್ಲೈಓವರ್ ಮತ್ತು ಡಬಲ್ ಡೆಕ್ಕರ್ ಫ್ಲೈಓವರ್ಗಳಲ್ಲಿ ಸಂಚಾರವು ಸುಗಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯುತ್ತಿರುವುದು ಕಂಡುಬರುತ್ತಿದೆ ಎಂದು ತಿಳಿಸಿದ್ದಾರೆ. ಮೊದಲ ಹಂತದಲ್ಲಿ ಸರಕು ವಾಹನಗಳಿಗೆ ನಿರ್ಬಂಧ ಮುಂದುವರಿಯಲಿದೆ. ಇದೇ 11ರಿಂದ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಕಾರಿಡಾರ್ನಲ್ಲೂ ಹಂತ ಹಂತವಾಗಿ ನಿರ್ಬಂಧ ಜಾರಿಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಮೊಬೈಲ್ ಫೋನ್ ಬಳಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಚಾರಣೆಗೆ ಒಳಪಡಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಇಂದು ಅವರನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಈ ಪ್ರಕರಣದಲ್ಲಿ ಸೆಲ್ ಹಂಚಿಕೊಳ್ಳುತ್ತಿದ್ದ ಪ್ರತಾಪ್ ಮೊದಲನೇ ಆರೋಪಿಯಾದರೆ ಪ್ರಜ್ವಲ್ ರೇವಣ್ಣ ಎರಡನೇ ಆರೋಪಿ ಎಂದು ಪರಿಗಣಿಸಲಾಗಿದೆ. ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡಿರುವ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಸಿಐಡಿ 3ನೇ ನೋಟಿಸ್ ಜಾರಿ ಮಾಡಿದೆ. ಪದೇ ಪದೇ ಸಮನ್ಸ್ ಜಾರಿ ಮಾಡಿದರೂ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಲು ಪೊಲೀಸರು ಸಿದ್ದತೆ ನಡೆಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಅವರ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಶೋಧ ಮುಂದುವರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಕೆ ಮಾಡಿ ವಾಹನಗಳ ಸಂಚಾರದ ಮೇಲೆ ಅರಣ್ಯ ಇಲಾಖೆ ನಿರಂತರ ನಿಗಾ ವಹಿಸಿದೆ. ಸಫಾರಿ ವಾಹನಗಳ ಸಂಚಾರದ ಮೇಲೆ ನಿಗಾ ವಹಿಸುವ ಜೊತೆಗೆ ವನ್ಯಜೀವಿಗಳ ಚಲನವಲನದ ಮೇಲೆ ಹೆಚ್ಚಿನ ಗಮನ ಹರಿಸಲು ಸಫಾರಿ ವಾಹನಗಳಿಗೆ ಜಿಪಿಎಸ್ ಹಾಗೂ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ವಾಹನಗಳು ಸಂಚರಿಸುವ ಮಾರ್ಗ, ವೇಗ ಸೇರಿದಂತೆ ವಿವಿಧ ಮಾಹಿತಿಯನ್ನು ಜಿಪಿಎಸ್ ಮೂಲಕ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ. ವನ್ಯಜೀವಿಗಳ ಸುರಕ್ಷತೆ ಹಾಗೂ ಪ್ರವಾಸಿಗರ ಹಿತದೃಷ್ಟಿಯಿಂದ ಜಿಪಿಎಸ್ ಅಳವಡಿಸಲಾಗಿದೆ ಎಂದು ಗೋಪಾಲಸ್ವಾಮಿ ಬೆಟ್ಟ ವನ್ಯಜೀವಿ ವಲಯ ಅರಣ್ಯಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಬಳ್ಳಾರಿ ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದೆ ಇಕೆವೈಸಿ ಮಾಡಿಸಿದ್ದ ಪಡಿತರ ಚೀಟಿದಾರರಿಗೆ ಈ ತಿಂಗಳ ಅಂತ್ಯದೊಳಗೆ ಮರು ಇಕೆವೈಸಿ ದೃಢಪಡಿಸಿಕೊಳ್ಳುವಂತೆ ಸೂಚಿಸಿದೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಬೀದಿ ದೀಪಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿ ದೋಷ ಕಂಡುಬಂದ ಕೂಡಲೇ ದುರಸ್ತಿ ಕೈಗೊಳ್ಳಬೇಕು ಎಂದು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ನೀನೋ ಹಿನ್ನೆಲೆ ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಆನ್ಲೈನ್ ಡೆಲಿವರಿ ಕಂಪನಿಗಳಿಂದ ಆಹಾರ ಉತ್ಪನ್ನ ಖರೀದಿ ವೇಳೆ ಎಚ್ಚರಿಕೆ ವಹಿಸುವಂತೆ ಗ್ರಾಹಕರಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ. ತಮಿಳುನಾಡಿಗೆ ನಿತ್ಯ 6,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಆರ್ಸಿ ವಿರುದ್ದ ಸಚಿವ ಚಲುವರಾಯಸ್ವಾಮಿ ಅಸಮಾಧಾನ. ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ, ಸಚಿವ ಡಾ ಅಜಯ್ ಧರಂ ಸಿಂಗ್. ಕರ್ನಾಟಕದೊಂದಿಗೆ ಸಾಂಸ್ಕೃತಿಕ ಉತ್ಪಾದನೆ ಮತ್ತು ಎಎಸ್

0: ಸಾರಿಗೆ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಇಟಲಿ ಆಸಕ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಬಜಾನಾ.

ಒಂಟಿ ಹುಡುಗಿನ ಎಆರ್ ರೆಹಾನ ಅವರು ಹಾಡಿದ ಗೀತೆ ಕೇಳಿದ್ರಿ. ಮಹಾಕಾಳಿ ಚಿತ್ರದಿಂದ ಗೀತೆಯನ್ನ ಆಲಿಸಲಾಗಿತ್ತು. ಎಸ್ ರಾಜ್ ಕಿರಣ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಎಂಎಲ್.

0: ಸಮಯ ಆಗಿದೆ 6:55. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಈಗ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂಕೆ ಇಂದಿರಾ, ಪ್ರಸಿದ್ಧ ಕಾದಂಬರಿಕಾರ್ತಿ, ಸರಳ ನಿರೂಪಣೆ, ಗಟ್ಟಿತನ, ವಿಷಯ, ವಸ್ತು, ಸಾಮಾಜಿಕ ಸಂಗತಿಗಳನ್ನು ಅವರು ಮುಟ್ಟುತ್ತಿದ್ದ ಪರಿ, ಇದೆಲ್ಲ ಅವರನ್ನು ವಿಶಿಷ್ಟವನ್ನಾಗಿಸಿತು. ಗೆಜ್ಜೆಪೂಜೆ, ಪಣಿಯಮ್ಮ, ಗಿರಿಬಾಲೆ ಇವೆಲ್ಲ ಚಲನಚಿತ್ರವಾದ ಅವರ ಕೃತಿಗಳು. ಎಂಕೆ ಇಂದಿರಾ ಅವರ ಧ್ವನಿಯನ್ನ ಆಲಿಸೋಣ.
3: ಸದಾನಂದ ಕಾದಂಬರಿ ಬರಿತಾ ಇದ್ದೆ ನಾನು. ಸದಾನಂದ ರಾಜು ಇಬ್ಬರೂ ಬೊಂಬಾಯಿಗೆ ಹೊರಡ್ತಾರೆ. ಬೊಂಬಾಯಿಗೆ ಹೊರಟಾಗ ಇವನು ಮಂಗಳೂರಿಗೆ ಬರ್ತಾನೆ. ಯಾರು ಸದಾನಂದ ಮಂಗಳೂರಿಗೆ ಬಂದು ಅಲ್ಲಿಂದವೇ ಬೊಂಬಾಯಿಗೆ ಹೊರಡ್ತಾನೆ. ಅವನು ಟ್ರೈನಲ್ಲೇ ಹೊರಡ್ತಾನೆ. ಆವಾಗ ಹೊರಟಾಗ ಹಾಗೆ ಬರೆದಿದ್ದೆ, ನಾನು ಬರ್ಕೊಂಡು ಹೋಗಿದ್ದೆ. ನಮ್ಮ ಯಜಮಾನರು ಪಕ್ಕದಲ್ಲೇ ಮಲ್ಕೊಂಡಿದ್ರು. ಅವರು ಇದೇನು ಈಗ ಮಂಗಳೂರಿಗೆ ಬಂದು ಹೊರಡಬೇಕಾದಿಲ್ಲ, ಕನ್ನನೂರು ಮುಖಾಂತರ ಹೋದ್ರೆ ತುಂಬ ಹತ್ತಿರ ಬೊಂಬಾಯಿ, ನೀನು ತಪ್ಪು ಬರೆದಿದ್ದೀಯಾ ಅಂತ ನಮ್ಮ ಯಜಮಾನ್ ಹೇಳಿದರು. ವಾಸ್ತವವಾಗಿ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಪರವಾಗಿಲ್ಲ ಬಿಡಿ, ನಾನು ಸರಿ ಮಾಡ್ತೀನಿ ಅಂತ ಹೇಳಿದೆ. ಮುಂದಿನ ಪುಟದಲ್ಲೇ ಅವರಿಬ್ಬರೂ ಬೊಂಬಾಯಿಗೆ ಹೋಗೋದು ಇದು ಬಂತು. ಆವಾಗ ರಾಜು ರೈಲಿನಲ್ಲಿ ಕೂತ್ಕೊಂಡಾಗ ಕೇಳ್ತಾನೆ, ಎಲ್ಲ ಸೀದಾ ಕನ್ನನವ್ರ ಮುಖಾಂತರ ಹೋಗಿದ್ದು ನಿಮಗೆ ಚಾರ್ಜು ಕಡಿಮೆ ಆಗ್ತಿತ್ತು, ಹೊಟ್ಟೆ ಆಗ್ತಿತ್ತು, ಸ್ವಲ್ಪ ಬೇಗ ಸೇರ್ತಾ ಇದ್ದೆ, ಯಾಕೆ ಮಂಗಳೂರಿಗೆ ಬಂದು ನೀವು ಹೋಗ್ತಾ ಇದ್ದೀರಿ ಹಾಗೆ ಅಂತ ಕೇಳ್ತಾನೆ. ಅದಕ್ಕೆ ಏನಿಲ್ಲ, ನನ್ನ ಸ್ನೇಹಿತ ಇಲ್ಲಿದ್ದಾನೆ, ಅವನ ಹತ್ರ ಸ್ವಲ್ಪ ಕೆಲಸ ಇತ್ತು, ನಮ್ಮ ಪಬ್ಲಿಷರು ಒಬ್ಬಿದ್ದಾನೆ ಇಲ್ಲಿ, ಅವನ ಹತ್ರ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡ್ಬಿಟ್ಟು ಹೀಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೀಗೆ ಬಂದೆ. ಅಷ್ಟೇ ಹೊರತು ಇನ್ನೇನಿಲ್ಲ, ನಾನು ಯಾವಾಗಲೂ ಸಾಮಾನ್ಯ ಕನ್ನಡ ಮುಖಾಂತರನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಕಿತ್ತು ಸರಿಸಿ ಬಿಟ್ಬಿಟ್ಟೆ. ಆಮೇಲೆ ನಮ್ಮ ಯಜಮಾನಿಗೆ ಆಶ್ಚರ್ಯ ಆಯಿತು, ಏನು ಹೆಂಗೆ ಸರ್ವ್ ಮಾಡ್ಬಿಟ್ಟೆಲ್ಲ ನೀನು ಹಾಗೆ ಅಂತೇಳಿ. ಹಾಗೆ ಅಕಸ್ಮಾತ್ ಏನಾದ್ರು ಹೋಯ್ತು, ನನಗೆ ಅಕಸ್ಮಾತ್ ಮರೆತು ಹೆಚ್ಚು ಕಮ್ಮಿ ಮಾಡಿದರೆ ಅದು ಮುಂದೆ ನಾನು ಅದರಲ್ಲೇ ತಿದ್ದು ಬಿಡ್ತೇನೆ ಹೊರತು ಹೊಡೆದು ಅಳಿಸಿ ತಿದ್ದಿ ಹರಿದು ಅದೆಲ್ಲ ಮಾಡೋ ಪದ್ಧತಿನೇ ಇಲ್ಲ. ಯಾವ ಕಾದಂಬರಿನೂ ಮಾಡಿಲ್ಲ ಇದುವರೆಗೆ. 62 ಪುಸ್ತಕದಲ್ಲಿ ಪತ್ರಿಕೆಯವ್ರು ಬರೀತಾ ಇಂಥದ್ದು ಕಳಿಸಿ, ಇಂಥದ್ದು ಸುಖ ಅಂತಾನೆ ದುರಂತಾನೆ ಏನೋ ಒಂದು ಕಳಿಸಿ ಪುಟ ಅಂತ ಅಷ್ಟೇ ಪುಟ್ಟ ಸರಿಯಾಗಿ ಮುಗಿದಿರುತ್ತೆ ನಾನು ಸರಿಯಾಗಿ.
4: ನಾನು ಮಲೆನಾಡಿನಲ್ಲಿ ಅಂದ್ರೆ ನನ್ನ ತವರು ಮನೆ ಒಳಗೆ ಸುಮಾರು 16 ವರ್ಷಗಳವರೆಗೆ ಅಲ್ಲೇ ಇದ್ದೆ. ಅಲ್ಲಿವರೆಗೆ ನನ್ನ ಒಂದು ಸುಮ್ಮನೆ ಸೀಮಿತವಾಗಿ ಇಟ್ಕೊಂಡಿದೆ ಹೊರತು ನನಗೆ ಬೇಕಾದಷ್ಟು ಬರೆಯೋದು ಬೇಕಾದಷ್ಟು ಇದೆ. ಆದ್ರೆ ಮಲೆನಾಡಿನ ಜನಜೀವನ, ಅಲ್ಲಿ ಭಾಷೆ, ಕೆಲವರು ಮಲೆನಾಡು ಭಾಷೆನೇ ಕೆಲವರಿಗೆ ಅರ್ಥವಾಗಲ್ಲ, ಮೊನ್ನೆ ಕೂಡ ಅದೇ ಅಂತೂ ಗೊತ್ತಾಗಲ್ಲ. ಅದನ್ನ ಸುಮ್ಮನೆ ಬರ್ಕೊಂಡು ಹೋಗಿದ್ರಿಂದ ಅದು ಕೆಲವರಿಗೆ ಅರ್ಥವಾಗದೆ ಹೋಗಬಹುದು.
3: ಶ್ರೀಮಂತರಿಂದ ಹೇಳಿದ್ರೆ ಬಡವರು ಕೊನೆಯ ತನಕನು ಎಲ್ಲಾರು ಪ್ರತಿಯೊಂದು ಕುಟುಂಬದ್ದು ಯಾರ್ಯಾರು ಯಾವ್ಯಾವ ತರ ಭಾವನೆ, ಅದು ಜಾತೀಯತೆ ಕೆಲವು ಕಡೆ ಇದೆಯಲ್ಲ ಅದರಲ್ಲಿ ಯಾವ್ಯಾವ ತರ ಇತ್ತು ಅಂತದ್ದು ಎಷ್ಟೋ ಘಟನೆಗಳು ಈಗ ಈಗಿನ ಜನಗಳಿಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಘಟನೆಗಳು ನಮ್ಮ ಕಣ್ಣು ಮುಂದೆ ನಡೆದಿದೆ. ಕಣ್ಣು ಮುಂದೆ ನಡೆದಿದ್ದನ್ನು ಸತ್ಯವಾದ್ದನ್ನೇ ಬರೀಬೇಕು. ಸಾಹಿತ್ಯ ಅಂದ್ರೆ ಕನ್ನಡ ಒಂದು ಓದಲು ಬರೆದ್ಬಿಟ್ರೆ ಸಾಹಿತ್ಯ ಆಗಲ್ಲ. ಸಾಹಿತ್ಯದ ಎಲ್ಲಾ ಪ್ರಕಾರಗಳು ಗೊತ್ತಿರಬೇಕು ಅನ್ನೋದಕ್ಕೋಸ್ತವಾಗಿ ನಾನು ನಾನಾ ವಿಧವಾದ ಕಾದಂಬರಿಗಳನ್ನು ಬರೆದಿದ್ದೀನಿ. ಆದರೂ ಕೂಡ ಮಲೆನಾಡಿನ ಸಮಗ್ರ ಜೀವನ ಬರೆಯೋಣ ಅಂತ. ಈಗ ಕೆವಿ ಪುಟ್ಟಪ್ಪರು ಮಲೆಗಳಲ್ಲಿ ಮದುಮಗಳು ಬರೆದಿದ್ದಾರೆ, ಕಾನೂರು ಸುಬ್ಬಮ್ಮ ಹೆಗ್ಗಡೆ ಸೇರಿದ್ದಾರೆ, ಶಿವರಾಮ್ ಕಾರಂತರು ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೆದಿದ್ದಾರೆ, ಆಯಾ ಪ್ರಾಂತ್ಯದವರು ಅಷ್ಟೇ ಬರೆದಿದ್ದಾರೆ. ನಾನು ಹಾಗಲ್ಲ, ಮಲೆನಾಡಿಂದ ಆದರೂ ಕೂಡ ಮಲೆನಾಡಿನಲ್ಲಿ ಎಷ್ಟು ಶಾಖೋಪಶಾಖೆಗಳಿದೆ ಅನ್ನೋದು ಜೀವನದಲ್ಲಿ ಅದನ್ನು ನಿಜವಾಗಿ ಇಂದಿನ ಜನಾಂಗ ತಿಳ್ಕೊಳ್ಬೇಕು.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ದು ಪ್ರಸಿದ್ಧ ಕಾದಂಬರಿ ಕಾರ್ತಿ ಎಂಕೆ ಇಂದಿರಾ ಅವರ ಧ್ವನಿಯನ್ನು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
5: ಸರ್ವೋದಯವಾಗಲಿ ಸರ್ವರಲಿ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್, ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ ಎಂದರು. ದೇಶದಲ್ಲಿ ಸೆಪ್ಟೆಂಬರ್ 4ನೇ ತಾರೀಕಿನವರೆಗೆ 1,086 ಲಕ್ಷ ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶಗಳಲ್ಲಿ ಮುಂಗಾರು ಬೆಳೆಗಳನ್ನು ಬೆಳೆಯಲಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ವಿಜಯಪುರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗದ ಅವಶ್ಯಕತೆ ಹೆಚ್ಚಿರುವುದರಿಂದ ವಿಬಿಜಿ ರಾಮ್ಜಿ ಯೋಜನೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಪ್ರಕಾಶ ವಡ್ಡರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಬರ ಆವರಿಸಿರುವ ಹಿನ್ನೆಲೆ ಬಂಜಾರ ಸಮುದಾಯದ ಮಹಿಳೆಯರು ಮಳೆಗಾಗಿ ವಿಶಿಷ್ಟ ಆಚರಣೆ ನಡೆಸಿ ವರುಣನಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. 10 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳು ಕಾರ್ಯನಿರ್ವಹಿಸುವ ಎಲ್ಲಾ ಸಂಸ್ಥೆಗಳು, ಕಚೇರಿಗಳು ಹಾಗೂ ಕೆಲಸದ ಸ್ಥಳಗಳಲ್ಲಿ ಆಂತರಿಕ ದೂರು ಸಮಿತಿಯನ್ನ ಕಡ್ಡಾಯವಾಗಿ ರಚಿಸಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟಲು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಬೆಳಗಾವಿಯಲ್ಲಿಂದು ಸೂಚಿಸಿದ್ದಾರೆ. ಕೆಆರ್ಎಸ್ನಿಂದ ನಿತ್ಯ 6,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ರೈತಪರ ಹಾಗೂ ಕನ್ನಡಪರ ಸಂಘಟನೆಗಳು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿಯ 3ನೇ ಹಂತದಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿದೆ. ಕಾಂಪೌಂಡ್ ತಂಡ ಸ್ಪರ್ಧೆಯಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ತೋಮನ್ ಕುಮಾರ್ ಹಾಗೂ ಶ್ಯಾಮ್ ಸುಂದರ್ ಸ್ವಾಮಿ ಜೋಡಿ ಇರಾಕ್ನ ಅಬ್ಬಾಸ್ ಕದೀಮ್ ಮತ್ತು ಅನ್ವರ್ ಜೋಡಿ ವಿರುದ್ದ 152-139 ಅಂತರದಲ್ಲಿ ಗೆಲುವು ಸಾಧಿಸಿ ಚಿನ್ನದ ಪದಕ ಗಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 7:02.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
0: ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಇವತ್ತಿನ ಸಮೀಕ್ಷೆಯ ಪ್ರಶ್ನೆ: ಹಾಡು ಮೂಡನ್ನ ಬದಲಾಯಿಸುತ್ತ. ಇದರ ಸುತ್ತಮುತ್ತ ಹಾಗೆ ಮಾತಾಡ್ತಾ ಪ್ರಶ್ನೆಗೆ ಉತ್ತರಗಳನ್ನು ನಿರೀಕ್ಷಿಸ್ತಾ ಇದ್ದೇವೆ. 9483091029 4830910219 ಈ ಸಂಖ್ಯೆಗೆ ನೀವು ನಿಮ್ಮ ವಾಟ್ಸಪ್

ಧೈರ್ಯಂ ಚಿತ್ರಕ್ಕೆಂದು ಎಮಿಲ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಕೀರ್ತನ ಅಯ್ಯರ್ ಹಾಗೂ ಎಮಿಲ್ ಅವರ ಧ್ವನಿಯಲ್ಲಿತ್ತು ಗೀತೆ. ಬರೆದವರು ಆನಂದರಾಮ್.

ವಿ ಮನೋಹರ್ ಅವರು ಬರೆದು ಗುರುಕಿರಣ್ ಅವರು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಫ್ಯಾಮಿಲಿ ಪ್ಯಾಕ್ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು ಚಿಂತನ್ ವಿಕಾಸ್ ಅವರ ಧ್ವನಿಯಲ್ಲಿತ್ತು ಗೀತೆ. ಇವತ್ತಿನ ವಿಭಾಗ ಗಾನ ಭಜನ ಸಮೀಕ್ಷೆ ಹಾಗೆ ವಿವಿಧ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಸುಮಾರು ಜನ ಬೇರೆ ಬೇರೆ ಬೇರೆ ಬೇರೆ ರೀತಿಯ ಸಂದೇಶಗಳನ್ನು ನಿಮ್ಮ ಮನದಾಳದ ಭಾವನೆಗಳನ್ನು ಹಂಚಿಕೊಳ್ತಾ ಇದ್ದೀರಿ. ಒಂದೇ ಒಂದು ಸಾಲಲ್ಲಿ ಕೇಳೋದಾದರೆ ಹಾಡು ಮೂಡು ಚೇಂಜ್ ಮಾಡತ್ತಾ, ಅಂದರೆ ಹಾಡು ಮೂಡನ್ನು ಚೇಂಜ್ ಮಾಡತ್ತಾ ಅಂತ ಇವತ್ತಿನ ನಮ್ಮ ಪ್ರಶ್ನೆ. ಇದರ ಸುತ್ತಮುತ್ತ ನಾವು ಹಾಗೆ ಮಾತಾಡ್ತಾ ವಿಜ್ಞಾನ ಹೇಳುತ್ತೆ ಬೇಸರಕ್ಕೆ ಬೇಸರದ ಹಾಡೇ ಬೇಕು. ಆಗ ನಮ್ಮ ಮನಸ್ಸಲ್ಲಿ ಒಂದು ವಿಶೇಷವಾದ ಹಾರ್ಮೋನ್ ಬಿಡುಗಡೆಯಾಗುತ್ತೆ, ಆಗ ನಮಗೆ ಒಂದು ಸಾಂತ್ವನ ನೀಡಿದ ಹಾಗಾಗತ್ತೆ. ಪ್ರೊಲೆಕ್ಟಾನ್ ಅನ್ನುವ ಹಾರ್ಮೋನ್ನಿಂದ ನಮಗೆ ಸಾಂತ್ವನ ನೀಡಿದ ಅನುಭವ ಆಗುತ್ತೆ. ಹಾಗಾಗಿ ದುಃಖಕ್ಕೆ ದುಃಖದ ಗೀತೆಗಳನ್ನು ಕೇಳಿದರೆ ಚೆಂದ ಅಂತ. ಅದೇ ರೀತಿ ಸಂತೋಷದಲ್ಲಿ ಇರುವಾಗ ದುಃಖದ ಹಾಡು ಕೇಳಿದರೆ ಏನೋ ಒಂದು ಕಿರಿಕಿರಿ ಉಂಟಾಗುತ್ತೆ ಅನ್ನುವ ಭಾವನೆ ಕೆಲವರಿಗೆ. ದುಃಖದಲ್ಲಿ ಇರುವಾಗ ಒಂದು ಸಂತೋಷದ ಗೀತೆಯನ್ನು ಕೇಳಿದರೆ ದುಃಖ ಎಲ್ಲ ಮರೆಯಾಗಿ ಎದ್ದು ಕುಣಿಯುವ ಹಾಗೆ ಆಗುತ್ತೆ. ದುಃಖವನ್ನು ಮರೆಯೋದಕ್ಕೆ ಸ್ವಲ್ಪನಾದರೂ ಸಹಾಯ ಆಗುತ್ತೆ ಹಾಡುಗಳು ಅಂತ ಹೇಳುವ ಮಂದಿ ಕೂಡ ಉಂಟು. ಈಗ ಈ ಎಲ್ಲ ವಿಚಾರಗಳ ಸುತ್ತಮುತ್ತ ಮಾತಾಡ್ತಾ ನಮ್ಮ ಮೂಡ್ ಸ್ವಿಂಗ್ಸ್ ಹೇಗಿರುತ್ತೆ, ನಮಗೆ ಯಾವಾಗ ಯಾವ ಹಾಡು ಕೇಳಬೇಕನ್ಸುತ್ತೆ ಅಂತ ನಮಗೆ ಎಷ್ಟು ಸಲ ಗೊತ್ತಾಗೋದಿಲ್ಲ. ಹಾಡು ಬಂದಾಗ ಆ ಹಾಡಿನ ಜೊತೆಗೆ ಮನಸ್ಸು ಕೂಡ ಸಾಗುತ್ತೆ ಅನ್ನೋದು ಕೂಡ ಒಂದು ಅನಿಸಿಕೆ. ಇನ್ನು ನಮ್ಮ ಮನದ ಗದ್ದಲ ಇರಬಹುದು, ಹೊರಗಿನ ಗದ್ದಲ ಇರಬಹುದು, ಇದನ್ನು ದೂರ ಮಾಡೋದಕ್ಕೆ ನಮಗೆ ಹಾಡು ಸಹಾಯ ಮಾಡುತ್ತೆ ಅಂತ ಹೇಳುವವರ ಸಂಖ್ಯೆ ಕೂಡ ಕಡಿಮೆಯೇನಿಲ್ಲ. ಈ ಎಲ್ಲ ಮಾತುಗಳನ್ನು ನೋಡ್ತಾ ಹಾಗೆ ಚಿಂತನ ಮಂಥನ ಮಾಡ್ತಾ ಕೇಳಿದ ಪ್ರಶ್ನೆ, ಹಾಡು ಮೂಡನ್ನು ಚೇಂಜ್ ಮಾಡುತ್ತಾ? ಹೌದಾದರೆ ಹೌದನ್ನಿ, ಇಲ್ಲವಾದರೆ ಇಲ್ಲವೇನಿ. 9483091029 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಇನ್ನೊಂದು ಗೀತೆಯನ್ನು ಕೇಳೋಣ. ಆಮೇಲೆ 7:22 ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಕೇಳೋಣ. ಆಮೇಲೆ 7:35 ವಾರ್ತಾ ಪ್ರಸಾರ, 7:45 ಒಂದೆರಡು ಹಾಡುಗಳು, ಆಮೇಲೆ ಈ ಮೂಡು ಹಾಡು ವಿಚಾರವನ್ನು ಮತ್ತೆ ಆಲಿಸೋಣ. ನೀವೆಲ್ಲ ಏನು ಹೇಳಿದ್ರಿ, ಯಾವ ಯಾವುದಕ್ಕೆ ಎಷ್ಟೆಷ್ಟು ಓಟುಗಳು ಬಿದ್ದವು ಅಂತ ನೋಡೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ, ಬಿ ಕೆ ಸುಮತಿ.

ಹೈಪರ್ ಚಿತ್ರಕ್ಕೆಂದು ಮಾಲತಿ ಅವರು ಹಾಡಿದ ಗೀತೆಯ ನಂತರ ನೀವು ಕೇಳಿದ್ದು ತೂಫಾನ್ ಚಿತ್ರದ ಗೀತೆ. ಟಿಪ್ಪು, ಅನುರಾಧ ಶ್ರೀರಾಮ್ ಹಾಗೂ ಸಂಗಡಿಗರು ಹಾಡಿದ ಗೀತೆ. ಕವಿರಾಜ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಎಲ್ವಿನ್ ಜೋಶುವಾ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ 7:22. ಕೇಳೋಣ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಕಗ್ಗದ ಸಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಶುಭವಾವುದು ಲೋಕದಲ್ಲಿ ನೋಡೆ, ವಿಭಜಿಸಲ್ಕಾಗದನ್ಯೋನ್ಯ ಸಂಬಂಧ. ಶುಭವಾವುದು ಅಶುಭವಾವುದು ಲೋಕದಲ್ಲಿ ನೋಡೆ, ವಿಭಜಿಸಲ್ಕಾಗದನ್ಯೋನ್ಯ ಸಂಬಂಧ. ಉಭಯವನು ಮೀರ್ದ ಸಾಮ್ಯದ ನೀತಿಯೊಂದಿಹುದು, ಅಭಯ ಪಥವದು ನಿನಗೆ ಮಂಕುತಿಮ್ಮ. ಉಭಯವನು ಮೀರ್ದ ಸಾಮ್ಯದ ನೀತಿಯೊಂದಿಹುದು, ಅಭಯ ಪಥವದು ನಿನಗೆ ಮಂಕುತಿಮ್ಮ.

ಶುಭ ಅಥವಾ ಅಶುಭ, ಒಳ್ಳೆಯದು ಅಥವಾ ಕೆಟ್ಟದ್ದು, ಇವೆಲ್ಲ ನಾವು ಭಾವಿಸೋ ಹಾಗೆ. ಇವೆಲ್ಲ ಲೌಕಿಕ ಮಟ್ಟದ ಸತ್ಯಗಳು, ಅಲೌಕಿಕನಿಗೆ ಅಲ್ಲ ಅಂತ ಹೇಳ್ತಾರೆ ಡಿವಿಜಿ. ಹಾಗೆ ನೋಡಿದ್ರೆ ಈ ಒಳಿತು ಕೆಡುಕುಗಳು ಅಂದ್ರೆ ಗುಡ್ ಅಂಡ್ ಈವಿಲ್ ಪ್ರಕೃತಿಯ ಒಂದು ಸಮನ್ವಯ ಅಂತಾನು ಕೆಲವರು ಅಭಿಪ್ರಾಯ ಪಡ್ತಾರೆ. ಪ್ರಸಿದ್ಧ ಇಂಗ್ಲಿಷ್ ಕವಯಿತ್ರಿ ಎಮಿಲಿ ಡಿಕನ್ಸನ್ ಒಂದು ಪದ್ಯದಲ್ಲಿ ಹೇಳೋ ಹಾಗೆ, ಮೃದುವಾದ ಹೂ ಪಕಳೆ ಮೇಲೆ ಹಿಮ ಹೆಪ್ಪುಗಟ್ಟುತ್ತೆ, ಅದು ಹೂವನ್ನ ಸೀಳಿಯೇ ಬಿಡುತ್ತೆ. ಆಮೇಲೆ ಸೂರ್ಯ ಬರ್ತಾನೆ, ಅವ ತನ್ನ ಕಿರಣಗಳ ಶಾಖದಿಂದ ಈ ಹಿಮವನ್ನ ಕರಗಿಸಿ ಬಿಡ್ತಾನೆ. ಇಲ್ಲಿ ಯಾರಿಗೆ ಯಾರೂ ಶತ್ರುಗಳಲ್ಲ, ಹಾಗೆ ಯಾರಿಗೆ ಯಾರು ಮಿತ್ರರಲ್ಲ. ಆಕೆ ಹೇಳ್ತಾಳೆ, ಇಷ್ಟೆಲ್ಲ ನೋಡಿನೂ ದ ಸನ್ ಮೂವ್ಸ್ ಅನ್ಮೂವ್ಡ್. ಈ ಲೋಕ ವ್ಯಾಪಾರಗಳ ಬಗ್ಗೆ ಅವನಿಗೆ ಯಾವುದೇ ಚಿಂತೆ ಇಲ್ಲ, ಬದ್ಧತೆ ಇಲ್ಲ. ಇದನ್ನೇ ಎಮಿಲಿ ಡಿಕನ್ಸನ್ ಕಾಸ್ಮಿಕ್ ಐರನಿ ಅಂತ ಕರೀತಾಳೆ. ಹೀಗೆ ಪ್ರಕೃತಿಯ ಒಳಿತು ಕೆಡುಕು ಒಂದು ಕಡೆ ಆದರೆ ಮನುಷ್ಯ ಶರೀರದಲ್ಲೂ ಇಂಥ ದ್ವಂದ್ವ ಇದೆ. 9 ತಿಂಗಳು ತುಂಬಿ ಮುದ್ದು ಮಗು ಹೊರಗೆ ಬರೋದು ಎಂಥ ಉತ್ಸವ, ಆದರೆ ಅದಕ್ಕೆ ಮುಂಚೆ ಆ ತಾಯಿ ಅನುಭವಿಸೋ ಅಪಾರ ನೋವು. ಇಂಥದ್ದೊಂದು ನೋವು ಇದ್ದೇ ಇದೆ ಅನ್ನೋದು ಪ್ರತಿಯೊಬ್ಬ ಮಹಿಳೆಗೂ ಗೊತ್ತು. ಹಾಗಂತ ಮಗುವಿನ ಆಸೆನ ಆಕೆ ಬಿಟ್ಟುಬಿಡ್ತಾಳಿಯೇ, ನೋವಿನಂಥ ಕಷ್ಟ ಮುಂದೆ ಆಕೆಗೆ ಶುಭವೇ ಆಗಿಬಿಡುತ್ತೆ. ಅಂದಮೇಲೆ ಈ ಶುಭ ಅಶುಭಗಳ ಪರಿಕಲ್ಪನೆ ಅವರವರು ಭಾವಿಸಿದ ಹಾಗೆ. ಯಾಕಂದ್ರೆ ಇಂಥ ಉಭಯವನು ಮೀರ್ದ ಸಾಮ್ಯದ ನೀತಿ ಒಂದಿಹುದು ಅಂತಾರೆ ಡಿವಿಜಿಯವರು. ಅದೇ ಬ್ರಹ್ಮದರ್ಶನ. ಭಗವಂತನನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವ್ರಿಗೆ ಈ ಒಳಿತು ಕೆಡುಕುಗಳು ಬಾಧಿಸೋದೇ ಇಲ್ಲ. ಅಲ್ಲದೆ ಇವೆರಡೂ ಒಂದನ್ನೊಂದು ಬಿಟ್ಟಿರೋದೂ ಇಲ್ಲ. ಮಾವಿನ ಹುಳಿ ಮಧುರವಾಗುತ್ತೆ, ಕತ್ತಲೆ ನಂತರ ಬೆಳಕು ಬಂದೇ ಬರುತ್ತೆ. ಹಾಗಾಗಿ ಇದನ್ನ ಪ್ರಕೃತಿಯ ಅನಿವಾರ್ಯ ನಿಯಮ ಅಂತ ತಿಳ್ಕೊ ಅಂತಾರೆ ಡಿವಿಜಿ ಅವರು. ಇದೆಲ್ಲವನ್ನ ಮೀರಿದ ಅಭಯ ಪಥ ನಿಂಗೆ ಇದ್ದೇ ಇದೆ ಅನ್ನೋ ಭರವಸೆನೂ ಕೊಡ್ತಾರೆ.

ಸಾರ್ವಭೌಮನು ಸೃಷ್ಟಿಯೊಳಗದೋರ್ವನೆ ಕಾಣೋ, ಸರ್ವವನು ತನ್ನಾತ್ಮವೆಂದು ಬದುಕುವನು. ಸಾರ್ವಭೌಮನು ಸೃಷ್ಟಿಯೊಳಗದೋರ್ವನೆ ಕಾಣೋ, ಸರ್ವವನು ತನ್ನಾತ್ಮವೆಂದು ಬದುಕುವನು. ನಿರ್ವಿಕಾರಾಂತರಂಗದಿ ಜಗವ ಧರಿಸುವನು, ಸರ್ವ ಮಂಗಳನವನು ಮಂಕುತಿಮ್ಮ. ನಿರ್ವಿಕಾರಾಂತರಂಗದಿ ಜಗವ ಧರಿಸುವನು, ಸರ್ವ ಮಂಗಳನವನು ಮಂಕುತಿಮ್ಮ.

ತನ್ನ ಆತ್ಮ ಸಾಮರ್ಥ್ಯದ ಬಗ್ಗೆ ವಿಶ್ವಾಸ ಇರೋರಿಗೆ ಕೆಚ್ಚಿದೆ, ತಮಗೆ ತಾವೇ ಅಧಿಕಾರಿ ಅಂತ ಅವರು ಭಾವಿಸ್ತಾರೆ. ಬೇರೆ ಯಾವುದೇ ಪ್ರಭಾವಕ್ಕಾಗ್ಲಿ ಲೋಭಕ್ಕಾಗಲಿ

0: ಆಗ್ಲಿ ಅವರು ಮಣಿಯಲ್ಲ. ತೀರಾ ಮೈಯುಬ್ಬು ಬಿಟ್ರೆ ನೀನೇ ಪರದೇಶಿ ನಾನೇ ಸ್ವದೇಶಿ ಅಂತ ದೇವರಿಗೆ ಸವಾಲ್ ಹಾಕ್ಬಿಡ್ತಾರೆ. ಹೀಗೆ ಆತ್ಮತೃಪ್ತಿ ಅನಸೂಯತೆ ಇರೋಂಥ ಜೀವಕ್ಕೆ ಯಾರದೇ ಹಂಗು ಇರೋಲ್ಲ. ಸಾಮಾನ್ಯವಾಗಿ ಕಲಾವಿದರಿಗೆ ಮತ್ತು ನಿಜವಾದ ಅರ್ಥದಲ್ಲಿ ಸಮಾಜ ಕಲ್ಯಾಣ ಮಾಡುವಂಥ ನಿಸ್ವಾರ್ಥಿಗಳಿಗೆ ಈ ಹೃದಯ ವೈಶಾಲ್ಯತೆ ಹೆಚ್ಚು. ಮಹಾರಾಜ ಒಬ್ಬ ಹೇಳಿ ಕಳಿಸಿದ್ರು, ನಮ್ಮ ಚಿತ್ರದುರ್ಗದ ಭೈರವಿ ವೆಂಕಟಸುಬ್ಬಯ್ಯನವರು ಹೋಗಲೇ ಇಲ್ಲ, ನನಗೆ ಇರೋದು ಒಂದೇ ಅಧಿಕಾರಿ, ಅವಳೇ ನನ್ನ ತಾಯಿ ಭೈರವಿ, ಅವಳಿಗೆ ಮಾತ್ರ ನಾನು ಹಾಡೋದು, ಉಳಿದ ಯಾವುದೇ ಅಧಿಕಾರ ನನಗೆ ಗೊತ್ತಿಲ್ಲ ಅಂತ ರಾಜನ ಆಹ್ವಾನವನ್ನ ಧಿಕ್ಕರಿಸ್ಬಿಟ್ರು. ಹೀಗೆ ಮಾಡಬೇಕಾದ್ರೆ ಆ ಆತ್ಮಸಿದ್ಧತೆ ಎಷ್ಟೊಂದು ನಿರ್ಭೀತವಾದದ್ದು. ನಮ್ಮ ಭಕ್ತಿ ಭಂಡಾರಿ ಬಸವಣ್ಣ ಕೂಡ ಹಾಗೆ ಬಿಜ್ಜಳನ ಮಾತುಗಳನ್ನು ಮೀರಿ ಅನೇಕ ಸುಧಾರಣೆಗಳನ್ನ ಅನೇಕ ಕ್ರಾಂತಿಗಳನ್ನ ಅವರು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದ್ರು. ಭಯ ಎಂದೂ ಅವರನ್ನ ಕಾಡಲಿಲ್ಲ. ಇನ್ನು ಪ್ರಸಿದ್ಧ ತತ್ವಜ್ಞಾನಿ ಸರಸಿ ಮೃದುಭಾಷಿ ನಮ್ಮ ಸಾಕ್ರಟೀಸ್ ಅಂತ ಇನ್ನೊಬ್ಬ ಸಾರ್ವಭೌಮ. ವಾಸ್ತವವಾಗಿ ತಪ್ಪಾಯಿತು ಅಂತ ಒಪ್ಕೊಂಡ್ಬಿಡು, ಜೀವದಾನ ಮಾಡ್ತೀವಿ ಅಂತ ರಾಜಾಜ್ಞೆ ಆಗಿತ್ತಂತೆ. ಆದರೆ ಆತ ಜಗ್ಲಿಲ್ಲ. ಮಾಡದ ತಪ್ಪುಗಳನ್ನ ಅದು ಜೀವದಾಸೆಗಾಗಿ ಒಪ್ಕೊಳ್ಳೋದು ಆತ್ಮವಂಚನೆ, ಅಂಥ ಕೆಲಸ ನಾನು ಮಾಡೋಲ್ಲ ಅಂದ್ಬಿಟ್ಟ. ಅಮೃತ ಕುಡಿದ ಹಾಗೆ ವಿಷ ಕುಡಿದ್ಬಿಟ್ಟ. ಈ ಮಹಾನುಭಾವರೆಲ್ಲ ಡಿ ವಿ ಜಿ ಹೇಳೋ ಹಾಗೆ ತಮಗೆ ತಾವೇ ಸಾರ್ವಭೌಮರು. ಯಾಕೆಂದ್ರೆ ಅವರುಗಳಿಗೆ ಸ್ವಾರ್ಥದ ಸಂಕುಚಿತ ಸಂಕೋಲೆಗಳು ಇರಲ್ಲ. ಸರ್ವವನು ತನ್ನಾತ್ಮವೆಂದೇ ಬದುಕಿದವರು ಇವರು. ಇಂಥವರೇ ನಿಜವಾದ ಸರ್ವಮಂಗಳರು ಅಂತ ಹೇಳ್ತಾರೆ ತಿಮ್ಮಗುರು. ಜಗತ್ತಿನ ಕಲ್ಯಾಣವೇ ತನ್ನ ಕಲ್ಯಾಣ ಅಂತ ಭಾವಿಸೋ ಉದಾರ ಆತ್ಮಗಳು ಅಂತಲೂ ಅಭಿಪ್ರಾಯ ಪಡ್ತಾರೆ.
1: ಕಗ್ಗದ ಸಿರಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಈಗ ಸಮಯ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ವಿವಿಧ ಭಾರತಿ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ ಮುಂದುವರಿಯಲಿದೆ. ವಾರ್ತಾ ಪ್ರಸಾರದ ನಂತರ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾನಗರದಲ್ಲಿ ಇದೇ 22ರಂದು ರಾಷ್ಟಪತಿ

0: ದ್ರೌಪದಿ ಮುರ್ಮು ಅವರಿಂದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ವಾರ್ತೆಗಳ ವಿವರ. ಅಭಿವೃದ್ದಿ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ನಿಟ್ಟನಲ್ಲಿ ಸಮಾಜ ಸೇವೆ ಮತ್ತು ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗರಿಕರಿಗೆ ಕರೆ ನೀಡಿದ್ದಾರೆ. ಗುಜರಾತ್ನ ನವಸಾರಿಯಲ್ಲಿ ಬೃಹತ್ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಿಎಂ ಸ್ವನಿಧಿ ಯೋಜನೆಯು ಸಾಲ ಮತ್ತು ಆಧುನಿಕ ಡಿಜಿಟಲ್ ಪಾವತಿ ಸೌಲಭ್ಯಗಳಿಗೆ ಸುಲಭ ಪ್ರವೇಶ ಖಚಿತಪಡಿಸಿಕೊಳ್ಳುವ ಮೂಲಕ ಸಣ್ಣ ಬೀದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವನ್ನು ಒದಗಿಸಿದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಈ ಯೋಜನೆಗಳಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮಕ್ಕೆ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಿದರು. ಇದರ ಜೊತೆಗೆ ವಿವಿಧ ಸರಕು ಹಾಗೂ ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದು, ಆಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟಿಸಿದರು. 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಗುಜರಾತ್ನ ಏಕ್ತಾನಗರದಲ್ಲಿ ಇದೇ 22ರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆರ್ಟಿಕಲ್ 370 ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಇದೇ ವೇಳೆ ಅತ್ಯುತ್ತಮ ನಾನ್ ಫೀಚರ್ ವಿಭಾಗದಲ್ಲಿ ಬಂಗಾರ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ರಾಮನಮಿ ಪ್ರಶಸ್ತಿಗೆ ಭಾಜನವಾಗಿದೆ. ಬ್ರಹ್ಮಯುಗಂ ಚಿತ್ರದ ನಟನೆಗಾಗಿ ನಟ ಮಮ್ಮೂಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರದ ನಟನೆಗಾಗಿ ನಟ ಕಾರ್ತಿಕ್ ಆರ್ಯನ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿ ಹಾಗೂ ಆರ್ಟಿಕಲ್ 370 ಚಿತ್ರದ ನಟನೆಗಾಗಿ ಯಾಮಿ ಗೌತಮ್ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಸ್ವಾತಂತ್ರ್ಯ ವೀರ ಸಾರ್ವರ್ಕರ್ ಚಿತ್ರದ ನಿರ್ದೇಶಕ ರಣದೀಪ್ ಹೂಡಾ ಅವರು ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಇದೇ ರೀತಿ ಕನ್ನಡ, ಮರಾಠಿ, ತಮಿಳು, ತೆಲುಗು, ತುಳು, ಮಲಯಾಳಂ, ಸಂತಾಲಿ ಸೇರಿದಂತೆ ಇತರೆ ಭಾಷೆಗಳು ಮತ್ತು ಪ್ರಕಾರಗಳ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಕಡಲ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶ್ರೀಲಂಕಾಕ್ಕೆ 3 ದಿನಗಳ ಭೇಟಿಗಾಗಿ ಕೊಲಂಬೊ ತಲುಪಿದ್ದಾರೆ. ಭಂಡಾರ ನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಶ್ರೀಲಂಕಾ ರಕ್ಷಣಾ ಖಾತೆ ಉಪಸಚಿವೆ ಅರುಣಾ ಜಯಶೇಖರ ಮತ್ತು ಭಾರತೀಯ ಹೈಕಮಿಷನರ್ ಸಂತೋಷ್ ಝಾ ಆತ್ಮೀಯವಾಗಿ ಬರಮಾಡಿಕೊಂಡರು. ತಮ್ಮ ಭೇಟಿಯ ವೇಳೆ ಸಚಿವ ರಾಜನಾಥ್ ಸಿಂಗ್ ಅವರು ಶ್ರೀಲಂಕಾದ ನಾಯಕರೊಂದಿಗೆ ವಿವಿಧ ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ಬಲವಾದ ಕಡಲ ಮತ್ತು ರಕ್ಷಣಾ ಪಾಲುದಾರಿಕೆ ಸೇರಿದಂತೆ ಪರಸ್ಪರ ಪ್ರಯೋಜನಕಾರಿ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಚರ್ಚೆಗಳು ನಡೆಯಲಿವೆ. ಭೇಟಿಯ ಸಂದರ್ಭದಲ್ಲಿ ಸಚಿವ ರಾಜನಾಥ್ ಸಿಂಗ್ ಅವರು ಕೊಲಂಬೋದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದಲ್ಲಿ ಈ ತಿಂಗಳ 4ನೇ ತಾರೀಕಿನವರೆಗೆ 1,086 ಲಕ್ಷ ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶಗಳಲ್ಲಿ ಮುಂಗಾರು ಬೆಳೆಗಳನ್ನು ಬೆಳೆಯಲಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 421 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗಿದೆ. ಒಟ್ಟು 117 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯಲಾಗಿದೆ. 181 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀ ಅನ್ನ ಬೆಳೆಯಲಾಗಿದೆ. 191 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಣ್ಣೆಕಾಳುಗಳನ್ನು ಬೆಳೆಯಲಾಗಿದೆ. 109 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಹಾಗೂ 58 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ತೆಲಂಗಾಣದಲ್ಲಿನ ಐಟಿಐ ಕ್ಲಸ್ಟರ್ಗಳಿಗೆ ಒಟ್ಟು 735 ಕೋಟಿ ರೂಪಾಯಿಗಳ ಯೋಜನಾ ವೆಚ್ಚದೊಂದಿಗೆ ಕಾರ್ಯತಂತ್ರದ ಹೂಡಿಕೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಇದರಲ್ಲಿ ರಾಜಸ್ಥಾನಕ್ಕೆ 241 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ, ಉತ್ತರ ಪ್ರದೇಶಕ್ಕೆ 240 ಕೋಟಿ ರೂಪಾಯಿ ಹಾಗೂ ತೆಲಂಗಾಣಕ್ಕೆ 254 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ ಸೇರಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶ ಪರಿವರ್ತನೆ ಮೂಲಕ ಮೇಲ್ದರ್ಜೆಗೇರಿಸಿ ಐಟಿಐಗಳಿಗೆ ಸಂಬಂಧಿಸಿದ 5ನೇ ರಾಷ್ಟೀಯ ಸ್ಟೀರಿಂಗ್ ಸಮಿತಿ ಸಭೆಯಲ್ಲಿ ಇದನ್ನು ಅನುಮೋದಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಹಾಗೂ ಅಂತಾರಾಷ್ಟೀಯ ಸೌರ ಒಕ್ಕೂಟ ಸಹಯೋಗದಲ್ಲಿ ಪಾಲುದಾರಿಕೆ ಮತ್ತು ಪ್ರದರ್ಶನ ಅವಕಾಶಗಳು ವಿಷಯದಡಿ ಈ ವರ್ಷದ ನವೆಂಬರ್ 2-5 ನವದೆಹಲಿಯ ಭಾರತ ಮಂಟಪದಲ್ಲಿ ಭಾರತ ನವೀಕರಿಸಬಹುದಾದ ಇಂಧನ ಶೃಂಗಸಭೆ ಮತ್ತು ಎಕ್ಸ್ಪೋ 2026 ಆಯೋಜಿಸಲಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಕಾರ್ಯದರ್ಶಿ ಸಂತೋಷ್ ಸಾರಂಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಅಂತಾರಾಷ್ಟೀಯ ಸೌರ ಒಕ್ಕೂಟದ 9th ಅಧಿವೇಶನ ಮತ್ತು 4th ಹಸಿರು ಹೈಡ್ರೋಜನ್ ಸಮ್ಮೇಳನದ ಬೆಂಗಳೂರು ಆವೃತ್ತಿಯ ರೋಡ್ ಶೋನಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಕರ್ನಾಟಕ ಅದ್ಭುತ ಸಾಧನೆ ಮಾಡಿದೆ ಎಂದು ಹೇಳಿದರು. ಪ್ರಸ್ತುತ ರಾಜ್ಯದಲ್ಲಿ ಇಂಧನ ಉತ್ಪಾದನೆಯಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರ 70% ಪಾಲು ಹೊಂದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿ ಪಾಲುದಾರರು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ನಿಟ್ಟನಲ್ಲಿ ಈ ರೋಡ್ ಶೋ ಆಯೋಜಿಸಲಾಗಿದೆ. ಅಲ್ಲದೆ ನವದೆಹಲಿಯಲ್ಲಿ ಮುಂಬರುವ ಶೃಂಗಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಪಾಲುದಾರರು ಭಾಗವಹಿಸುವಂತೆ ಆಹ್ವಾನಿಸಿದ್ದೇವೆ ಎಂದು ಸಂತೋಷ್ ಸಾರಂಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್, ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆಯಿದೆ. ಜಾಗತಿಕವಾಗಿ ಭಾರತ ಮತ್ತು ರಷ್ಯಾ ಪ್ರಮುಖ ರಾಷ್ಟಗಳಾಗಿವೆ. ಬ್ರಿಕ್ಸ್ ಶೃಂಗಸಭೆಯ ಕಾರ್ಯಸೂಚಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಷಯ ಪ್ರಮುಖವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ ಬರೆದ ಲೇಖನವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಮಾತೃವಂದನಾ ಯೋಜನೆ ಮತ್ತು ಪೋಷಣ್ ಮಾಸಿಕದ 10 ಕುರಿತಾದ ಲೇಖನವು ಅಂಗನವಾಡಿ ವ್ಯವಸ್ಥೆಯನ್ನು ಜಲಾಂದೋಲನವಾಗಿ ಮಾಡುವ ಸಂದೇಶವನ್ನು ಎತ್ತಿ ತೋರಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ನೇರ ಲಾಭ ವರ್ಗಾವಣೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಗೂ ಪೌಷ್ಟಿಕ ಆಹಾರವು ಮಕ್ಕಳು, ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರನ್ನು ಹೇಗೆ ಬೆಂಬಲಿಸುತ್ತದೆ ಎಂಬುದನ್ನು ಈ ಲೇಖನ ಒತ್ತಿ ಹೇಳುತ್ತದೆ. ಈ ಪ್ರಯತ್ನಗಳು ಅಪೌಷ್ಟಿಕತೆ ಮುಕ್ತ ಮತ್ತು ವಿಕಸಿತ ಭಾರತಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ ಸರಣಿಯ 3 ಹಂತದಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿದೆ. ಪುರುಷರ ತಂಡ ಸ್ಪರ್ಧೆಗಳಲ್ಲಿ 2 ಚಿನ್ನ ಮತ್ತು ಮಹಿಳೆಯರ ರಿಕರ್ವ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದಿದೆ. ಕಾಂಪೌಂಡ್ ತಂಡ ಸ್ಪರ್ಧೆಯಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ತೋಮನ್ ಕುಮಾರ್ ಹಾಗೂ ಶ್ಯಾಮಸುಂದರ್ ಸ್ವಾಮಿ ಜೋಡಿ ಇರಾಕ್ನ ಅಬ್ಬಾಸ್ ಕದೀಮ್ ಮತ್ತು ಅನ್ವರ್ ಜೋಡಿ ವಿರುದ್ದ 152-139 ಅಂತರದಲ್ಲಿ ಗೆಲುವು ಸಾಧಿಸಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಪುರುಷರ ರಿಕರ್ವ್ ಸ್ಪರ್ಧೆಯಲ್ಲಿ ಹರ್ಮಿಂದರ್ ಸಿಂಗ್ ಮತ್ತು ವಿಜಯ್ ಸುಂಡಿ ಜೋಡಿ ಸ್ಲೋವಾಕಿಯಾದ ಡೇವಿಡ್ ಇವಾನ್ ಮತ್ತು ಡೆನಿಸ್ ಇವಾನ್ ಅವರನ್ನು 6-2, 6-2 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದರು. ಮಹಿಳಾ ರಿಕರ್ವ್ ತಂಡ ವಿಭಾಗದ ಫೈನಲ್ನಲ್ಲಿ ಭಾವನಾ ಮತ್ತು ಪೂಜಾ ಜೋಡಿ ಚೀನಾ ಜೋಡಿ ವಿರುದ್ದ 0-6 ಅಂತರದಲ್ಲಿ ಪರಾಭವಗೊಂಡ ನಂತರ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22 ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 72 ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086 ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಬಜಾನ ವಿಭಾಗ ಸಮೀಕ್ಷೆ.

ಮೇಲ್ಕೋಟೆ ಮಂಜಾ ಚಿತ್ರಕ್ಕೆಂದು ಕಾರ್ತಿಕ್ ಮತ್ತು ಅನುರಾಧ ಭಟ್ ಅವರು ಹಾಡಿದ ಗೀತೆ ಕೇಳಿದಿರಿ. ಗಿರಿಧರ್ ದೀವಾನ್ ಅವರ ಸಂಗೀತ ನಿರ್ದೇಶನ. ಗೀತೆಯನ್ನು ಬರೆದವರು ಜಗ್ಗೇಶ್. ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಿಭಾಗ ಸಮೀಕ್ಷೆ. ಸಮಯ 7:50. ಇನ್ನೊಂದು ಗೀತೆಯನ್ನು ಕೇಳಿ ನಂತರ ನಮ್ಮ ಸ್ನೇಹಿತರು ಏನೆಲ್ಲ ಹೇಳಿದ್ದಾರೆ ನೋಡೋಣ. ಇವತ್ತಿನ ಮಾತು ನಮ್ಮ ಸಮೀಕ್ಷೆಯ ವಿಷಯ, ಹಾಡು ಮೂಡ್ ಚೇಂಜ್ ಮಾಡುತ್ತಾ ಅಂತ. ವಿಶೇಷವಾಗಿ ನಾವು ದುಃಖದಲ್ಲಿದ್ದಾಗ ಸಂತೋಷದ ಗೀತೆಯನ್ನು ಕೇಳಿದಾಗ ನಾವು ನಮ್ಮ ಮನಸ್ಸು ಪ್ರಫುಲ್ಲವಾಗುತ್ತಾ, ಅಥವಾ ನಾವು ಸಂತೋಷದಲ್ಲಿದ್ದೀವಿ ಅಕಸ್ಮಾತ್ ಏನಾದರೂ ದುಃಖದ ಹಾಡು ಕಿವಿಗೆ ಬಿದ್ದರೆ ನಮ್ಮ ಮೂಡ್ ಹಾಗೇ ಡೌನ್ ಆಗತ್ತಾ, ಹಾಗೆ ನಮ್ಮ ಮೂಡ್ನ ಸಂಗೀತ ಬದಲಾಯಿಸುತ್ತಾ. ಎಷ್ಟೊಂದು ಒತ್ತಡ, ನೋವು, ನಲಿವು, ಪ್ರತಿ ಕ್ಷಣ ನಾವು ಈ ಮೂಡ್ ಸ್ವಿಂಗ್ಸ್ನಲ್ಲಿ ಇರ್ತೇವಲ್ಲ, ಇದು ನಾವು ಹಾಡುಗಳನ್ನು ಕೇಳಿದಾಗ ಎಲ್ಲೋ ಒಂದು ಕಡೆ ಸರಿ ಹೋಗುತ್ತೆ ಅಂತ ಅನಿಸುತ್ತಾ.

ಈ ಎಲ್ಲ ವಿಚಾರಗಳ ಸುತ್ತ ನಾವು ಮಾತಾಡಿದ್ವಿ. ಮನರಂಜನೆಗೆ ಹಾಡು ಕೇಳ್ತೀವಿ, ಏನೋ ಕೆಲಸ ಮಾಡ್ತಾ ಹಾಡು ಕೇಳ್ತೀವಿ, ಸುಮ್ಮನೆ ಹಾಡು ಕೇಳ್ತೀವಿ, ಹೀಗೆ ಬೇರೆ ಬೇರೆ ಬೇರೆ ಬೇರೆ ಹಾಡು ಕೇಳ್ತಾ ಹೋಗ್ತೀವಿ. ಹಾಡುಗಳು ನಮ್ಮ ಆ ದಿನದ ಆ ಕ್ಷಣದ ಮೂಡನ್ನು ಚೇಂಜ್ ಮಾಡುತ್ತಾ. 9483010129 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ನಿಮ್ಮ ಅನಿಸಿಕೆ ಹೇಳಿ, ಹೌದು ಅಥವಾ ಇಲ್ಲ, ಅಥವಾ ಒಂದೇ ಒಂದು ವಾಕ್ಯದಲ್ಲಿ ನಿಮ್ಮ ಭಾವ. ಈ ಗೀತೆ ನಂತರ ನೋಡೋಣ ಯಾರು ಏನು ಹೇಳಿದರು ಅಂತ.

ಚಂದ. ಅನಿರುದ್ಧ ಶಾಸ್ತ್ರಿ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಪಂಪ ಪಂಚಾಲಿ ಪರಶಿವ ಮೂರ್ತಿ ಚಿತ್ರದ ಗೀತೆ ಇದು. ಬರೆದು ಸಂಗೀತ ನೀಡಿದವರು ಹಂಸಲೇಖ. ಇನ್ನು ಸೇಫ್ ಡ್ರೈವ್ ಗಾನಭಜನ ಸಮೀಕ್ಷೆಯ ಫಲಿತಾಂಶಕ್ಕಾಗಿ ನೀವೆಲ್ಲ ಕಾಯ್ತಾ ಇದ್ದೀರಿ. ಬಹಳ ವೈವಿಧ್ಯಮಯವಾದ ವಿಚಾರ ಇತ್ತು ಇವತ್ತು. ಯಾಕೆಂದರೆ ನಾವು ಯಾವಾಗಲೂ ಹಾಡುಗಳ ಲೋಕದಲ್ಲೇ ಇರುವವರು, ಹಾಡುಗಳನ್ನು ಕೇಳ್ತಾ ಇರ್ತೀವಿ. ವಿವಿಧ ಭಾರತಿಯಲ್ಲಿ ಅನೇಕ ರೀತಿಯ ಹಾಡುಗಳು ದಿನವಿಡೀ ಪ್ರಸಾರ ಆಗುತ್ತೆ. ಈ ಹಾಡುಗಳು ನಮ್ಮ ಮೂಡನ್ನು ಯಾವ ರೀತಿ ಬದಲಾಯಿಸುತ್ತೆ? ಈಗ ಕೆಲವರು ಹೇಳ್ತಾರೆ, ಡ್ರೈವ್ ಮಾಡುವಾಗ ಇಂಥ ಹಾಡಿರಬೇಕು, ಹೀಗಿರುವಾಗ ಇಂಥ ಹಾಡಬೇಕು, ನಮಗೆ ಗೋಳು ಹಾಡು ಅಂದರೆ ಇಷ್ಟ ಆಗಲ್ಲ, ಯಾವಾಗಲೂ ಸಂತೋಷದ ಹಾಡೇ ಬೇಕು. ಹಾಡು ಏನೋ, ನಾವೇನೋ ಕೆಲಸ ಮಾಡ್ತಾ ಇದ್ರೆ ನಮ್ಮ ಕೆಲಸಕ್ಕೆ ಮತ್ತಷ್ಟು ಮೆರುಗನ್ನು ತುಂಬುತ್ತೆ, ಹೀಗೆಲ್ಲ ಹೇಳೋದನ್ನ ನಾವು ಕೇಳ್ತಾ ಇರ್ತೀವಿ. ಹಾಡುಗಳು ನಿಜವಾಗಿ ನಮ್ಮ ಆ ಕ್ಷಣದ ಮೂಡನ್ನು ಬದಲಾಯಿಸುತ್ತಾ ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ ಆಗಿತ್ತು. ವಿಜ್ಞಾನ ಕೂಡ ಹೇಳುತ್ತೆ, ಬೇಸರಕ್ಕೆ ಬೇಸರದ ಹಾಡನ್ನು ಕೇಳಿದ್ರೆ ಆಗ ನಮ್ಮಲ್ಲಿ ಬಿಡುಗಡೆಯಾಗುವ ಒಂದು ಹಾರ್ಮೋನ್ ನಮಗೆ ಸಾಂತ್ವನವನ್ನು ಕೊಡುತ್ತೆ ಅಂತ. ಹಾಗೆ ಸಂತೋಷವಾಗಿರುವಾಗ ಸಂತೋಷದ ಹಾಡನ್ನು ಕೇಳಿದಾಗ ಇನ್ನೂ ಸಂತೋಷ ವಿಸ್ತರಿಸುತ್ತೆ ಅನ್ನುವ ಮಾತನ್ನು ಕೂಡ ನಾವು ಹಲವಾರು ಕಡೆ ಕೇಳ್ತೇವೆ. ಹಾಗೆ ತುಂಬ ದುಃಖದಲ್ಲಿರುವಾಗ ಒಂದು ದೊಡ್ಡ ಸ್ಟೆಪ್ಸ್ ಹಾಡನ್ನು ಕೇಳಿದ್ರೆ ನಮಗೆ ಎಲ್ಲೋ ಒಂದು ಕಡೆ ಆ ದುಃಖ ಮರೆತು ಸ್ವಲ್ಪ ಕುಣಿಯೋಣ ಅಥವಾ ಒಂಚೂರು ಮೂಡೆಲ್ಲೋ ಬದಲಾದ ಭಾವನೆ ಬರುತ್ತೆ ಅಂತ ಹೇಳೋರ್ನ ನಾವು ಕೇಳ್ತೇವೆ. ಸಂಗೀತ ನಮ್ಮ ಮೂಡನ್ನು ಬದಲಾಯಿಸುತ್ತೆಯೇ? ಮನರಂಜನೆಗೆ ಏನೋ ಕೆಲಸ ಮಾಡ್ತಾ ಹಾಗೆ ಯಾವುದೋ ಬೇರೆ ಬೇರೆ ಶಬ್ದಗಳನ್ನು ಶಾಂತ

ಗೊಳಿಸೋದಕ್ಕೆ ನಾವು ಹಾಡುಗಳನ್ನು ಕೇಳ್ತೀವಿ ಅನ್ನುವವರಿದ್ದಾರೆ. ಹಾಡು ನಮ್ಮ ಅಂತರಂಗದ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ತಾ ನಮ್ಮ ಜೊತೆಗೆ ಸಾಗತ್ತೆ ಅನ್ನೋರಿದ್ದಾರೆ. ಹೀಗೆ ಈ ಎಲ್ಲ ಭಾವಗಳ ಜೊತೆ ಸುತ್ತ ನಾವು ಮಾತಾಡ್ತಾ ಒಂದೇ ಒಂದು ಪ್ರಶ್ನೆ ಕೊನೆಗೆ ನಮಗೆ ಉಳಿದಿದ್ದು, ಹಾಡು ಮೂಡನ್ನು ಚೇಂಜ್ ಮಾಡುತ್ತಾ ಇಲ್ವಾ, ನಿಮಗೇನನ್ಸುತ್ತೆ ಹೇಳಿ ಅಂತ. ಹಲವರು ಹಲವಾರು ಉತ್ತರಗಳನ್ನು ಕೊಟ್ಟಿದ್ದೀರಿ, ನೋಡೋಣ ನಿಮ್ಮ ಉತ್ತರಗಳು ಏನಿದೆ ಅಂತ. ಖಂಡಿತವಾಗಿ ಹಾಡು ಮೂಡನ್ನು ಬದಲಾಯಿಸುತ್ತೆ, ಅದು ಸಂಗೀತದ ಗಂಧ ಇರೋರಿಗೆ ಮಾತ್ರ ಅಂತಾರೆ ಲಿಂಗಸಗೂರಿನಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ. ಅಮರಗುಂಡಪ್ಪ ಅಂಗಡಿ ಚಿನ್ನದ ಗಣಿಯಿಂದ, ಹಟ್ಟಿ ಚಿನ್ನದ ಗಣಿಯಿಂದ. ಹಾಗೆ ಹಾಡು ನಮ್ಮ ಮೂಡನ್ನು ಬದಲಾಯಿಸುತ್ತೆ ಹೌದು ಅಂತಾರೆ ವಸಂತ ಗಿರಿನಗರದಿಂದ. ಲೇಖಕಿ ಎಂ ಕೆ ಇಂದಿರಾ ಅವರ ಧ್ವನಿ ಕೇಳಿ ಖುಷಿಯಾಯಿತು ಅಂತಾರೆ ಹೆಬ್ಬಾಳದ ರಮೇಶ್. ನನಗೆ ದುಃಖ ಆದಾಗ ನಾನು ಇಂಪಾದ ಹಾಡುಗಳನ್ನು ಕೇಳ್ತೀನಿ, ಆಗ ನನಗೆ ಸಮಾಧಾನ ಆಗುತ್ತೆ. ಆದರೆ ದುಃಖದ ಗೀತೆ ಬಂದಾಗ ಮನಸ್ಸು ಚಡಪಡಿಸುತ್ತೆ ಅಂತಾರೆ ವರಲಕ್ಷ್ಮಿ ಪೀಣ್ಯದಿಂದ. ಜಿ ಎಸ್ ಚಂದನ, ಹೌದು ಮಧುರವಾದ ಗೀತೆಗಳು ನಾವು ಎಂಥದೇ ಮೂಡಲ್ಲಿದ್ದರೂ ನಮಗೆ ಒಳ್ಳೆ ಮೂಡನ್ನು ಕೊಡುತ್ತೆ, ನೆಮ್ಮದಿ ಕೊಡುತ್ತೆ ಅಂತಾರೆ. ಸಂಗೀತ ಅನ್ನೋದು ಔಷಧಿ ಇದ್ದ ಹಾಗೆ ನಮ್ಮ ತಲೆಯಲ್ಲಿ ಏನೇನೋ ವಿಚಾರಗಳು ಓಡ್ತಾ ಇರುತ್ತೆ, ಆದರೆ ಹಾಡುಗಳನ್ನು ಕೇಳಿದಾಗ ನಮ್ಮ ಮನಸ್ಸು ಒಂದು ಹದಕ್ಕೆ ಹೋಗುತ್ತೆ, ಶಾಂತವಾಗುತ್ತೆ. ಹಾಗಾಗಿ ಹಾಡುಗಳನ್ನು ಕೇಳಿದಾಗ ನಮ್ಮ ಮನಸ್ಸು ಅದಕ್ಕೆ ಟ್ಯೂನ್ ಆಗುತ್ತೆ ಅಂತಾರೆ ಮಮತಾ ಮೇಘ. ಧ್ರುವ ಭಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ಪುಷ್ಪ ಶಾನುಭಾಗರ್ ಗದಗ್ನಿಂದ, ಹೌದು ಹಾಡುಗಳು ನಮ್ಮ ಮೂಡನ್ನು ಚೇಂಜ್ ಮಾಡುತ್ತೆ ಅಂತಾರೆ. ಇವತ್ತು ಪ್ರಸಾರ ಆದ ಎಷ್ಟೊಂದು ಗೀತೆಗಳನ್ನು ನಾನು ಕೇಳೇ ಇಲ್ಲ, ತುಂಬ ಖುಷಿಯಾಯಿತು ಅಂತಾರೆ ವಾಣಿಶ್ರೀ ಅವರು ಧಾರವಾಡದಿಂದ. ದಯಮಾಡಿ ನೀವು ಸಂದೇಶಗಳನ್ನು ಹಾಕುವಾಗ ನಿಮ್ಮ ಹೆಸರನ್ನು ಮೊದಲು ಹಾಕಿ, ನಂತರ ನಿಮ್ಮ ಮಾತನ್ನು ಹೇಳಿದರೆ ನಮಗೆ ಓದುವಾಗ ಸುಲಭ ಆಗುತ್ತೆ ವಾಣಿಶ್ರೀ. ಸುರೇಶ್ ಅವರು ಗಾಂಧಿನಗರ ಶಿವಮೊಗ್ಗದಿಂದ ಸಂದೇಶ ಕಳಿಸಿ, ಹೌದು ಸ್ಯಾಡ್ಗೆ ಸ್ಯಾಡ್ ಹಾಡಬೇಕು, ಖುಷಿಗೆ ಖುಷಿ ಹಾಡಬೇಕು, ಅದೇ ಸರಿ ಅಂತಾರೆ. ಹಾಡುಗಳನ್ನು ಕೇಳ್ತಾ ಇದ್ರೆ ಕೆಲಸ ಸಲೀಸಾಗುತ್ತೆ ಅಂತಾರೆ 028. ಲಿಂಗರಾಜು ಕಮಲಾಪುರದಿಂದ, ಹೌದು ಅಂತಾರೆ ಒಳ್ಳೆ ಹಾಡು ನಮ್ಮ ಮನಸ್ಸನ್ನು ಪ್ರಫುಲ್ಲವಾಗಿಸುತ್ತೆ ಅಂತಾರೆ ರಾಣಿ ಮಳೂರ್. 100% ನಿಜ ಅಂತಾರೆ ಕುಮಾರ್ ಬಂಗಾರಿ ಬೆಂಗಳೂರಿನಿಂದ. ಮಹದೇವಪ್ಪ ಚಾಮರಾಜನಗರದಿಂದ, ಹೌದು ಅಂತಾರೆ 1458, ಹೌದು ಅಂತ ಕರೆಕ್ಟಾಗಿ ಒಂದೇ ಮಾತಲ್ಲಿ ಉತ್ತರವನ್ನು ಕೊಟ್ಟಿದ್ದೀರಿ. ದುಃಖದ ಹಾಡುಗಳನ್ನು ಕೇಳಿದ್ರೆ ದುಃಖದಲ್ಲಿದ್ದಾಗ ಬೇಕು ಅಂತ ಅನಿಸುತ್ತೆ, ಮನಸ್ಸು ಸಮಾಧಾನ ಆಗುತ್ತೆ. ಸಂತೋಷವಾಗಿರುವಾಗ ದುಃಖದ ಹಾಡು ಬೇಡ ಅನಿಸುತ್ತೆ ಅಂತಾರೆ ಹೊಂಗನೂರು ಚನ್ನಪಟ್ಟಣದಿಂದ ನಂದಿನಿ ಕುಮಾರ್ ಅವರು. ವಿಜಯಕುಮಾರ್ ಆರಾಧ್ಯ ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಪಾರ್ವತಿ ರಕ್ಷಿತಾ ಅವರು ಕೂಡ ಸಂದೇಶವನ್ನು ಕಳಿಸಿದ್ದೀರಿ. ದಿನೇಶ್ ಗುಡ್ಡದೋರು ಆಲ್ದೂರು ಅಂಚೆಯಿಂದ, ಹೌದು ಅಂತ ಹೇಳಿದ್ದೀರಿ. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿ, ಹೌದು ಅಂತೀರಿ. ಎಸ್ ಅಂತಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಎಸ್ ಅಂತಾರೆ ನಮ್ಮ ಶ್ರೋತರು. ಹೆಸರು ಹಾಕಲಿಲ್ಲ ನೀವು. 1536. ಒಂದು ಒಳ್ಳೆ ಹಾಡು ನಮಗೆ ನಮ್ಮ ಮನಸ್ಸನ್ನು ಸಂತೋಷವಾಗಿಡೋದು ಹೌದು ಅಂತಾರೆ 933. ನೀವು ಕೂಡ ನಿಮ್ಮ ಹೆಸರನ್ನು ಹಾಕಿಲ್ಲ, ದಯಮಾಡಿ ಹೆಸರನ್ನು ಹಾಕಿ. ನೀವು ಕಮಲಾ ಅವರು, ಹೌದು ನಮಗೆ ಹಾಡುಗಳು ಬೇಕು, ಒಳ್ಳೆ ಮೂಡ್ನಲ್ಲಿ ಇಡ್ತವೆ ಮತ್ತು ಬದಲಾಯಿಸುವ ಶಕ್ತಿ ಹೊಂದಿದೆ ಅಂತ. ಕೃಪಾ ಅವರು ಮಂಡಿಕಲ್ನಿಂದ, ಅವರು ಅದೇ ಅಭಿಪ್ರಾಯ ಹೇಳ್ತಾರೆ. ರಾಧಾಕೃಷ್ಣ ಚಲ್ಲಹಳ್ಳಿ, ಎಸ್. ಭಾರತಿ ಅರವಿಂದ್, ಎಸ್. ಶಿವಯ್ಯ, ಎಸ್. ಸುಭಾಷ್ ಚಂದ್ರ ಹುಬ್ಬಳ್ಳಿಯಿಂದ, ಹೌದು. ಹೀಗೆ ಅನೇಕರು ವೈವಿಧ್ಯಮಯ ಉತ್ತರಗಳನ್ನು ಕೊಟ್ಟಿದ್ದೀರಿ. ಇವತ್ತು ನಿಜವಾಗಿ ಬರೀ ಎಸ್ ಅಥವಾ ನೋ ಇಷ್ಟೇ ಉತ್ತರಗಳು ಇಲ್ಲ, ಬೇರೆ ಬೇರೆ ರೀತಿಯ ಉತ್ತರಗಳನ್ನು ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ ವಿಭಾಗ ಸಮೀಕ್ಷೆಯಲ್ಲಿ. ಯಾವಾಗಲೂ ದುಃಖದ ಹಾಡುಗಳನ್ನು ಕೇಳಬೇಕು ಅಂತ ಅನಿಸುತ್ತೆ ಅಂದವರು 12 ಮಂದಿ, ಯಾವಾಗಲೂ ಸಂತೋಷದ ಹಾಡನ್ನೇ ಕೇಳಬೇಕು ಅಂತ ಅನಿಸುತ್ತೆ ಅಂದವರು 15 ಮಂದಿ. ಇನ್ನು ಹೌದು ಹಾಡುಗಳಿಗೆ ನಮ್ಮ ಮೂಡನ್ನು ಬದಲಾಯಿಸುವ ಶಕ್ತಿ ಇದೆ ಅಂತ ಹೇಳಿದವರು 30 ಮಂದಿ. ಇಲ್ಲ ಬದಲಾಯಿಸೋದಿಲ್ಲ, ನಮ್ಮ ಆ ಹಾಡಿಗೆ ಹೇಗೋ ಹಾಗೆ ನಾವಿರ್ತೇವೆ ಅಥವಾ ನಮ್ಮ ಮನಸ್ಸು ಹಾಗೇ ಇರುತ್ತೆ, ಕೆಲವು ಸಲ ಯಾಕಪ್ಪ ಈ ಹಾಡು ಬರ್ತಾ ಇದೆ ಅಂತ ಕೂಡ ಅನಿಸುತ್ತೆ ಅಂತ ಹೇಳಿದವರು 22 ಮಂದಿ.
ಕೆಲಸ ಮಾಡ್ತಾ ಹಾಡು ಕೇಳ್ತೀವಿ, ಸುಮ್ಮನೆ ಹಾಡು ಕೇಳ್ತೀವಿ, ಮೂಡ್ ಸರಿ ಮಾಡ್ಕೊಳ್ಳೋಕೆ ಹಾಡು ಕೇಳ್ತೀವಿ, ಹಾಡು ಪಾಡಿಗೆ ಹಾಡು, ಮೂಡು ಪಾಡಿಗೆ ಮೂಡು ಅನ್ನೋರ ಸಂಖ್ಯೆ 12. ಒಟ್ಟು 91 ಉತ್ತರಗಳು ನಮಗೆ

ಇವತ್ತು ಬಂದಿದ್ದು ವೈವಿಧ್ಯಮಯ ಉತ್ತರಗಳನ್ನು ನೀವು ಹೇಳಿದಿರಿ ಆತ್ಮೀಯ ಶ್ರೋತೃಗಳೇ. ನಿಮ್ಮ ಉತ್ತರಗಳು ನಿಜವಾಗಿ ಚೆಂದ. ಸ್ಯಾಡ್ ಸಾಂಗ್ಸ್ ಕೇಳೋರು ಎಮೋಷನಲ್ ಸ್ಟೂಪಿಡ್ಸು, ಹ್ಯಾಪಿ ಸಾಂಗ್ಸ್ ಕೇಳೋರು ಎಸ್ಕೇಪಿಸ್ಟ್ಸ್ ಅನ್ನುವಂತಹ ಮಾತಿದೆ. ಅಂದರೆ ಸಮಸ್ಯೆಗಳಿಂದ ದೂರ ನಿಲ್ಲುವವರು, ಹೀಗೆಲ್ಲ ಅರ್ಥೈಸಲಾಗುತ್ತೆ. ಯಾರು ಏನೇ ಹೇಳಿದರೂ ನಾವು ನಮಗೆ ಗೊತ್ತು ತಾನೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆಗೆ ಪ್ರತಿಕ್ರಿಯಿಸಿದ ನಿಮಗೆ ಧನ್ಯವಾದಗಳು. ಸಮಯ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಭಿವೃದ್ದಿ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ನಿಟ್ಟನಲ್ಲಿ ಸಮಾಜ ಸೇವೆ ಮತ್ತು ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗರಿಕರಿಗೆ ಕರೆ ನೀಡಿದ್ದಾರೆ. ಗುಜರಾತ್ನ ನವಸಾರಿಯಲ್ಲಿ ಬೃಹತ್ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ದ್ವಿಪಕ್ಷೀಯ ರಕ್ಷಣಾ ಮತ್ತು ಕಡಲ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶ್ರೀಲಂಕಾಕ್ಕೆ 3 ದಿನಗಳ ಭೇಟಿಗಾಗಿ ಕೊಲಂಬೋ ತಲುಪಿದ್ದಾರೆ. ಉಡುಪಿಯ ರಾಮಕಥಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಸಂತ ಶ್ರೀ ಮುರಾರಿ ಬಾಪೂಜಿ ಅವರ ರಾಮಕಥಾ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗವಹಿಸಿದರು. ಬಾಗಲಕೋಟೆ ತಾಲೂಕಿನ ಮುಡಪಲಜೀವಿ ಗ್ರಾಮದಲ್ಲಿ 65 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಆಯುಷ್ಮಾನ್ ಆರೋಗ್ಯ ಮಂದಿರ ಕಟ್ಟಡ ಹಾಗೂ ಬಾಗಲಕೋಟೆ ನಗರದಲ್ಲಿ 1 ಕೋಟಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗಳಿಗೆ ಶಾಸಕ ಉಮೇಶ್ ಮೇಟಿ ಇಂದು ಭೂಮಿಪೂಜೆ ನೆರವೇರಿಸಿದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ವತಿಯಿಂದ ಗರ್ಭಧಾರಣೆ ಪೂರ್ವ ಮತ್ತು ಪ್ರಸವ ಪೂರ್ವ ರೋಗ ನಿರ್ಣಯ ತಂತ್ರಗಳ ನಿಯಂತ್ರಣ ಮತ್ತು ದುರ್ಬಳಕೆ ತಡೆಗಟ್ಟುವಿಕೆ ಕಾಯ್ದೆ 1994 ಕುರಿತು ಜಾಗೃತಿ ಹಾಗೂ ತರಬೇತಿ ಕಾರ್ಯಾಗಾರವನ್ನು ಹರಪನಹಳ್ಳಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಆಯೋಜಿಸಲಾಗಿತ್ತು. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಎಸ್ಸಿಎಸ್ಪಿ ಹಾಗೂ ಟಿಎಸ್ಪಿ ಅನುದಾನದಡಿ ಉಳಿದಿರುವ ಅನುದಾನದಲ್ಲಿ ವಸತಿ ಶಾಲೆಗಳಿಗೆ ಮೂಲಭೂತ ವಸ್ತುಗಳ ಖರೀದಿ, ಲ್ಯಾಪ್ಟಾಪ್ ಖರೀದಿ, ಮನೆ ನಿರ್ಮಾಣ, ಸೈಕಲ್ ಸೇರಿದಂತೆ ವಿವಿಧ ವಸ್ತುಗಳ ಖರೀದಿಗೆ ಯೋಜನೆ ರೂಪಿಸಲಾಗಿದೆ ಎಂದು ಲಕ್ಷ್ಮೀಕಾಂತರೆಡ್ಡಿ ಜಿ ತಿಳಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ ಸರಣಿಯ ಪುರುಷರ ರಿಕರ್ವ್ ಸ್ಪರ್ಧೆಯಲ್ಲಿ ಹರ್ವೀಂದರ್ ಸಿಂಗ್ ಮತ್ತು ವಿಜಯ್ ಸುಂಡಿ ಜೋಡಿ ಸ್ಲೊವಾಕಿಯಾದ ಡೇವಿಡ್ ಇವಾನ್ ಮತ್ತು ಡೆನಿಸ್ ಇವಾನ್ ಅವರನ್ನು 6-2, 6-2 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಕೇಳ್ತಾ ಇದ್ರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನನ್ನ ಹೆಸರು ಹೇಳಲೇ ಇಲ್ವಲ್ಲ ಮೇಡಮ್ ಅಂತಾರೆ ಧರ್ಮಪುರದ ಮೋಹನ್ ಅವರು. ನಮ್ಮ ಹೆಸರು ಹೇಳಲಿಲ್ಲ ಹಾಗಾಗಿ ನನ್ನ ಮೂಡ್ ಹಾಳಾಯಿತು ಅಂತಾರೆ ನಮ್ಮ ಶ್ರೋತೃ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ಆಮೇಲೆ ಹಲಸೂರಿನ ರಾಜೇಶ್ ಅವ್ರದ್ದು ಕೂಡ ಇದೇ ಕಂಪ್ಲೇಂಟ್ ಎಚ್ ಎಸ್ ಆರ್ ಲೇಔಟ್ನಿಂದ. ನಮ್ಮ ಶ್ರೋತೃ ನೀವು ಹೆಸರನ್ನೇ ಹಾಕಲಿಲ್ವಲ್ಲ, 279 ಎಚ್ ಎಸ್ ಆರ್ ಲೇಔಟ್ ಸದಾ ಅಂತ ಹಾಕಿದ್ದೀರಿ. ಕುಂದಾಪುರ ದಿಂದ ರಾಘವೇಂದ್ರ ಅವರು ಕೂಡ ಇದೇ ಮಾತನ್ನು ಹೇಳಿದಿರಿ. ಆತ್ಮೀಯರೇ, ಅಕಸ್ಮಾತ್ ನಿಮ್ಮ ಹೆಸರುಗಳನ್ನು ತಕ್ಷಣಕ್ಕೆ ಓದೋದಕ್ಕೆ ಸಾಧ್ಯ ಆಗದೆ ಇದ್ದರೂ ನಿಮ್ಮ ಹೆಸರುಗಳನ್ನು ಮತ್ತು ನೀವು ಹೇಳಿದ ವಿಷಯವನ್ನು ನಾವು ಕೌಂಟ್ನಲ್ಲಂತೂ ಖಂಡಿತ ತಗೊಂಡಿದ್ದೇನೆ. 91 ಉತ್ತರಗಳು ನಮಗೆ ಇವತ್ತು ಬಂದಿದ್ದು, ಅದರಲ್ಲಿ ನಮಗೆ ಈಗಾಗಲೇ ಹೇಳಿದ ಹಾಗೆ ಹೌದು ಬದಲಾಯಿಸತ್ತೆ ಅಂತ ಹೇಳಿದವರು 30 ಜನ, 22 ಜನ ಇಲ್ಲ ಬದಲಾಯಿಸೋದಿಲ್ಲ ಅಂತ ಹೇಳಿದವರು, ಮತ್ತು ಬೇರೆ ಬೇರೆ ಬೇರೆ ಬೇರೆ

0: ಈ ಹಾಡು ಈ ಕಾರ್ಯಕ್ರಮ ನಿಮ್ಮ ಹಾಡು ನಿಮ್ಮ ಆಯ್ಕೆಗಾಗಿ ಈ ಸಮಯ 8:06. ನಮಗೆ ನೀವು ಕರೆ ಮಾಡಬಹುದು, ನಿಮ್ಮ ಮೂಡನ್ನು ಸುಧಾರಿಸಿಕೊಳ್ಳಬಹುದು, ಯಾವ ಹಾಡು ಬೇಕಾದರೂ ಕೇಳಬಹುದು. ನಮ್ಮ ಬಳಿ ಇದ್ದರೆ ಖಂಡಿತ ನಿಮ್ಮ ಗೀತೆ ಪ್ರಸಾರ ಆಗತ್ತೆ, ನಿಮ್ಮ ಮೂಡ್ ಚೆನ್ನಾಗಿ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಈಗ ನಿಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ಸಾಗೋಣ. ನಮಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2226125722 2226392 ಇಷ್ಟು ಫಾಸ್ಟಾಗಿ ಹೇಳಿದ್ರೆ ನಮ್ಮ ಮೂಡ್ ಹಾಳಾಗುತ್ತೆ ಅಂತ ಹೇಳಿದ್ರೆ, ನಿಧಾನವಾಗಿ ಹೇಳಿದ್ರೆ ಬರ್ಕೊಂಡ್ಬಿಡಿ 2226125727 ಆಯಿತಾ. ಇನ್ನೊಂದು ಸಂಖ್ಯೆ 2226392 ನಮಗೆ ನೀವು ಕರೆ ಮಾಡಬಹುದು, ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಬಹುದು. ನೋಡೋಣ ಈಗ ಯಾರಿದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ, ಕೇಳಿಸ್ತಿದ್ಯಾ?
1: ಹಲೋ
0: ಹೇಳಿ. ನಮಸ್ತೆ.
1: ಹಲೋ
0: ನಮಸ್ಕಾರ, ಹೇಳಿ, ಕೇಳಿಸ್ತಾ ಇದೆಯಾ?
1: ಹಲೋ ಹಲೋ

ಏನಾಯ್ತು ಇದೇನಾಯ್ತು ಅಂತ ಹಾಡನ್ನ ಕೇಳಿದ್ವಿ ನಾವು. ಈ ಗೀತೆಯನ್ನ ಆರಿಸಿಕೊಂಡಿದ್ದು ಸೋನು ನಿಗಮ್ ಅವರ ಧ್ವನಿಯಲ್ಲಿದ್ದ ಗೀತೆ ಇದು. ಈ ಗೀತೆಯನ್ನು ವಂಶಿ ಚಿತ್ರದಿಂದ ಆರಿಸಿದ್ದು. ಈ ಗೀತೆ ಪ್ರಸಾರ ಆಗಕ್ಕಿಂತ ಮುಂಚೆ ಒಬ್ರು ಕರೆ ಮಾಡಿದ್ರು, ಅವರು ಕಾಯ್ತಾ ಇದ್ರು, ಆದರೆ ಯಾಕೋ ಏನೋ ಏನಾಯ್ತೋ ಏನಾಯ್ತೋ ನಮಗೆ ಗೊತ್ತಾಗಲಿಲ್ಲ, ಅವರ ಗೀತೆಯನ್ನು ನಾವು ಕೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಯಾರಿದ್ದಾರೆ ನೋಡೋಣ, ನಮ್ಮ ಜೊತೆ ಯಾರು ಮಾತಾಡ್ತಾರೆ ಅಂತ. ಹಲೋ, ನಮಸ್ತೆ. ಹಲೋ, ಹಲೋ, ಕೇಳಿಸ್ತಿದ್ಯಾ? ನಮ್ಮ ಟೆಲಿಫೋನ್ ಲೈನ್ನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಕಾಣ್ತಾ ಇದೆ. ನಮಗೆ ಕೇಳುಗರ ಧ್ವನಿ ಕೇಳಿಸ್ತಾ ಇಲ್ಲ ಇಲ್ಲಿ. ಆದರೆ ನಮಗೆ ಕರೆ ಮಾಡಿದವರು ಸುಪುತ್ರ ಬಾಬು ಅಂತ, ಅವರು ಕರೆ ಮಾಡಿ ನಮಗೆ ಒಂದು ಗೀತೆ ಬೇಕು ಅಂತ ಕೇಳಿದರು. ಹಲೋ ಸುಪುತ್ರ ಬಾಬು ಅವರೇ, ಲೈನಲ್ಲಿದ್ದೀರಾ? ಆತ್ಮೀಯರೇ, ಕರೆಗಳು ನಮಗೆ ಸ್ವೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಲೋ ಸುಪುತ್ರ ಬಾಬು ಅವರ ಮೆಚ್ಚಿನ ಗೀತೆನ ನಾವು ಕೇಳೋಣ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಕೇಳ್ತಾ ಇದ್ದೀರಿ ಕರೆಗೊಂದು ಹಾಡು ಕಾರ್ಯಕ್ರಮ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಹಲೋ ನಮಸ್ತೆ. ಹಲೋ ನಮಸ್ಕಾರ. ಆತ್ಮೀಯ ಶ್ರೋತೃ ಬಾಂಧವರೇ, ನಾವು ಈಗ ಕರೆ ಮಾಡಿದ್ರು ಸುರೇಶ್ ಬೆಣ್ಣಿಯವರು ದಾವಣಗೆರೆಯಿಂದ. ಅವರು ಹೇಳಿದರು, ನನ್ನ ನಿನ್ನೆ ಒಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದ ಸಲುವಾಗಿ ನಾನಲ್ಲಿ ಹೋಗಿದ್ದೆ. ನಮ್ಮ ಸ್ನೇಹಿತರ ಒಂದು ಮದುವೆ ಇತ್ತು, ಆ ಜೋಡಿಗೆ ನಾನು ಈ ಗೀತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಪ್ರಸಾರ ಮಾಡಿ ನನಗೆ ಮಿಲನ ಚಿತ್ರದ ಈ ಹಾಡು ಅಂತ ಕೇಳಿದ್ರು. ಅವರಿಗಾಗಿ ಮಿಲನ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ.

ಸುರೇಶ್ ಅವರಿಗಾಗಿ ಮಿಲನ ಚಿತ್ರದ ಗೀತೆ ಪ್ರಸಾರ ಆಯಿತು. ಅಮ್ಮಣ್ಣಿಯವರು ಕಾರ್ಕಳದಿಂದ ಕರೆ ಮಾಡಿ ಕೇಳಿದರು, ನನಗೆ ಒಂದು ಗೀತೆ ಬೇಕು, ಚೋರಿಯಾಗಿದೆ ನನ್ನ ದಿಲ್. ಈ ಹಾಡು ಕತ್ತಲಲ್ಲಿ ಮಳೆ ಬರ್ತಾ ಇರುವಾಗ ಕೇಳಕ್ಕೆ ತುಂಬ ಹಿತವಾಗಿರುತ್ತೆ. ಆಮೇಲೆ ರವಿಚಂದ್ರನ್ ಅವರು ಈ ಹಾಡಲ್ಲಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಈ ಗೀತೆ ಕೇಳೋಕ್ಕೆ ನನಗೆ ಈಗ ತುಂಬ ತುಂಬ ತುಂಬ ಇಷ್ಟ ಆಗ್ತಿದೆ. ನನ್ನ ಮೂಡನ್ನು ಈ ಹಾಡು ಚೆನ್ನಾಗಿ ಮಾಡುತ್ತೆ ಅಂತ. ಜೊತೆಗೆ ಅವರು ಹೇಳಿದ್ರು, ಸಾಯಂಕಾಲ ಮೂಡ್ ಮತ್ತು ಸಂಗೀತದ ಬಗ್ಗೆ ಪ್ರಸಾರ ಆದ ಎಲ್ಲ ಮಾತುಗಳು, ಹಾಡು ಚೆನ್ನಾಗಿತ್ತು, ನಾನು ಕೇಳ್ತಾ ಇದ್ದೀನಿ, ನನಗೆ ಈ ಗೀತೆನ ಪ್ರಸಾರ ಮಾಡಿ ಅಂತ ಕರೆಗಳನ್ನು ಯಾವುದೋ ಕೆಲವು ಕಾರಣಗಳಿಂದಾಗಿ ನಮಗೆ ಸ್ವೀಕರಿಸೋದಕ್ಕೆ, ಅಂದರೆ ಆನ್ಲೈನ್ ನೇರ ಪ್ರಸಾರದಲ್ಲಿ ಸ್ವೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಮ್ಮಣ್ಣಿಯವರಿಗಾಗಿ ಈಗ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ.

ಚೋರಿಯಾಗಿದೆ ನನ್ನ ದಿಲ್. ಗೀತೆಯನ್ನು ಕೇಳಿದ್ರಲ್ಲ, ಈ ಗೀತೆನ ಕೇಳಿದವರು ನಮ್ಮ ಶ್ರೋತೃ ಅಮ್ಮಣ್ಣಿಯವರು, ಕಾರ್ಕಳದಿಂದ ಅವರು ಕರೆ ಮಾಡಿದರು. ಇದೀಗ ನಮಗೆ ಕರೆ ಮಾಡಿ ಮಾತಾಡಿದ್ರು ನಮ್ಮ ಶ್ರೋತೃ. ಅವರ ವಯಸ್ಸು

ವಯಸ್ಸು ಎಷ್ಟು ಅಂತೀರಾ? 95 ಮುಗಿದು 96 ಬಿದ್ದಿದೆ ಅಷ್ಟೇ ಕಣಮ್ಮ ಅಂತಂದರು. ಅವರ ಮಾತು ಎಷ್ಟು ಸ್ಪಷ್ಟವಾಗಿತ್ತು. ಅವರು ತಮ್ಮ ನೆನಪುಗಳನ್ನು ಹಂಚಿಕೊಂಡ್ರು. ಅವರ ಹೆಸರು ಮಂಡ್ಯದಿಂದ ಅವರು ಕರೆ ಮಾಡಿದ್ದು. ಬೆಟ್ಟೇಗೌಡ ಅಂತ ಅವರ ಹೆಸರು. ಬೆಟ್ಟೇಗೌಡರು ಸಾಕಷ್ಟು ಮಾತಾಡಿದ್ರು, ಆದರೆ ಅವರ ಮಾತನ್ನು ನಿಮಗೆ ಕೇಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವು ತಾಂತ್ರಿಕ ತೊಂದರೆಗಳಿಂದ ಅವರನ್ನು ನೇರವಾಗಿ ಇಲ್ಲಿ ಆನ್ ಏರ್ ತರೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಆತ್ಮೀರೆ, ಬೆಟ್ಟೇಗೌಡರು ಯಾವಾಗಲೂ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾರೆ. ಹಾಗೆ ಅವ್ರನ್ನ ಕೇಳಿದೆ, ಸರ್ ನೀವು ಹೇಗೆ ರೇಡಿಯೋ ಕೇಳ್ತೀರಿ ಅಂತ. ಅದೇನೋ ಏರ್ ಅಂತ ಹೇಳ್ತಾರಲ್ಲಮ್ಮ, ನನ್ನ ಮೊಮ್ಮಕ್ಕಳು ನನಗೆ ಹಚ್ಕೊಡ್ತಾರೆ, ನನಗೆ ಹಳೆ ಹಾಡುಗಳು ಅಂದರೆ ಬಹಳ ಪ್ರೀತಿ, ಅದರಿಂದ ನಾನು ಕೇಳ್ತೀನಿ ಅಂದರು. ಅಂದರೆ ಅವರು ನ್ಯೂಸ್ ಆನ್ ಏರ್ ಮೂಲಕ ಮೊಬೈಲ್ ಇಟ್ಕೊಂಡು ಕಿವಿಗೆ ಹೆಡ್ಫೋನ್ನ ಹಾಕ್ಕೊಂಡು ಸಂತೋಷವಾಗಿ ಗೀತೆಗಳನ್ನು ಕೇಳ್ತಾರಂತೆ. ನಿಜವಾಗಿ ನಾನು ಮೊದಲ ಸಲ ಮಾಡಿದ್ದೀನಿ, ನನ್ನ ಹಾಡನ್ನು ಪ್ರಸಾರ ಮಾಡ್ತೀರಾ ತಾಯಿ ಅಂದರು. ಸರ್ ನೀವು ಕೇಳೋದು ಹೆಚ್ಚೋ ನಾವು ಪ್ರಸಾರ ಮಾಡೋದು ಹೆಚ್ಚೋ ಹೇಳಿ ಬೆಟ್ಟೇಗೌಡರೆ ಮಂಡ್ಯದಿಂದ ಕರೆ ಮಾಡಿ ಗೀತೆನ ಕೇಳಿದ್ರಿ, ನಿಮಗಾಗಿ ನಿಮ್ಮ ಪ್ರೀತಿಯ ಹಾಡನ್ನು ನಾವೀಗ ಪ್ರಸಾರ ಮಾಡ್ತೀವಿ. ಬೆಟ್ಟೇಗೌಡರು ಕೇಳಿದ ಹಾಡು ಯಾವುದು ಅಂತ ನೀವೀಗ ಕೇಳ್ತೀರಿ. ಯರಾಳ ನಾಯಕ ಅವರು ಕೂಡ್ಲಿಗೆಯಿಂದ ಕರೆ ಮಾಡಿದರು. ಅವರು ಕೂಡ ಅವರ ಇಷ್ಟದ ಒಂದು ಗೀತೆ ನಮಗೆ ಬೇಕು ಅಂತ ಕೇಳಿದ್ದಾರೆ. ಈ ಹಾಡಿನ ನಂತರ ಯರಾಳ ನಾಯಕ ಅವರ ಹಾಡು ಪ್ರಸಾರ ಆಗುತ್ತೆ. ಮೊದಲು ನಮ್ಮ ಹಿರಿಯರಾದ ಬೆಟ್ಟೇಗೌಡ ಅವರ ಅಪೇಕ್ಷೆಯ ಮೇರೆಗೆ ಈ ಹಾಡು ಕೇಳಿ.

ಮಂಡ್ಯದಿಂದ ಬೆಟ್ಟೇಗೌಡರು ಕರೆ ಮಾಡಿ ಕಾಳಿಂಗರಾವ್ ಅವರು ಹಾಡಿರುವ ಕಿತ್ತೂರು ಚೆನ್ನಮ್ಮ ಚಿತ್ರದ ಈ ಗೀತೆನ ಪ್ರಸಾರ ಮಾಡಿ ಅಂತ ಕೇಳಿದ್ರು. ಅವರಿಗೆ ಖುಷಿಯಾಗಿರುತ್ತೆ ಅಂತ ಭಾವಿಸೋಣ. ಆತ್ಮೀಯರೇ, ಕೆಲವು ತಾಂತ್ರಿಕ ಕಾರಣಗಳಿಂದ ನಿಮ್ಮ ಮಾತನ್ನ ನಮಗೆ ಏರ್ ಮೇಲೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಕರೆಯನ್ನ ಸ್ವೀಕರಿಸಿ ನಿಮ್ಮ ಮಾತನ್ನ ಕೇಳಿ ಅದನ್ನ ನಿಮ್ಮ ಪರವಾಗಿ ಹಾಗೆ ತಿಳಿಸ್ತಾ ನಾವು ಹಾಡುಗಳನ್ನ ಕೇಳ್ತಾ ಇದ್ದೇವೆ. ಕೂಡ್ಲಿಗೆಯಿಂದ ಯರಾಳ ನಾಯ್ಕ ಅವರು ಕರೆ ಮಾಡಿದರು. ಅವರು ನಮ್ಮ ಇಷ್ಟದ ಗೀತೆ ಒಂದನ್ನು ಪ್ರಸಾರ ಮಾಡಿ ಅಂತ ಕೇಳಿದರು. ಮಾತಾಡ್ಸೋಕ್ಕೆ ಆಗ್ತಾ ಇಲ್ವಲ್ಲ ನಾಯಕರೇ ಅಂತ ಅಂದಾಗ ಅವ್ರು ಹೇಳಿದರು, ನನಗೇನು ಅಷ್ಟು ಮಾತಾಡೋಕ್ಕೆ ಬರಲ್ಲ, ನಾನು ಹಾಡು ಕೇಳಿದರೆ ನನಗೆ ಸಾಕು, ನನ್ನ ಧ್ವನಿ ಹೋಗಬೇಕು, ಎಲ್ಲರೊಟ್ಟಿಗೆ ಮಾತಾಡಬೇಕು ಅಂತ ನನಗೇನಿಲ್ಲ ಅಂದರು ಯರಾಳ ನಾಯ್ಕ ಅವರು. ಅವ್ರು ಹೇಳಿದರು, ಸಾಯಂಕಾಲ ಪ್ರಸಾರ ಆದ ಹಾಡಿನ ಮತ್ತು ಮೂಡಿನ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ. ಅವರಿಗೆ ಅನೇಕ ಹಾಡುಗಳು ಇಷ್ಟ ಅಂತೆ, ಅದರಲ್ಲಿ ಪ್ರಳಯಾಂತಕ ಚಿತ್ರದ ಈ ಗೀತೆ ಕೇಳಿದಾಗ ಅವರಿಗೆ ತುಂಬ ತುಂಬ ಸಂತೋಷ ಆಗುತ್ತಂತೆ. ಕೇಳೋಣ ಯರಾಳ ನಾಯ್ಕ ಅವರ ಈ ಹಾಡನ್ನು. ಇನ್ನೂ ಒಂದು ಮಾತು ಹೇಳಿದ್ರು ಯರಾಳ ನಾಯ್ಕ ಅವರು, ಮಾತಾಡ್ತಾ ಮಾತಾಡ್ತಾ ನಾವೇ ತುಂಬ ಹೊತ್ತು ಮಾತಾಡ್ತಾ ಇದ್ದರೆ ಬೇರೆಯವರಿಗೆ ತೊಂದರೆ ಆಗುತ್ತೆ ಅಲ್ವಾ ಅಂತ ಹೇಳಿದ್ರು. ಅವರ ಒಂದು ಮಾತು ಎಷ್ಟು ಅರ್ಥಗರ್ಭಿತ.

ಕೂಡ್ಲಿಗೆಯ ಎರಾಳ ನಾಯಕ ಅವರು ಕರೆ ಮಾಡಿ ಪ್ರಳಯಾಂತಕ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆ ಪ್ರಸಾರ ಮಾಡಿ ಅಂದರು. ನಿಮಗಾಗಿ ಈ ಗೀತೆ ಪ್ರಸಾರವಾಯಿತು ನಾಯಕರೇ. ಇನ್ನು ಹೊನ್ನೂರಲಿ ಅವರು ಹನುಮಂತಾಪುರದಿಂದ ಫೋನ್ ಮಾಡಿದರು. ತುಂಬ ಕಾಲ ಆಯಿತು ನಾನು ಕರೆ ಮಾಡಿ. ರೆಗ್ಯುಲರ್ ಆಗಿ ನಾನು ವಿವಿಧ ಭಾರತಿ ಕೇಳ್ತಾ ಇರ್ತೀನಿ. ಊಟ ಆಯ್ತಾ ಅಂದೆ. ಊಟ ಆಯಿತು ಅಂದರು. ಆಮೇಲೆ ಅವ್ರು ಹೇಳಿದ್ರು, ಸಾಯಂಕಾಲ ನಾವು ಮೂಡು ಹಾಡು ಬಗ್ಗೆ ಮಾತಾಡ್ತಾ ಇದ್ವಿ, ನೋಡಿದ್ರೆ ಈಗ ನಮ್ಮ ಧ್ವನಿಗಳು ಹೋಗದ ಹಾಗೆ ಎಲ್ಲೋ ಒಂದು ಕಡೆ ಹೀಗೆ ಒಂದು ತೊಂದರೆ ಆಗೋಯ್ತಲ್ಲ, ಫೋನಿನಲ್ಲಿ ನಮ್ಮ ಮೂಡು ಹೋಗೇ ಬಿಡ್ತಲ್ಲ ಅಂದರು. ಹೋಗೋಕ್ಕೆ ಹೇಗೆ ಸಾಧ್ಯ, ನಾವು ಹಾಡನ್ನು ಹಾಕ್ತೀವಲ್ಲ, ಹಾಡು ಕೇಳಿದಾಗ ಮೂಡು ಸರಿ ಹೋಗುತ್ತಲ್ಲ ಅಂತ ನಾನು ಹೇಳಿದೆ. ಆತ್ಮೀಯರೇ, ನಿಮ್ಮ ಮೂಡು ಸರಿ ಹೋಗಲಿ. ನಮ್ಮ ಮತ್ತೊಬ್ಬರು ಶ್ರೋತೃ ಹೇಳ್ತಾರೆ, ಸದಾ ಅಂತ ನನ್ನ ಹೆಸರು, ನೀವು ಸದಾ ಅಂತ ಹೇಳಿದ್ರಿ, ಆಮೇಲೆ ಎಚ್ ಎಸ್ ಆರ್ ಲೇಔಟ್ನಿಂದ ನಾನು ನಿಮಗೆ ಸಂದೇಶವನ್ನು ಕಳಿಸಿದ್ದೆ ಅಂತ. ಸದಾ ಅಂತ ನಾವಂತೂ ಯಾವಾಗಲೂ ಹೇಳ್ತಿರ್ತೀವಿ, ವಿವಿಧ ಭಾರತಿ ಸದಾ ನಿಮ್ಮ ಸಂಗಡ, ವಿವಿಧ ಭಾರತಿ ಕನ್ನಡ ಸದಾ ನಿಮ್ಮ ಸಂಗಡ ಅಂತ ಹೇಳ್ತಾ ಇರ್ತೀವಿ. ಸದಾ ಅಂತ ಹೇಳಿದಾಗ ನಿಮಗೆ ಬಹುಶಃ ನನ್ನ ಹೆಸರು ಹೇಳಿದರು ಅಂತ ಅನ್ನಿಸ್ಬಹುದು. ಸದಾನಂದ ಇರಬಹುದು ನಿಮ್ಮ ಹೆಸರು, ಸದಾ ಅಂತ ಪ್ರೀತಿಯಿಂದ ಕರಿತಿರಬಹುದು. ಆತ್ಮೀಯರೇ, ಈಗ ಕರೆ ಮಾಡಿ ಹೊನ್ನೂರಲಿಯವರು ಕೇಳಿದ ಈ ಗೀತೆಯನ್ನು ನಾವು ಕೇಳೋಣ. ಹೊನ್ನೂರಲಿ ಹಾಗೂ ನಿಮ್ಮೆಲ್ಲರಿಗಾಗಿ ಈ ಹಾಡು.

ನಾನು ನನ್ನ ಹೆಂಡತಿ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ಹೊನ್ನೂರಲ್ಲಿ ಅವರು ಕರೆ ಮಾಡಿ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರು. ನಮ್ಮ ಫೋನಿನ್ ಕರೆಯಲ್ಲಿ ಅಂದರೆ ಕಾರ್ಯಕ್ರಮದಲ್ಲಿ ಅನೇಕರು ಕರೆ ಮಾಡ್ತಾ ಇದ್ದೀರಿ, ಕೆಲವರು ಲೈನ್ ಸಿಗಲ್ಲ ಅಂತ ಹೇಳ್ತೀರಿ. ಲೈನ್ ಸಿಕ್ಕವರ ಯಾರಿದ್ದೀರಿ ಅವರ ಜೊತೆಗೆ ನಾವು ಮಾತಾಡಿದ್ದೇವೆ. ಆದರೆ ನಿಮ್ಮ ಧ್ವನಿಯನ್ನು ಹಾಗೆ ನಮಗೆ ಆನ್ ಏರ್ ಕೇಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ನೀವೇನು ಹೇಳ್ತೀರಿ ಅನ್ನೋದನ್ನು ಕೇಳಿಸಿಕೊಂಡು ಹಾಗೆ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸುಭಾನ್ ಕೋರಿ ಅವರು ಕರೆ ಮಾಡಿದರು ಹಂಪಸಾಗರದಿಂದ. ಅವರು ನಾನು ಕೇಳ್ತಾ ಇದ್ದೀನಿ ಸಂಜೆಯಿಂದ ಎಲ್ಲ ಕಾರ್ಯಕ್ರಮಗಳು ನನಗೆ ಇಷ್ಟ ಆಗುತ್ತೆ ಅಂತಾರೆ, ಮತ್ತು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಪ್ರಸಾರದ ಕಾರ್ಯಕ್ರಮಗಳನ್ನು ನಾನು ಕೇಳ್ತೀನಿ. ಕೆಲವು ಸರಿ ಅವರೇ ಅವರೇ ಕರೆ ಮಾಡ್ತಾರೆ ಅಂತ ಕೆಲವರು ಬೇಜಾರು ಮಾಡ್ಕೋತಾರೆ. ನಾವು ಕಷ್ಟಪಟ್ಟು ಪ್ರಯತ್ನ ಮಾಡಿ ನಾವು ಲೈನನ್ನು ತಗೊಳ್ತೀವಿ, ಹಾಗಾಗಿ ನಮ್ಮ ಗೀತೆಗಳನ್ನು ನೀವು ಪ್ರಸಾರ ಮಾಡಿದ್ರೆ ನಮಗೆ ಖುಷಿಯಾಗುತ್ತೆ ಅಂತ ಹೇಳಿದರು. ಸರಿ, ಇವತ್ತು ನಿಮಗೆ ಯಾವ ಹಾಡು ಬೇಕು ಅಂತ ಕೇಳಿದಾಗ ಅವರು ಹೇಳಿದ್ದು ಹಾಸ್ಯರತ್ನ ರಾಮಕೃಷ್ಣ ಚಿತ್ರದ ಒಂದು ಹಾಡು, ಇದನ್ನು ಪ್ರಸಾರ ಮಾಡಿ ಅಂದರು. ಯಾಕೆ ಈ ಹಾಡು ನಿಮಗೆ ನೆನಪಾಗ್ತಾ ಇದೆ ಅಂತ ಕೇಳಿದ್ದಕ್ಕೆ ಅವರು ಹೇಳಿದರು, ಕೆಲವರು ಅಪರೂಪದ ಗೀತೆಗಳು ಪ್ರಸಾರ ಮಾಡ್ತಾರೆ, ಕೆಲವರು ಅದೇ ಅದೇ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇರ್ತಾರೆ. ಈ ಗೀತೆನ ಕೇಳಿ ಬಹಳ ಕಾಲ ಆಯಿತು ಅಂತ ನನಗನ್ನಿಸ್ತು. ಯಾಕೋ ಈ ಗೀತೆ ಇವತ್ತು ನನಗೆ ಬೆಳಗ್ಗೆಯಿಂದ ನೆನಪಾಗ್ತಾ ಇತ್ತು. ಮಂಗಳವಾರ ಸಾಯಂಕಾಲ ಏನಾದರೂ ಲೈನ್ ಸಿಕ್ಕರೆ ಈ ಹಾಡನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಆ ಹಾಡನ್ನು ಕೇಳ್ತಾ ಇದ್ದೀನಿ ಪ್ರಸಾರ ಮಾಡಿ ಅಂದರು. ಕೇಳಿ, ನಿಮ್ಮೆಲ್ಲರಿಗಾಗಿ ಅವರ ಮೆಚ್ಚಿನ ಗೀತೆ ಇದು, ನಿಮ್ಮ ಮೆಚ್ಚಿನ ಗೀತೆಯೂ ಆಗಲಿ.

ಕೆಜಿ ಯೇಸುದಾಸ್ ಹಾಗೂ ಎಸ್ ಜಾನಕಿಯವರು ಹಾಡಿದ ಗೀತೆ ಕೇಳಿದಿರಿ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದೀಗ ನಮಗೆ ಕರೆ ಮಾಡಿದವರು ಮತ್ತೊಬ್ಬರು, ಸುಬ್ರಹ್ಮಣ್ಯ ಜಯಂತ್ ಅವರು. ಅವರ ಮಗ ಭಾನುವಾರ ಕರೆ ಮಾಡಿ ಮಾತಾಡಿದ್ದು, ನಮಗೆ ಗೀತೆಗಳನ್ನು ಕೇಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ, ನಮ್ಮ ಮಗ ಈಗಲೂ ಕರೆ ಮಾಡಬೇಕು ಅಂತ ಹೇಳ್ತಾ ಇದ್ದ ಅಂತೆಲ್ಲ ಒಂದಷ್ಟು ಮಾತಾಡಿದರು ಸುಬ್ರಹ್ಮಣ್ಯ ಜಯಂತ್ ಅವರು. ಮತ್ತು ನಮಗೆ ತುಂಬ ಕಂಟಿನ್ಯೂಸ್ ಆಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ, ನನ್ನ ಸೆಟ್ನಲ್ಲಿ ಈಗ ಕೇವಲ 5% ಅಷ್ಟೇ ಇದೆ, ಈಗ ಕರೆ ಮುಕ್ತಾಯ ಆಗ್ತಿದ್ದ ಹಾಗೆ ನಾನು ಮತ್ತೆ ಅದನ್ನು ಚಾರ್ಜ್ಗೆ ಹಾಕಬೇಕು ಅಂತ ಹೇಳಿದರು. ಹಾಗೆ ಊಟ ಆಯಿತು ಅಂತ ಹೇಳಿದರು, ಊಟ ಮಾಡ್ತಾ ಹಾಡುಗಳನ್ನು ಕೇಳ್ತೀವಿ ಅಂತ ಕೂಡ ಹೇಳಿದರು. ಅನೇಕರು ಊಟ ಮಾಡ್ತಾ ನಿಮ್ಮ ಪ್ರೀತಿಯ ಗೀತೆಗಳನ್ನು ಕೇಳ್ತಾ ಇರ್ತೀರಿ. ಕೌಸಲ್ಯ ಅವರು, ನಾನು 14 ಬಾರಿ ಕರೆ ಮಾಡಿದೆ ಆದರೆ ನಮಗೆ ಲೈನ್ ಸಿಗೋದಿಲ್ಲ, ಯಾಕೋ ಗೊತ್ತಿಲ್ಲ ಅಂತ ಹಾಗೆ ಬೇಜಾರು ಮಾಡ್ಕೊಂಡಿದ್ದೀರಿ. ಮತ್ತು ಇವತ್ತು ಮಾತಾಡಿದ ಹಿರಿಯ ಜೀವಿ ತಮ್ಮೇಗೌಡರು ಅಂತ ಹೇಳ್ತೀರಿ, ಅವರು ತಮ್ಮೇಗೌಡರಲ್ಲ ಬೆಟ್ಟೇಗೌಡರು, ಇವತ್ತು ಕರೆ ಮಾಡಿದ್ದು ಆರಂಭದಲ್ಲಿ ಕರೆ ಮಾಡಿದ್ದು ಬೆಟ್ಟೇಗೌಡರು. ಅವರು ಕಿತ್ತೂರು ಚೆನ್ನಮ್ಮ ಚಿತ್ರದ ಗೀತೆಯನ್ನು ಕೇಳಿದರು, ಅವರು ಬಹಳಷ್ಟು ಮಾತಾಡಿದರು. ಅವರ ಮಾತನ್ನು ಎಲ್ಲರಿಗೂ ಕೇಳಿಸೋದಕ್ಕೆ ಸಾಧ್ಯ ಆಗಿದ್ದಿದ್ರೆ ನಿಜವಾಗಿ ಎಲ್ಲರೂ ಖುಷಿ ಪಡ್ಬೋದಾಗಿತ್ತು. ಅವರು ಎಷ್ಟು ಚೆನ್ನಾಗಿ ಮಾತಾಡಿದರು ಬೆಟ್ಟೇಗೌಡರು ಇವತ್ತು, ನಿಜವಾಗಿ ಇವತ್ತಿನ ಎಲ್ಲ ಕರೆಗಳಲ್ಲಿ ಅವರ ಕರೆ ಒಂದು ಹೈಲೈಟ್ ಅಂತ ಹೇಳಬಹುದು. ಅನೇಕರು ಲೈನ್ ಸಿಗಲಿಲ್ಲ ಅಂತ ಹೇಳಿದಿರಿ, ಸುರೇಶ್ ಭಟ್ ಅವರು ಕೂಡ ಸಂದೇಶವನ್ನು ಕಳಿಸಿದಿರಿ. ಕರೆ ಮಾಡಿದವರ ಗೀತೆಗಳನ್ನು ನಾವು ಪ್ರಸಾರ ಮಾಡಿದ್ದೇವೆ, ಸಂದೇಶದ ಗೀತೆಗಳನ್ನು ನಾವು ಪ್ರಸಾರ ಮಾಡಿಲ್ಲ. ಕೊನೆಯದಾಗಿ ಕೇಳೋಣ ಸುಬ್ರಹ್ಮಣ್ಯ ಜಯಂತ್ ಅವರ ಅಪೇಕ್ಷೆ ಮೇರೆಗೆ ಈ ಹಾಡು. ಚಿತ್ರ ಆಕಸ್ಮಿಕ, ಗಾಯಕ ಡಾಕ್ಟರ್ ರಾಜ್ಕುಮಾರ್.

ಭರವಸೆಗಳು ಬೇಕು, ನಂಬಿಕೆ ಇರಬೇಕು. ಆಕಸ್ಮಿಕ ಚಿತ್ರದ ಈ ಗೀತೆಯ ಜೊತೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 9 ಗಂಟೆ. ಈಗ ಇಂಗ್ಲಿಷ್ ವಾರ್ತೆ.

ಡಾಕ್ಟರ್ ಭೂಪೇನ್ ಹಜಾರಿಕಾ. ಈ ದಿನ ಅವರು ಹುಟ್ಟಿದ್ದು. ಭಾರತರತ್ನ, ದಾದಾ ಸಾಹೇಬ್ ಪ್ರಶಸ್ತಿ ಪುರಸ್ಕೃತರು. ಅಸ್ಸಾಂನ ಜನಪದ ಸಂಗೀತವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದವರು. ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು, ಭಾರತರತ್ನ ಡಾಕ್ಟರ್ ಭೂಪೇನ್ ಹಜಾರಿಕಾ ಅವರ ನೆನಪಿನಲ್ಲಿ ರುಡಾಲಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ.

ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ತಪಸ್ಯ ಚಿತ್ರದ ಗೀತೆ ಕೇಳಿದಿರಿ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ರವೀಂದ್ರ ಜೈನ್ ಅವರ ಸಂಗೀತ, ಹಸ್ಮತ್ ಅವರ ಸಾಹಿತ್ಯವಿತ್ತು.

ಗಾನಕೋಗಿಲೆ ಆಶಾ ಭೋಸ್ಲೆ ಅವರ ಜನ್ಮದಿನ ಕೂಡ ಇಂದು. ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ತೀಸರಿ ಮಂಜಿಲ್ ಚಿತ್ರದ ಗೀತೆಯನ್ನು ಕೇಳಿದಿರಿ.

ರುಡಾಲಿ ಚಿತ್ರಕ್ಕೆಂದು ಲತಾ ಮಂಗೇಶ್ಕರ್ ಅವರು ಹಾಡಿದ ಗೀತೆ ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಸಮಯ 10 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಹಾಗೂ ಅಂತಾರಾಷ್ಟೀಯ ಸೌರ ಒಕ್ಕೂಟ ಸಹಯೋಗದಲ್ಲಿ ಈ ವರ್ಷದ ನವೆಂಬರ್ 2-5 ನವದೆಹಲಿಯ ಭಾರತ ಮಂಟಪದಲ್ಲಿ ಭಾರತ ನವೀಕರಿಸಬಹುದಾದ ಇಂಧನ ಶೃಂಗಸಭೆ ಮತ್ತು ಎಕ್ಸ್ಪೋ 2026 ಆಯೋಜಿಸಲಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಕಾರ್ಯದರ್ಶಿ ಸಂತೋಷ್ ಸಾರಂಗಿ ತಿಳಿಸಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳನ್ನು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸುವ ಉದ್ದೇಶದಿಂದ ಮೆಕ್ಯಾನಿಕಲ್ ಸ್ವೀಪಿಂಗ್ ಯಂತ್ರಗಳ ಫೀಲ್ಡ್ ಟ್ರಯಲ್ ಹಾಗೂ ಪ್ರಾತ್ಯಕ್ಷಿಕೆ ಇಂದು ನಡೆಯಿತು. ಗಣೇಶೋತ್ಸವವನ್ನು ಶಾಂತಿಯುತ ಹಾಗೂ ಸುರಕ್ಷಿತವಾಗಿ ಆಚರಿಸಲು ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ತಿಳಿಸಿದ್ದಾರೆ. ಯಾದಗಿರಿ ನಗರದ

ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ಇಂದಿರಾ ಕ್ಯಾಂಟೀನ್ಗೆ ಇಂದು ಭೇಟಿ ನೀಡಿದ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಕಾಮಗಾರಿಗಳ ಪ್ರಗತಿ, ಸ್ವಚ್ಛತೆ ಮತ್ತು ಸಾರ್ವಜನಿಕರಿಗೆ ಒದಗಿಸಲಾಗುತ್ತಿರುವ ಸೇವೆಗಳ ಗುಣಮಟ್ಟವನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಿದ್ದಾರೆ. ಕೊಡಗು ಜಿಲ್ಲೆ ಶೇಕಡಾ 93% ಸಾಕ್ಷರತೆ ಸಾಧಿಸಿದ್ದು, ಕೆಲವೇ ದಿನಗಳಲ್ಲಿ ಜಿಲ್ಲೆಯನ್ನು ಸಂಪೂರ್ಣ ಸಾಕ್ಷರತಾ ಜಿಲ್ಲೆ ಎಂದು ಘೋಷಿಸಲಾಗುವುದು ಎಂದು ಜಿಲ್ಲಾ ಸಾಕ್ಷರತಾ ನೋಡಲ್ ಅಧಿಕಾರಿ ಡಾ ಹೇಮಂತ್ ರಾಜ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯೊಂದಿಗೆ ಸಾರ್ವಜನಿಕ ಕುಂದುಕೊರತೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ನೂತನ ಜಿಲ್ಲಾಧಿಕಾರಿ ಎಸ್ ರಮ್ಯ ತಿಳಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಮಾಧ್ಯಮ ಪ್ರತಿನಿಧಿಗಳ ಪರಿಚಯಾತ್ಮಕ ಸಭೆಯಲ್ಲಿ ಇಂದು ಅವರು ಮಾತನಾಡಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ ಸರಣಿಯ ಮಹಿಳಾ ರಿಕರ್ವ್ ತಂಡ ವಿಭಾಗದ ಫೈನಲ್ನಲ್ಲಿ ಭಾವನಾ ಮತ್ತು ಪೂಜಾ ಜೋಡಿ ಚೀನಾ ಜೋಡಿ ವಿರುದ್ದ 0-6 ಅಂತರದಲ್ಲಿ ಪರಾಭವಗೊಂಡು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

0: ಏಟು ಎದುರೇಟು ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ.
1: ಸಿದ್ಧ ಆಗ್ಬೇಕು ಮುನ್ನ

ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕಾಂತಾರ ಚಿತ್ರದ ಗೀತೆ ಕೇಳಿದಿರಿ ವಿಜಯ್ ಪ್ರಕಾಶ್, ಅನನ್ಯ ಭಟ್ ಅವರ ಧ್ವನಿಗಳಲ್ಲಿ.

ಪ್ರೇಮ ಪ್ರೇಮ ಪ್ರೇಮವೆಂದರೆ ಹೇಳಲು ಬಯಸಿ ಹೇಳಲು ಆಗದ ಮಧುರ ಭಾವನೆ, ಮಧುರ ಕಾಮನೆ, ಮಧುರ ಯೋಚನೆ.

ಯುಗ ಯುಗಗಳು ಕಳೆದರು, ಹಲವು ಜನುಮ ತಳೆದರು, ಓದಿ ಮುಗಿಸದ ಗ್ರಂಥ ಪ್ರೇಮ, ಹಾಡಿ ಮುಗಿಸದ ಗೀತೆ ಪ್ರೇಮ, ಎಂದೂ ಮುಗಿಯದ ಪಯಣ ಒಂದುಗೂಡುವ ತಾಣ.

ಪ್ರೇಮವು ಅನುಭವಕ್ಕೆ ಮಾತ್ರ ನಿಲುಕುವ ಕೋಮಲ ಕಲ್ಪನೆ. ಸ್ಪರ್ಶಿಸಲಾಗುವುದಿಲ್ಲ, ಆದರೆ ಮನಸ್ಸು ಹೇಳುತ್ತಿದೆ ಅದು ಎಲ್ಲೂ ಇದೆ, ಅಲ್ಲೂ ಇದೆ, ಎಲ್ಲೆಲ್ಲೂ ಇದೆ. ಮನಗಳ ಮಂಥನ ಪ್ರೇಮ, ಮಿಲನದ ಚಿಂತನ ಪ್ರೇಮ, ಹೃದಯದ ಸ್ಪಂದನ ಪ್ರೇಮ, ಬಿಡಿಸ

ಶ್ರಾವಣ ರಿಮಝಿಮ ಪ್ರೇಮ, ಸಿಂಗಾರದ ಸಿರಿ ಪ್ರೇಮ, ನಗುವ ಸ್ನೇಹದ ಮೋಡಿ ಪ್ರೇಮ. ಸ್ಪರ್ಶ ಚಿತ್ರದ ಗೀತೆ ಕೇಳಿದಿರಿ ರಾಜೇಶ್ ಹಾಗೂ ಅರ್ಚನಾ ಉಡುಪ ಅವರ ಧ್ವನಿಗಳಲ್ಲಿ.

ಜಸ್ಟ್ ಆಕಸ್ಮಿಕ ಚಿತ್ರದ ಹಾಡನ್ನು ಕೇಳಿದಿರಿ. ಸಂತೋಷ್ ವೆಂಕಿ ಹಾಗೂ ಸುಪ್ರಿಯಾ ಲೋಹಿತ್ ಅವರ ಧ್ವನಿಗಳಲ್ಲಿ ಗಾಳಿಗೆ ಮಾತು ಕಲಿಸುವ ಸದ್ದಿಲ್ಲದೆ ಅರಳುವ ಪ್ರೇಮಕ್ಕೆ ಯಾರ ನಿಯಮ

ಇನ್ನು ಮುಂದೆ ಎಲ್ಲ ನೀನೇನೆ ಅನ್ನತ್ತೆ ಪ್ರೇಮ ನಿನಾದ. ಸಮಯ 10:37. ಇದೀಗ ನೀವು ಕೇಳಿದ ಗೀತೆಯನ್ನು ತ್ರಿವಿಕ್ರಮ ಚಿತ್ರದಿಂದ ಆಲಿಸಲಾಗಿತ್ತು. ಹಾಡಿದವರು ಸಂಜಿತ್ ಹೆಗಡೆ.

0: ಜಾದೂ ಮಾಡಿದೀಯಾ ನೀನು?
1: ಏನದು?
0: ಜಸ್ಟ್ ಲವ್ ಚಿತ್ರದ ಗೀತೆಯನ್ನು ಕೇಳಿದಿರಿ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಭಗೀರಥ ಚಿತ್ರಕ್ಕೆಂದು ಹರ್ಷಿಕಾ ದೇವರಾಜ್ ಅವರು ಹಾಡಿದ ಗೀತೆ ಕೇಳಿದಿರಿ. ಪ್ರೇಮಕ್ಕೆ ಪ್ರಣಾಮ, ಮಿಡಿಯಲಿ ಸದಾ ಪ್ರೇಮ ನಿನಾದ. ಈಗ ಸಮಯ 11:00, ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ 421 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗಿದೆ. ಒಟ್ಟು 117 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯಲಾಗಿದೆ. 181 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀ ಅನ್ನ ಬೆಳೆಯಲಾಗಿದೆ. 191 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಣ್ಣೆ ಕಾಳುಗಳನ್ನು ಬೆಳೆಯಲಾಗಿದೆ. 109 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಹಾಗೂ 58 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಮಾಹಿತಿ ನೀಡಿದೆ. ಬೆಂಗಳೂರು ನಗರದಲ್ಲಿ ರಸ್ತೆ ಸುರಕ್ಷತೆ ಉದ್ದೇಶದಿಂದ 5 ಪ್ರಮುಖ ಫ್ಲೈಓವರ್ಗಳು ಹಾಗೂ ಎಲಿವೇಟೆಡ್ ಕಾರಿಡಾರ್ಗಳಲ್ಲಿ ವಿವಿಧ ವರ್ಗದ ವಾಹನಗಳ ಸಂಚಾರಕ್ಕೆ ವಿಧಿಸಲಾಗಿರುವ ನಿರ್ಬಂಧಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸಲು ಬೆಂಗಳೂರು ಸಂಚಾರ ಪೊಲೀಸರು ನಿರ್ಧರಿಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಬೀದಿ ದೀಪಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಿ ದೋಷ ಕಂಡು ಬಂದ ಕೂಡಲೇ ದುರಸ್ತಿ ಕೈಗೊಳ್ಳಬೇಕು ಎಂದು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದಕ್ಷಿಣ ವೃತ್ತದ ರೈಲ್ವೆ ಸುರಕ್ಷತಾ ಆಯುಕ್ತರಾಗಿ ವಿ ವೆಂಕಟ ಸುಬ್ರಹ್ಮಣ್ಯನ್ ಬೆಂಗಳೂರಿನಲ್ಲಿ ಅಧಿಕಾರ ಸ್ವೀಕರಿಸಿದ್ದಾರೆ. 993ನೇ ಬ್ಯಾಚ್ನ ಭಾರತೀಯ ರೈಲ್ವೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಸೇವೆಯ ಅಧಿಕಾರಿಯಾಗಿರುವ ಅವರು ದಕ್ಷಿಣ ರೈಲ್ವೆಯ ಚೆನ್ನೈ, ಸೇಲಂ, ಪಾಲಕ್ಕಾಡ್ ಹಾಗೂ ದಕ್ಷಿಣ ಪಶ್ಚಿಮ ರೈಲ್ವೆಯ ಬೆಂಗಳೂರು ವಿಭಾಗಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಬಳ್ಳಾರಿ ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದೆ ಇಕೆವೈಸಿ ಮಾಡಿಸಿದ್ದ ಪಡಿತರ ಚೀಟಿದಾರರಿಗೆ ಈ ತಿಂಗಳ ಅಂತ್ಯದೊಳಗೆ ಮರು ಇಕೆವೈಸಿ ದೃಢೀಕರಿಸಿಕೊಳ್ಳುವಂತೆ ಸೂಚಿಸಿದೆ. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಕೊಳ್ಳೇಗಾಲ ಪಟ್ಟಣದ ವಾಸವಿ ಮಹಲ್ನಲ್ಲಿ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಶಾಂತಿ ಸಭೆಯು ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ಅಧ್ಯಕ್ಷತೆಯಲ್ಲಿ ಜರುಗಿತು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 555 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 75,000

0: 578 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 144 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,635 ಅಂಕಗಳು ದಾಖಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 12:05 ಕರೆಗೊಂದು ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 1:20 ಪದಬಂಧ ಚಿತ್ರತಾನ, 2:40 ಪರಿಮಳ, 4:00 ಸಂಜೆ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 6:02 ಸೇಫ್ ಡ್ರೈವ್ ಗಾನಭಜಾನ ಕಗ್ಗದ ಸಿರಿ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ, 7:22 ಮಧುರಾಲಾಪ, 8:02 ಪ್ರೇಮ ನಿನಾದ ಪ್ರಣಯ ಗೀತೆಗಳು, 10:02. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ಇನ್ನು ಈ ದಿನದ ಪ್ರಸಾರ ಕಾರ್ಯ ಮುಗಿಸುವ ಮುನ್ನ ಕವಿ ಸಾಲು. ಎಲ್ಲೆಲ್ಲೂ ಸೃಷ್ಟಿದೇವಿಗೆ ಇಟ್ಟ ಧೂಪ ಧೂಮ, ಲಹರಿ ಲಹರಿ ಕಂಪಬಳ್ಳಿ ಚಿತ್ತರಂಗ ಭೂಮ, ದಾಂಗುಡಿಗಳ ಬಿಡುತ್ತಲಿತ್ತು ಅರಳಲಿತ್ತು ಪ್ರೇಮ, ಗಾಳಿಯೊಡನೆ ತಿಳಿಯಾಡು ತದರ ಓಟ, ನಕ್ಕ ನಗುವ ಚಿಕ್ಕೆಯೊಡನೆ ಬೆಳೆಸತಿತ್ತು ಕೂಟ, ಅಂತೂ ಇಂತೂ ಪ್ರಾಣ ತಂತು ಹೆಣೆಯುತ್ತಿತ್ತು ಬಾಳ, ಇಲ್ಲೂ ಅಲ್ಲೂ ಚೆಲುವು ನಿಂತು ಹಾಕುತ್ತಿತ್ತು ತಾಳ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಅಂಬಿಕಾ ತನಯದತ್ತರ ಕವನಗಳ ಸಾಲು ಇದು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:05. ಮತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:55 ಆಲಿಸಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.

0: ಹಲೋ, ಮೈ ವಾಯ್ಸ್ ಓಕೆ?
1: ಹಲೋ ಹಲೋ
0: ಹಲೋ ಹಲೋ, ಟೆಲ್ ಮೀ ಸರ್. ಹಲೋ ಹಲೋ
2: ಹಲೋ ಹಲೋ
0: ಹಲೋ, ಯುವರ್ ವಾಯ್ಸ್ ಓಕೆ? ಯುವರ್ ವಾಯ್ಸ್ ಓಕೆ? ಮೈ ವಾಯ್ಸ್?
2: ಹಲೋ ಹಲೋ,
0: ಮೈ ವಾಯ್ಸ್ ನಾಟ್ ಗೆಟಿಂಗ್?
2: ಹಲೋ ಹಲೋ
0: ಹಲೋ, ನಾಟ್ ಗೆಟಿಂಗ್. ಹಲೋ ಹಲೋ,
2: ಮೈ ವಾಯ್ಸ್?
0: ಯಾ, ಯುವರ್ ವಾಯ್ಸ್ ಇಸ್ ಓಕೆ.
2: ಯುವರ್ ವಾಯ್ಸ್ ಐ ಆಮ್ ನಾಟ್ ಗೆಟಿಂಗ್. ಹಲೋ ಹಲೋ ಹಲೋ
0: ಹಲೋ ಹಲೋ ಹಲೋ ಹಲೋ ಹಲೋ
2: ಹಲೋ ಹಲೋ ಹಲೋ
0: ಹಲೋ ಹಲೋ, ಒನ್ ಸೆಕೆಂಡ್. ನೆಕ್ಸ್ಟ್ ಒನ್ ಓಕೆ, ನೆಕ್ಸ್ಟ್ ಟು. ಹಲೋ ಹಲೋ
2: ಸರ್, ಐ ಆಮ್ ನಾಟ್ ಗೆಟಿಂಗ್.
0: ಒನ್ ಸೆಕೆಂಡ್. ಹಲೋ ಹಲೋ ಹಲೋ,
2: ಇಲ್ಲ ಇಲ್ಲ.
0: ಹಲೋ ಹಲೋ, ನಾಟ್ ಗೆಟಿಂಗ್. ಓಕೆ, ವಿ ವಿಲ್ ಸ್ವಿಚ್ ಆಫ್ ಅಂಡ್ ರೀಸ್ಟಾರ್ಟ್.
2: ಹಲೋ ಹಲೋ
0: We will restart, sir. Your voice is clear. Your voice is through, but my voice is not through, no? My voice is through this one, and some NX1 is on. NX1 master 2.
2: ಮೈ
0: ವಾಯ್ಸ್ ದರ್ ಇಸ್ ಶೋಯಿಂಗ್. ಹಲೋ ಹಲೋ ಹಲೋ ಹಲೋ, ದರ್ ಇಸ್ ಮೈ ವಾಯ್ಸ್ ಇಸ್ ಶೋಯಿಂಗ್. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ.

Hello.

output. Input, and that is actually input, no?

0: once for sir, you just talk, sir.
1: Hello, hello, hello. Hello, hello, hello. ಚೆಕ್ ಚೆಕ್ 1 2 3 ಮೈಕ್ರೋಫೋನ್ ಚೆಕ್ 1 2 3 ಹಲೋ ಹಲೋ ಹಲೋ ಹಲೋ ಇಲ್ಲ ಹಲೋ ಹಲೋ ಹಲೋ ಚೆಕ್ ಚೆಕ್ 1 2 3 ಮೈಕ್ ಚೆಕ್ 1 2 3 ಹಲೋ ಹಲೋ ಹಲೋ ಹಲೋ ಕಾಲರ್ ನೆಕ್ಸ್ಟು ಸರ್ ಇಯರ್ ಯು ಶುಡ್ ಮ್ಯೂಟ್ ನಾ ದಟ್ ಪಿ ಜಿ ಎಮ್ ಫೋನ್ ಇನ್ ಫೇಡರ್ ಪಿ ಜಿ ಎಮ್ ಇಸ್ ನಾಟ್ ರಿಕ್ವೈರ್ಡ್ ನಾ ಓನ್ಲಿ ಎನ್ ಎಕ್ಸ್ ಟು ಶುಡ್ ಗೋ ನಾ ಎನ್ ಎಕ್ಸ್ ಟು ಪಿ ಜಿ ಎಮ್ ಆಲ್ಸೋ ಸೆಲೆಕ್ಟೆಡ್
0: ಹಲೋ
1: ಹಲೋ ಹಲೋ ಹಲೋ ಹಲೋ

ಹಲೋ ಹಲೋ ಹಲೋ, ಮೈಕ್ ಚೆಕ್ 1 2 3. ಹಲೋ ಹಲೋ, ಚೆಕ್ ಚೆಕ್ 1 2 3. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ, ಚೆಕ್ ಚೆಕ್ 1 2 3. ಇಲ್ಲ, ಹಲೋ ಹಲೋ ಹಲೋ.

ಹಲೋ ಹಲೋ ಹಲೋ, ಚೆಕ್ ಚೆಕ್ ಚೆಕ್, 1 2 3. ಹಲೋ ಹಲೋ ಹಲೋ, ಇಯರ್ ದಿಸ್ ಫೋನ್.

0: ರಿಸೆಟ್ ರಿಸೆಟ್ ಶಡೌನ್ ಮಾಡ್ಬೇಕಾ ಬೇಡ ನೋ ನೋ ನೀಡ್
1: ಜಸ್ಟ್ ಮೇಕ್ ಎ ಫೋಟೋ ಅದರ್ವೈಸ್ ಆಲ್ ಸೆಟ್ ಅಪ್

0: ಹಲೋ ಹಲೋ
1: ಹಲೋ
0: ಹಲೋ ಹಲೋ
1: ಹಲೋ ಯುವರ್ ವಾಯ್ಸ್
0: ಮೈ ಸೌಂಡ್ ಇಸ್ ನಾಟ್ ಕಮಿಂಗ್
1: ಮೈ ವಾಯ್ಸ್ ಯು ಆರ್ ಗೆಟಿಂಗ್
0: ಹಲೋ ಹಲೋ ಹಲೋ ಹಲೋ ಹಲೋ ನಾಟ್ ಕಮಿಂಗ್ ಒನ್ ಸೆಕೆಂಡ್ ನೆಕ್ಸ್ಟ್ ಒನ್ ಸೆಲೆಕ್ಟ್ ಹಲೋ ಹಲೋ ಹಲೋ ನಾವು ಓಕೆಯಾ ಹಲೋ ಹಲೋ ಹಲೋ ಹಲೋ ಹಲೋ ಟೆಸ್ಟಿಂಗ್ ಟೆಸ್ಟಿಂಗ್